ಆಕಾಶವಾಣಿ ಹಾಸನ. ಕೇಳಿ ರೈತರಿಗೆ ಸಲಹೆ.

ಇದು ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಈ ದಿನದ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948ನೇ ಶಕವರ್ಷ ಆಷಾಢ ಮಾಸದ 14ನೇ ದಿನ, ಅಂದರೆ 2026ನೇ ಇಸವಿ ಜುಲೈ ತಿಂಗಳ 5ನೇ ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:41. ಆತ್ಮೀಯ ಶ್ರೋತೃಗಳಿಗೆಲ್ಲ ಚೈತ್ರಾವತಿ ಕೆ ಆರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ. ಕೇಳುಗರೆ, ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗಿನ ಪ್ರಸಾರದಲ್ಲಿ ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ, 6:35 ಮತ್ತು 6:50 ಹಾಗೆ 7:15 ಭಾವಗೀತೆಗಳನ್ನು ಆಲಿಸಬಹುದು. 6:45 ರೈತರಿಗೆ ಸಲಹೆ, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ

ಆಲೋಚಿಸುತ್ತಾರೆ ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಭವಿಷ್ಯ ಹೆಚ್ ವೈ. 8:45 ಭಾವಗೀತೆಗಳು, 9:05 ವನಮಹೋತ್ಸವ ಕುರಿತು ವಿಶೇಷ ಕಾರ್ಯಕ್ರಮ. ವನಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 9:30 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳು. 10:00 ಚಿಣ್ಣರ ಲೋಕ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ಇನ್ ಕಾರ್ಯಕ್ರಮ. 10:30 ದೇಶಭಕ್ತಿ ಗೀತೆಗಳು. 11:00 ಫುಲ್ವಾರಿ, ಹಿಂದಿ ಚಿತ್ರಗೀತೆಗಳ ಪ್ರಸಾರ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿಯವರ ಕ್ಲಾರಿಯೋನೆಟ್ ವಾದನ. 12:05 ವನಿತಾ ವಿಹಾರದಲ್ಲಿ ಮಾಧ್ಯಮ ಲೋಕದ ಸೃಜನಶೀಲ ವ್ಯಕ್ತಿ ವರ್ಷಾ ರಾಮಚಂದ್ರ ಅವರ ಪರಿಚಯ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಾರ್ಯಕ್ರಮ, ಪ್ರಗತಿಪಥ, ವಿಷಯ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ. 1:20 ಭಾವಗೀತೆಗಳು. 1:30 ಹಾಗೆ 2:40 ಕನ್ನಡ ಚಿತ್ರಗೀತೆಗಳು. ಇಂದು ಮಧ್ಯಾಹ್ನ 3:00 ಮಂಚಾ ಹೇ ಗೀತ್, 4:00 ನಾಟ್ಯ ತರಂಗ್ ಮುಂಬೈ ಕೇಂದ್ರದಿಂದ, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ವಿಜ್ಞಾನದ ಮುನ್ನಡೆ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣೇಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ನಂತರ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. 7:45 ಕನ್ನಡದಲ್ಲಿ ಭಾಷಣ, ಚನ್ನವೀರ ಕಣವಿಯವರ ಕಾವ್ಯಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾ ಅಶೋಕ್ ಜಿಎಸ್. ಇಂದು ರಾತ್ರಿ 8:00 ಕನ್ನಡ ಚಿತ್ರಗೀತೆಗಳು, 8:30 ಗಜಲ್ಗಳು, 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ಮೂಡಿಬರಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 9:30 ನಾಟಕ ಕೋರಿಯಪ್ಪನ ಕೊರಿಯೋಗ್ರಫಿ. 10:00 ರವಿವಾರದ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಪಂಡಿತ್ ಕೈಲಾಶ್ ಚಂದ್ ಶರ್ಮಾ ಅವರ ಬಾನ್ಸುರಿ ವಾದನ ಪ್ರಸಾರವಾಗಲಿದೆ. ಕೇಳುಗರೆ, ವಿಸ್ಟೋ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಇದು ಆಕಾಶವಾಣಿ ಹಾಸನ. ಸಮಯ 6:05 ಆಗುತ್ತಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಇದುವರೆಗೂ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿದ್ದ ವ್ಯಾಸರಾಯರ ರಚನೆಯನ್ನ ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಿದ್ಯಾಭೂಷಣರು ಹಾಡಿರುವ ಮತ್ತೊಂದು ಗೀತೆ, ರಚನೆ ಕನಕದಾಸರದು.

ಇದುವರೆಗೂ ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸಮಯ 6:30 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಮಾನವನ ಜೀವನದಲ್ಲಿ ನೆನಪುಗಳಿಗೆ ಬಹಳ ಮಹತ್ವ ಇದೆ. ಕೆಲವು ಕ್ಷಣಗಳು ಮಾತಿನಲ್ಲಿ ಹೇಳಲಾಗದು, ಆದರೆ ಒಂದು ಫೋಟೋ ಅವನ್ನೆಲ್ಲ ಜೀವಂತವಾಗಿಡುತ್ತದೆ. ಅದಕ್ಕಾಗಿ ಫೋಟೋಗ್ರಾಫ್ ಎನ್ನುವುದು ಕೇವಲ ಒಂದು ಚಿತ್ರವಲ್ಲ, ಅದು ನೆನಪುಗಳ ಕನ್ನಡಕ, ಭಾವನೆಗಳ ಸಂಗ್ರಹ ಮತ್ತು ಕಾಲವನ್ನು ಹಿಡಿದಿಡುವ ಒಂದು ಅದ್ಭುತ ಕಲೆ. ಹಳೆಯ ಕಾಲದಲ್ಲಿ ಫೋಟೋ ತೆಗೆಸಿಕೊಳ್ಳುವುದು ಒಂದು ದೊಡ್ಡ ವಿಷಯವಾಗಿತ್ತು. ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದರೆ ಎಲ್ಲರೂ ಚೆನ್ನಾಗಿ ಉಡುಪು ಧರಿಸಿ ಸಾಲಾಗಿ ನಿಂತು ಫೋಟೋ ತೆಗೆದುಕೊಳ್ಳುತ್ತಿದ್ದರು. ಒಂದು ಫೋಟೋ ಪಡೆಯಲು ಹಲವು ದಿನ ಕಾಯಬೇಕಾಗುತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ಮೊಬೈಲ್ ಕೈಯಲ್ಲಿದ್ದರೆ ಸಾಕು, ಸಾವಿರಾರು ಫೋಟೋಗಳನ್ನು ಕ್ಷಣಾರ್ಧದಲ್ಲಿ ಕ್ಲಿಕ್ಕಿಸಬಹುದು. ಫೋಟೋಗ್ರಾಫ್ ಎನ್ನುವುದು ಜೀವನದ ಪ್ರತಿಯೊಂದು ಕ್ಷಣವನ್ನು ಉಳಿಸಿಕೊಳ್ಳುವ ಒಂದು ಮಾರ್ಗ. ಮಗು ಮೊದಲ ಬಾರಿ ನಕ್ಕಾಗ, ಶಾಲೆಗೆ ಮೊದಲ ದಿನ ಹೋದಾಗ, ಮದುವೆ, ಹಬ್ಬ, ಪ್ರವಾಸ, ಸ್ನೇಹಿತರ ಜೊತೆಗಿನ ಸಂತೋಷದ ಕ್ಷಣ, ಇವೆಲ್ಲವನ್ನೂ ಫೋಟೋಗಳು ಮತ್ತೆ ಮತ್ತೆ ನೆನಪಿಗೆ ತರುತ್ತವೆ. ಒಂದು ಫೋಟೋ ಕೆಲವೊಮ್ಮೆ ಸಾವಿರ ಮಾತುಗಳಿಗಿಂತ ಹೆಚ್ಚು ವಿಷಯವನ್ನ ಹೇಳುತ್ತದೆ. ಯುದ್ಧ, ಪ್ರಕೃತಿ ವಿಕೋಪ, ಬಡತನ ಅಥವಾ ಸಂತೋಷದ ಕ್ಷಣ, ಇವೆಲ್ಲವನ್ನು ಒಂದು ಚಿತ್ರದ ಮೂಲಕ ಜನರ ಮನಸ್ಸಿಗೆ ತಲುಪಿಸುತ್ತದೆ. ಅದಕ್ಕೆ ಫೋಟೋಗ್ರಾಫಿ ಒಂದು ಶಕ್ತಿಶಾಲಿ ಕಲೆ ಎಂದು ಹೇಳಲಾಗುತ್ತದೆ. ಒಂದು ಊರಲ್ಲಿ ಒಬ್ಬ ಅಜ್ಜ, ಅವರ ಮನೆಯಲ್ಲಿ ಒಂದು ಹಳೆಯ ಕಪ್ಪು ಬಿಳಿ ಫೋಟೋ ಇತ್ತು. ಪ್ರತಿದಿನ ಅದನ್ನು ನೋಡಿ ಸಂತೋಷ ಪಡುತ್ತಿದ್ದನು. ಒಂದು ದಿನ ಮೊಮ್ಮಗ ಕೇಳಿದ, ಅಜ್ಜ, ಈ ಹಳೆಯ ಫೋಟೋದಲ್ಲಿ ಅಂಥದ್ದು ಏನಿದೆ ಎಂದಾಗ ಅಜ್ಜ ನಗುತ್ತಾ ಹೇಳಿದನು, ಇದು ನನ್ನ ಬಾಲ್ಯದ ಸ್ನೇಹಿತರ ಜೊತೆ ತೆಗೆಸಿಕೊಂಡ ಫೋಟೋ. ಇಂದು ಅವರು ಯಾರೂ ನನ್ನ ಜೊತೆ ಇಲ್ಲ, ಆದರೆ ಈ ಫೋಟೋ ನೋಡಿದಾಗ ಅವರು ಮತ್ತೆ ನನ್ನ ಎದುರಿಗೆ ಬಂದಂತೆ ಅನಿಸುತ್ತದೆ. ಈ ಮಾತು ಫೋಟೋಗ್ರಾಫರ್ನ ನಿಜವಾದ ಮಹತ್ವವನ್ನು ತಿಳಿಸುತ್ತದೆ. ಫೋಟೋಗಳು ಕೇವಲ ಮುಖವನ್ನಲ್ಲ, ಭಾವನೆಗಳನ್ನೂ ಉಳಿಸುತ್ತದೆ. ಇಂದಿನ ಕಾಲದಲ್ಲಿ ಸೆಲ್ಫಿ ಸಂಸ್ಕೃತಿ ಹೆಚ್ಚಾಗಿದೆ. ಜನರು ಪ್ರತಿಯೊಂದು ಕ್ಷಣವನ್ನು ಫೋಟೋದಲ್ಲಿ ಹಿಡಿಯಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸಾರೆ ಅನುಭವಿಸುವುದು ಮುಖ್ಯ. ಏಕೆಂದರೆ ನೆನಪುಗಳು ಹೃದಯದಲ್ಲಿದ್ದರೆ ಮಾತ್ರ ಫೋಟೋಗಳಿಗೆ ನಿಜವಾದ ಅರ್ಥ ಬರುತ್ತದೆ. ಫೋಟೋಗ್ರಾಫಿ ಒಂದು ಉತ್ತಮ ಹವ್ಯಾಸವೂ ಆಗಬಹುದು. ಪ್ರಕೃತಿ, ಹಕ್ಕಿಗಳು, ಮಕ್ಕಳ ನಗು, ಮಳೆ ಬಿಂದುಗಳು, ಇವೆಲ್ಲವನ್ನು ಕ್ಯಾಮರಾದಲ್ಲಿ ಹಿಡಿಯುವ ಕಲೆಗೆ ವಿಶೇಷ ಸೌಂದರ್ಯ ಇದೆ. ಇಂದಿನ ಯುವಕರು ಫೋಟೋಗ್ರಾಫಿಯನ್ನು ಉದ್ಯೋಗವಾಗಿಯೂ ಆಯ್ಕೆ ಮಾಡಿಕೊಂಡಿರುತ್ತಾರೆ. ಮದುವೆ, ಪ್ರಕೃತಿ, ಪತ್ರಿಕೋದ್ಯಮ, ಸಿನಿಮಾ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉತ್ತಮ ಅವಕಾಶಗಳಿವೆ. ಇತರರ ವೈಯಕ್ತಿಕತೆ, ಗೌಪ್ಯತನವನ್ನು ಗೌರವಿಸಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹಾಕುವಾಗ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದು ಫೋಟೋ ಸಂತೋಷವನ್ನೂ ಕೊಡಬಹುದು, ನೋವನ್ನುಂಟು ಮಾಡಬಹುದು. ಫೋಟೋಗ್ರಾಫ್ ನಮ್ಮ ಜೀವನದ ಒಂದು ಸುಂದರ ಭಾಗ. ಅದು ಸಮಯವನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಆದರೆ ಕಳೆದ ಘಟನೆಗಳನ್ನ, ಕ್ಷಣಗಳನ್ನ ಮತ್ತೆ ನಮ್ಮ ಮುಂದೆ ತಂದು ನಿಲ್ಲಿಸುತ್ತದೆ. ಜೀವನದಲ್ಲಿ ಅನೇಕ ಜನರು, ಅನೇಕ ಘಟನೆಗಳು ಕಾಲದ ಜೊತೆ ದೂರವಾಗಬಹುದು, ಆದರೆ ಫೋಟೋಗಳು ಆ ನೆನಪುಗಳನ್ನು ಜೀವಂತವಾಗಿಡುತ್ತದೆ. ಕೊನೆಗೆ ಹೇಳುವುದಾದರೆ, ಫೋಟೋಗ್ರಾಫ್ ಎನ್ನುವುದು ಕೇವಲ ಕ್ಯಾಮರಾದ ಕೆಲಸವಲ್ಲ, ಅದು ಹೃದಯದ ಕಣ್ಣುಗಳಿಂದ ನೋಡುವ ಕಲೆ. ಒಂದು ಒಳ್ಳೆಯ ಫೋಟೋ ಕೇವಲ ಚಿತ್ರವಲ್ಲ, ಅದು ಒಂದು ಕತೆ, ಒಂದು ಭಾವನೆ ಮತ್ತು ಒಂದು ಜೀವನದ ತುಣುಕು. ಫೋಟೋಗಳು ಸಮಯವನ್ನು ಹಿಡಿಯಲಾರವು, ಆದರೆ ಸಮಯದ ನೆನಪುಗಳನ್ನು ಸದಾ ಜೀವಂತವಾಗಿಡುತ್ತವೆ.
0: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ.

ಭಾವಗೀತೆಗಳು ಆರಂಭಕ್ಕೆ ಕೇಳಿ. ಇಂದು ವಿಶ್ವನಾಥ್ ಅವರ ಸ್ವರದಲ್ಲಿರುವ ವಿ ಸೀತಾರಾಮಯ್ಯ ಅವರ ರಚನೆಯನ್ನು

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಆರ್ ರಮಾದೇವಿಯವರ ಸ್ವರದಲ್ಲಿರುವ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯನ್ನು

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಇವತ್ತು ನೀರಾವರಿ ಇದ್ದರಷ್ಟೇ ಕೆಲವು ಬೆಳೆಗಳನ್ನು ನಾವು ಬೆಳೆದುಕೊಳ್ಳಬಹುದು, ನೀರಾವರಿ ಇಲ್ಲ ಅಂತ ಅಂದರೆ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಕೆಲವು ನಂಬಿಕೆಗಳು ನಮ್ಮಲ್ಲಿ ಇದ್ದಾವೆ. ಖುಷ್ಕಿ ಭೂಮಿಯಲ್ಲಿಯೂ ಕೂಡ ಅನೇಕ ತರಹದ ಹಣ್ಣಿನ ಅಥವಾ ತೋಟಗಾರಿಕೆಗೆ ಸಂಬಂಧಪಟ್ಟಂತಹ ಬೆಳೆಗಳನ್ನು ನಾವು ಬೆಳೆದುಕೊಳ್ಳಬಹುದು. ಹೆಚ್ಚು ಕಾಳಜಿಯನ್ನು ಇಂತಹ ಗಿಡಗಳು ಕೇಳೋದಿಲ್ಲ. ಕಡಿಮೆ ನೀರಿನಲ್ಲಿ, ಅದರಲ್ಲೂ ಕೂಡ ಮಳೆಯ ಆಶ್ರಯದಲ್ಲಿಯೇ ಕೆಲವು ಹಣ್ಣಿನ ಗಿಡಗಳನ್ನು ಮತ್ತು ಮರಗಳನ್ನು ಬಹಳ ಚೆನ್ನಾಗಿ ಬೆಳೆದುಕೊಳ್ಳಬಹುದು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಯಲ್ಲಿಯೂ ಕೂಡ ಈ ಗಿಡ ಮತ್ತು ಮರಗಳು ಸಾಕಷ್ಟು ಪಾತ್ರವನ್ನು ವಹಿಸುತ್ತವೆ. ಉದಾಹರಣೆಗೆ ಕೆಲವು ಗಿಡಗಳನ್ನು ಹೆಸರಿಸಬೇಕು ಅಂತ ಹೇಳಿದರೆ ಈ ಮಾವು, ಸಪೋಟ, ಸೀಬೆ, ಹಲಸು, ಬಾರೆ, ದಾಳಿಂಬೆ, ಸೀತಾಫಲ, ರಾಮಫಲ, ಈ ತರಹದ ಅನೇಕ ಗಿಡಗಳನ್ನು ನಮ್ಮ ಬದುವಿನಲ್ಲಿ ಹಾಕಿಕೊಂಡ್ರೆ ಅವು ವರ್ಷಪೂರ್ತಿ ಫಸಲನ್ನು ನೀಡುತ್ತವೆ. ನಮಗೆ ಅಗತ್ಯ ಇರುವಷ್ಟು ಹಣ್ಣುಗಳನ್ನು ಕೂಡ ಅವು ನೀಡುತ್ತವೆ. ಏನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಒಂದಷ್ಟು ಮಳೆ ಬರುತ್ತೋ ಈ ಮಳೆ ಅಷ್ಟೇ ಈ ಗಿಡಗಳಿಗೆ ಸಾಕಾಗುತ್ತೆ. ಹೆಚ್ಚಿನ ಕಾಳಜಿಯನ್ನೇನು ಈ ಗಿಡಗಳು ಕೇಳೋದಿಲ್ಲ. ಅಗತ್ಯ ಬಿದ್ದರೆ ಅಥವಾ ಅಗತ್ಯ ಅಂಥೇಳಿ ಅನಿಸಿದಾಗ ಮಾತ್ರ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಈ ಗಿಡಗಳಿಗೆ ನೀಡಿದರೆ ಸಾಕು. ಆರಂಭ ಅಂತ ಹೇಳಿದರೆ ನಾವು ನಾಟಿ ಮಾಡಿದಂತಹ ವರ್ಷದಲ್ಲಿ ಮಾತ್ರ ಬೇಸಿಗೆಯಲ್ಲಿ ಒಂದಷ್ಟು ಕಾಳಜಿಯನ್ನು ಅಂತ ಅಂದರೆ ನೀರು ಮತ್ತು ಬೇಲಿಯ ಸೌಕರ್ಯವನ್ನು ಈ ತರಹದ ಗಿಡಗಳು ಬೇಡುತ್ತವೆ. ಆನಂತರದ ದಿವಸಗಳಲ್ಲಿ ಈ ತರಹದ ಯಾವುದೇ ಕಾಳಜಿಯ ಅಗತ್ಯ ಇರೋದಿಲ್ಲ. ಕಿರುನೆಲ್ಲಿ, ರಾಮಫಲ, ಬೆಟ್ಟದ ನೆಲ್ಲಿ, ಕಮರಿಕೆ, ಗೋಡಂಬಿ, ಬೇಲ, ಅಂಜೂರ, ಅತ್ತಿ, ನೇರಳೆ, ಜಮ್ನೇರಳೆ, ಪನ್ನೇರಳೆ, ಬೆಣ್ಣೆಹಣ್ಣು, ಸಿಹಿ ಹುಣಸೆ, ಡ್ರ್ಯಾಗನ್ ಫ್ರೂಟು, ಪುನರ್ಪಳಿ, ಈ ತರಹದ ಗಿಡಗಳನ್ನು ಕೂಡ ನಾವು ನಮ್ಮ ಬದುವಿನಲ್ಲಿ ಬಳಕೆಯನ್ನು ಮಾಡಬಹುದು. ಇದಕ್ಕೇನು ಹೆಚ್ಚು ಕಾಳಜಿಯ ಅಗತ್ಯ ಇರೋದಿಲ್ಲ. ಈ ಗಿಡಗಳು ವರ್ಷಪೂರ್ತಿ ನಮಗೆ ಹಣ್ಣನ್ನು ನೀಡುತ್ತವೆ, ಎಲೆಯನ್ನು ಉದುರಿಸ್ತವೆ. ಅನೇಕ ಸಂದರ್ಭಗಳಲ್ಲಿ ಕೆಲವು ಪ್ರಧಾನ ಬೆಳೆಗಳಿಗೆ ಪ್ರಾಣಿ ಪಕ್ಷಿಗಳು ತೊಂದರೆಯನ್ನು ಉಂಟು ಮಾಡುವಂಥದ್ದು ಕೂಡ ಇದೆ. ನಾವು ಈ ತರಹದ ಸೀಬೆ ಆಗ್ಬೋದು, ಹಲಸಾಗ್ಬಹುದು, ಕಿರುನೆಲ್ಲಿ ಮತ್ತು ಸೀತಾಫಲ, ರಾಮಫಲದಂತಹ ಗಿಡಗಳನ್ನು ಬೆಳೆಸ್ಕೊಂಡಂತಹ ಸಂದರ್ಭದಲ್ಲಿ ಆ ಹಕ್ಕಿ ಮತ್ತು ಪಕ್ಷಿಗಳು, ಕೆಲವು ಪ್ರಾಣಿಗಳು ಇಂತಹ ಹಣ್ಣುಗಳನ್ನು ತಿನ್ನುವಂಥದ್ದು ಕೂಡ ರೂಢಿಸಿಕೊಳ್ಳುತ್ತೆ. ನಮ್ಮ ಪ್ರಧಾನ ಬೆಳೆಯನ್ನು ಕೂಡ ಇಲ್ಲಿ ರಕ್ಷಣೆಯನ್ನು ಮಾಡಿಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
2: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
3: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
3: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
2: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
2: ಪ್ರತಿ ಭಾನುವಾರ ಸಂಜೆ 6:50.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಆಕಾಶವಾಣಿ ಹಾಸನ. ಕೇಳುಗರೆ, ಈಗ ಕೇಳಿ ಎಂಆರ್ ಕಮಲ ಅವರ ಒಂದು ಭಾವಗೀತೆಯನ್ನು ಹಾಡಿದ್ದಾರೆ ಸಂಗೀತಾ ಕಟ್ಟಿ.

ಇದುವರೆಗೂ ಎಂಆರ್ ಕಮಲಾ ಅವರ ಒಂದು ಭಾವಗೀತೆಯನ್ನ ಕೇಳಿದಿರಿ. ಸಮಯ 6:55 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: इत्येषेण केन्द्रितः भविष्यति। संसदः वर्षाकालीनसत्रमस्य मासस्य विंशतिदिनांकादगस्तमासस्य त्रयोदशदिनांकं यावत् प्रचलिष्यति। संसदीयकार्यमन्त्री किरण रिजिजु सूचितवान् यत् राष्ट्रपतिः द्रौपदी मुर्मुः जुलाई मासस्य विंशतिदिनांकात् संसदः वर्षाकालीनसत्रस्य आह्वानाय सर्वकारस्य प्रस्तावं स्वीकृतवती। आईसीसी महिला विंशति प्रतिविंशतिः विश्वचषके लंडन नगरस्य लॉर्ड्स क्रीडांगणे इंग्लैंड दलम् अद्य अन्त्यद्वन्द्वे ऑस्ट्रेलिया दलम् सम्मुखीकरिष्यति। इयं प्रतिस्पर्धा तावत् भारतीय समयानुसारं रात्रौ अष्टवादने समारप्स्यते। इति वार्ताः।
1: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ ಟೈಕೂನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ ಹೈಟೆಕ್ ಫರ್ನಿಚರ್ ಬೇಲೂರು ರೋಡ್ ಹಾಸನ
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ
3: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ವೈತ್ ಹ್ಯುಂಡೈ ಹಾಸನ
4: ಇಂದು ಬೆಳಗ್ಗೆ 8:30 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಪ್ರಸಾರವಾಗಲಿದೆ. 9:30 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 08172.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಸುಂದರ ಬಾಳ್ವಿಗೆ ಹಳ್ಳಿಯೇ ಸೊಗಸು. ಹಸಿರು, ಹಕ್ಕಿಗಳ ಕಲರವ, ಶುದ್ಧ ಪರಿಸರ, ಶುದ್ಧ ಗಾಳಿ, ನಿಷ್ಕಪಟ ಮನಸ್ಸು ಹಳ್ಳಿ ಜೀವನದ ಉಸಿರು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್, ಸಮಗ್ರ ಶಿಕ್ಷಣ ಅಭಿಯಾನ, ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನ ಮುಕ್ತಿ ಜಾಗೃತಿ ಕಾರ್ಯಾಗಾರ. ಈಗ ವಾರ್ತೆಗಳ ವಿವರ. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯಿಂದ ಹಾನಿ ಪರಿಹಾರ ಬಿಡುಗಡೆಗೆ ಒತ್ತಾಯಿಸುವುದಾಗಿ ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬರ ಪರಿಸ್ಥಿತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಗಣಿಬಾಧಿತ ಪ್ರದೇಶ ಪರಿಸರ ಪುನಶ್ಚೇತನ ಅನುದಾನದಡಿ ಚಿತ್ರದುರ್ಗ ಜಿಲ್ಲೆಗೆ 531 ಕೋಟಿ ರೂಪಾಯಿ ಲಭ್ಯವಿದೆ. ಸೂಕ್ತವಾಗಿ ಬಳಸಿಕೊಳ್ಳಲು ಯೋಜನೆ ರೂಪಿಸುವಂತೆ ಜಿಲ್ಲಾಡಳಿತಕ್ಕೆ ಉಪಮುಖ್ಯಮಂತ್ರಿ ಆದೇಶಿಸಿದರು. ಧಾರವಾಡ ಜಿಲ್ಲೆಯಾದ್ಯಂತ ಮಳೆ ಕೊರತೆ ಹಿನ್ನೆಲೆ ಉಂಟಾದ ಬೆಳೆ ಹಾನಿ ಬಗ್ಗೆ ಸಮರ್ಪಕ ಮಾಹಿತಿ ಆಧರಿಸಿ ಸಮಗ್ರ ವರದಿ ಸಲ್ಲಿಸುವಂತೆ ಧಾರವಾಡ ಜಿಲ್ಲೆ ಪ್ರಕೃತಿ ವಿಕೋಪ ನಿರ್ವಹಣಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆ ಸಭೆಯಲ್ಲಿ ಅವರು ಮಾತನಾಡಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದವಸಧಾನ್ಯಗಳು, ಮೇವು ಹಾಗೂ ಕುಡಿಯುವ ನೀರಿನ ಸಂಗ್ರಹಕ್ಕೆ ವಿಶೇಷ ಗಮನಹರಿಸಬೇಕು. ಜಿಲ್ಲೆಯ ಪ್ರತಿ ಗ್ರಾಮಕ್ಕೆ ಮಲಪ್ರಭಾ ನದಿ ನೀರು ಪೂರೈಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಹಾವೇರಿ ಜಿಲ್ಲೆಯ 2182 ಕೆರೆಗಳ ಪೈಕಿ 140 ಕೆರೆಗಳಲ್ಲಿ ನೀರಿಲ್ಲ. 2 ಕೆರೆಗಳು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿದ್ದು ಉಳಿದ ಕೆರೆಗಳಲ್ಲಿ ಭಾಗಶಃ ನೀರಿದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ನೀರಿನ ಕೊರತೆ ನೀಗಿಸಲು ಮುಂಜಾಗ್ರತಾ ಕ್ರಮವಾಗಿ ಕೆರೆ ತುಂಬಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಕುಡಿಯುವ ನೀರಿನ ಯೋಜನೆ ತುರ್ತು ಕಾಮಗಾರಿಗೆ 4 ಕೋಟಿ ರೂಪಾಯಿ ಅನುದಾನ ಲಭಿಸಿದೆ. ಮೊದಲ ಹಂತದಲ್ಲಿ 1,50,00,000 ರೂಪಾಯಿ ಮೌಲ್ಯದ 161 ಕಾಮಗಾರಿಗಳು ಮುಕ್ತಾಯಗೊಂಡಿವೆ ಎಂದು ಜಿಲ್ಲಾಧಿಕಾರಿ ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು 64,471 ಹೆಕ್ಟೇರ್ ವಿಸ್ತೀರ್ಣದಲ್ಲಿ ತೋಟಗಾರಿಕೆ ಬೆಳೆಗಳಿದ್ದು ಇಲಾಖೆಯ ಅಧೀನದಲ್ಲಿ 79 ಎಕರೆ 29 ಗುಂಟೆ ನರ್ಸರಿ ಹಾಗೂ 6 ರೈತ ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರವೀಂದ್ರ ಹಕಾಟಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಮಾಹಿತಿ ನೀಡಿದರು. ರಾಷ್ಟೀಯ ತೋಟಗಾರಿಕೆ ಮಿಷನ್, ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಹಾಗೂ ತಾಳೆ ಎಣ್ಣೆ ಅಭಿವೃದ್ಧಿ ಯೋಜನೆ ಅಡಿ ಅರ್ಹ ರೈತರನ್ನು ಗುರುತಿಸಿ ನೋಂದಾಯಿಸಲಾಗುತ್ತಿದೆ ಎಂದರು. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ್ ಭಾರತ್ ಮಿಷನ್. ಈ ಯೋಜನೆ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡವು. ನಿಪುಣ್ ಭಾರತ್ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆ ಖಚಿತಪಡಿಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಷ್ಟೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಧಾರವಾಡ ಜಿಲ್ಲೆಯ ಸಹಾಯಕ ಯೋಜನಾ ಸಮನ್ವಯಾಧಿಕಾರಿ ಡಾ ರೇಣು.

0: ಹಿಂದುಳಿದಿರುವುದು ಕಂಡುಬಂದಿತ್ತು. ಈ ಮೂಲಭೂತ ಕೌಶಲಗಳ ಕೊರತೆಯಿಂದ ಮುಂದಿನ ತರಗತಿಗಳ ಕಲಿಕೆಯು ಕಷ್ಟವಾಗುತ್ತಿತ್ತು. ಈ ಸಮಸ್ಯೆಯನ್ನ ನಿವಾರಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮಾರ್ಗಸೂಚಿಯಂತೆ ನಿಪುಣ್ ಭಾರತ್ ಶೈಕ್ಷಣಿಕ ಉಪಕ್ರಮವನ್ನ ಆರಂಭಿಸಲಾಯಿತು. ಪ್ರತಿಯೊಂದು ಮಗುವಿನ ಕಲಿಕೆಯ ಆಸಕ್ತಿ ಮತ್ತು ಕಲಿಕೆಗೆ ಬೇಕಾದ ಪರಿಸರ, ಸಾಮಾಜಿಕ ಹಿನ್ನೆಲೆ, ಕೌಟುಂಬಿಕ ಹಿನ್ನೆಲೆ ಬೇರೆ ಬೇರೆ ಆಗಿರೋದ್ರಿಂದ ಕಲಿಕೆಯ ವೇಗವು ಕೂಡ ವಿಭಿನ್ನವಾಗಿರುತ್ತದೆ. ಇಂತಹ ಸಮಯದಲ್ಲಿ ಶಿಕ್ಷಕರು ಆ ಮಕ್ಕಳ ಆಸಕ್ತಿ ಮತ್ತು ಕಲಿಕಾ ಮಟ್ಟವನ್ನು ಗುರುತಿಸಿಕೊಂಡು ಚಟುವಟಿಕೆ ಆಧಾರಿತ ಮಕ್ಕಳ ಕೇಂದ್ರೀಕೃತ ಕಲಿಕಾ ಬೋಧನಾ ವಿಧಾನಗಳನ್ನು ಅನುಸರಿಸಿ ಉತ್ತಮ ಕಲಿಕಾ ಪರಿಸರವನ್ನು ನಿರ್ಮಿಸುವುದೇ ಇದರ ಮುಖ್ಯ ಗುರಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ಈ ನಿಪುಣ್ ಭಾರತ್ ಉಪಕ್ರಮವನ್ನು FLN ಅಂದರೆ ಫೌಂಡೇಶನಲ್ ಲಿಟ್ರಸಿ ಆಂಡ್ ನ್ಯೂಮರಸಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕಾರ್ಯಕ್ರಮವಾಗಿ ಎಲ್ಲಾ ಪ್ರಾಥಮಿಕ ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸಲಾಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ತಿಂಗಳ 1 ತಾರೀಖಿನಿಂದ ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಲಾಗಿದೆ. ವಿಬಿ ಜಿರಾಮ್ಜಿ ಪೋರ್ಟಲ್ ಕಾರ್ಯಾರಂಭಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಗಿರೀಶ್ ಬದೋಲೆ.
5: ನಮ್ಮ ಜಿಲ್ಲೆಯಲ್ಲಿ ವಿಬಿಜಿರಾಮ್ಜಿ ಈ ಯೋಜನೆಯನ್ನು 1 ಜುಲೈ 2026 ಜಾರಿಯಲ್ಲಿ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ 181 ಗ್ರಾಮ ಪಂಚಾಯತ್ಗಳಿದೆ, ಸುಮಾರು 860 ವಿಲೇಜಸ್ ಗಳಿದೆ. ನಮ್ಮಲ್ಲಿ 1.8 lakh ಆಕ್ಟಿವ್ ಜಾಬ್ ಕಾರ್ಡ್ಸ್ ಗಳಿದೆ. ನಾವು ಎಲ್ಲರಿಗೆ ಈ ಹೊಸ ಯೋಜನೆಯಲ್ಲಿ 125 ದಿನ ಕೆಲಸ ಕೊಡಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೀವಿ. ಜೊತೆಗೆ ನರೇಗಾ ಜಾಬ್ ಕಾರ್ಡ್ಸ್ ಹೋಲ್ಡರ್ಸ್ ಇದ್ರು, ಅವರೆಲ್ಲ ಜಾಬ್ ಕಾರ್ಡ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದೀವಿ. ಇವತ್ತಿಂದ ಯಾರು ಹೊಸ ಜಾಬ್ ಕಾರ್ಡ್ಸ್ ಅಪ್ಲೈ ಮಾಡಿದ್ರೆ ಅವರಿಗೆ ಗ್ಯಾರಂಟಿ ಜಾಬ್ ಕಾರ್ಡ್ ಅಂತ ಕೊಡ್ತೀವಿ. ಎಲ್ಲಾ ಜನರಿಗೆ ನಂದು ವಿನಂತಿ ಅಂದ್ರೆ ಹೆಚ್ಚಿನ ಹೆಚ್ಚು ಸಂಖ್ಯೆಯಲ್ಲಿ ವಿಬಿಜಿ ರಾಮ್ಜಿಯಲ್ಲಿ ಅವರು ಕೂಲಿ ಕೆಲಸವನ್ನು ಪಡೆಯಕ್ಕೆ ಮುಂದೆ ಬರಬೇಕು. ಗ್ರಾಮ ಪಂಚಾಯತಿಯಲ್ಲಿ ಅವರು ಅರ್ಜಿನೂ ಕೊಡಬೇಕು. ಎಲ್ಲರಿಗೆ ಈ ವಿಬಿಜಿ ರಾಮ್ಜಿಯಲ್ಲಿ ಉದ್ಯೋಗ ಕೊಡಕ್ಕೆ ನಾವು ಸಿದ್ಧರಿದ್ದೀವಿ.
1: ನಶೆ ಮುಕ್ತ ಕರ್ನಾಟಕ ಹಾಗೂ ಭಾರತ ಧ್ಯೇಯದೊಂದಿಗೆ ಮಾದಕ ದ್ರವ್ಯ ವ್ಯಸನ ಮುಕ್ತಿ ಹಾಗೂ ಪೊಸ್ಕೋ ಕಾನೂನು ಜಾಗೃತಿ ಕಾರ್ಯಾಗಾರ ಇಂದು ಬೆಳಗ್ಗೆ 9:30 ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಗೃಹದಲ್ಲಿ ನಡೆಯಲಿದೆ. ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಮಾತೋಶ್ರೀ ದಾಕ್ಷಾಯಿಣಿ ಅವರು ಸಾನ್ನಿಧ್ಯ ವಹಿಸುವರು. ಬೆಂಗಳೂರಿನ ಖಾಸಗಿ ಸಂಸ್ಥೆಯ ಮಕ್ಕಳ ಪಾಲನಾ ಕೇಂದ್ರದಲ್ಲಿ ನಡೆದ ಅಮಾನವೀಯ ಘಟನೆಗೆ ಸಂಬಂಧಿಸಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗದ ವಶಕ್ಕೆ ನೀಡಲಾಗಿದೆ ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಘಟನೆಯ ವಿಸ್ತೃತ ವರದಿಗೆ ಬೆಂಗಳೂರು ಪೂರ್ವ ಘಟಕದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗೆ ಸೂಚಿಸಲಾಗಿದೆ ಎಂದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಂಸತ್ ಮುಂಗಾರು ಅಧಿವೇಶನ ಈ ತಿಂಗಳ 20 ಆರಂಭವಾಗಿ 13 ನಡೆಯಲಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 25 ಅವಧಿಗೆ ಮಹಾಪೌರರಾಗಿ ದುರ್ಗಮ್ಮ ಶಶಿಕಾಂತ್ ಬಿಜ್ವಾಡ್ ಹಾಗೂ ಉಪಮಹಾಪೌರರಾಗಿ ರತ್ನಾಬಾಯಿ ಏಕನಾಥ್ ನಾಜರೆ ಆಯ್ಕೆಯಾಗಿದ್ದಾರೆ ಎಂದು ಪ್ರಾದೇಶಿಕ ಆಯುಕ್ತರಾದ ಕೆಎಂ ಜಾನಕಿ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ವರ್ಷ 5,000 ಮುಂದಿನ 2 30,000 ಸಸಿ ನೆಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎನ್ ಬಸವರಾಜ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಇಲವಾಲದ ಯಲಚನಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಆವರಣದಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ಜಿ ಪಂಡಿತ್ ಒಂದು ಮರ ನೂರಾರು ಉಸಿರು ಧ್ಯೇಯದ 1,00,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯ ಸಮಗ್ರ ವರದಿ ಶೀಘ್ರ ಕೇಂದ್ರಕ್ಕೆ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ನಿಪುಣ್ ಭಾರತ್ ಮಿಷನ್ ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟೀಯ ಯೋಜನೆಗೆ 5 ವರ್ಷಗಳು ಪೂರ್ಣ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಪೋರ್ಟಲ್ ಕಾರ್ಯಾರಂಭ. ಕಲಬುರಗಿಯ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಇಂದು ಮಾದಕ ದ್ರವ್ಯ ವ್ಯಸನಮುಕ್ತಿ ಜಾಗೃತಿ ಕಾರ್ಯಾಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಹಾಸನ. ಭಾವಗೀತೆಗಳು ಆರಂಭಕ್ಕೆ ಕೇಳಿ ಕುವೆಂಪು ಅವರ ಕವಿತೆ ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ಕವಿತೆ ನನ್ನವಳು ನನ್ನೆದೆಯ ಹೊನ್ನಾಡನಾಳುವಳು. ಹಾಡಿದ್ದಾರೆ ಸಿ ಅಶ್ವಥ್.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಯಶವಂತ್ ಹಳಿಬಂಡಿಯವರ ಧ್ವನಿಯಲ್ಲಿರುವ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನು, ನೆನಪಿದೆಯಾ ನಿನಗೆ ನೆನಪಿದೆಯೇ.

0: ಇದುವರೆಗೂ ಭಾವಗೀತೆಗಳನ್ನ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ.
1: ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
2: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚು ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
3: ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
6: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ BM ರಸ್ತೆಯ ತಣ್ಣೀರ್ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
7: ಹೈಟೆಕ್ ಫರ್ನಿಚರ್ ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗೆಲ್ಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರ್ ರೋಡ್, ಹಾಸನ.
8: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258, STD ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು, ಈ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

ಕೇಳುಗರೇ, ಇದೊಂದು ಪ್ರಕಟಣೆ. ಹಾಸನದ ಕಾರಿಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026ನೇ ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಜುಲೈ ತಿಂಗಳ 6 ಹಾಗೂ 7ರ ಸೋಮವಾರ ಮತ್ತು ಮಂಗಳವಾರಗಳಂದು, ಅಂದರೆ ನಾಳೆ ಮತ್ತು ನಾಡಿದ್ದು ಆಯೋಜನೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

ಆಕಾಶವಾಣಿ ಹಾಸನ. ಸಮಯ 7:34 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
4: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ, ಪ್ರಧಾನಿ ನರೇಂದ್ರ ಮೋದಿ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ತಿದ್ದುಪಡಿಗೆ ಸರ್ಕಾರ ಬದ್ದ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೊ. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಇಂಗ್ಲೆಂಡ್ಗೆ 4 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ಭಾರತ ಮತ್ತು ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಜನರಿಗೆ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಇದು ಪ್ರಜಾಪ್ರಭುತ್ವದಲ್ಲಿ ಹಂಚಿಕೆ ಹಕ್ಕು, ಕಾನೂನಿನ ಆಳ್ವಿಕೆ ಮತ್ತು ಜನರ ಅಪರಿಮಿತ ಸಾಮರ್ಥ್ಯದಿಂದ ಬೆಂಬಲಿತವಾಗಿದೆ. ಮುಂದಿನ 250 ವರ್ಷಗಳು ಭಾರತ ಅಮೆರಿಕ ಪಾಲುದಾರಿಕೆಯನ್ನು ನೂತನ ಎತ್ತರಕ್ಕೆ ಕೊಂಡೊಯ್ಯುವಾಗ ಅಮೆರಿಕಕ್ಕೆ ಹೆಚ್ಚಿನ ಸಮೃದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರಲಿ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಇದು 100 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಬಳಕೆಯಲ್ಲಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಖಾತೆ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ರಾಜಸ್ಥಾನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ, ಸರ್ಕಾರದ ಜೈವಿಕ ಇಂಧನ ಮಿಶ್ರಣ ಕಾರ್ಯತಂತ್ರದ ಬಗ್ಗೆ ರಚನಾತ್ಮಕ ಟೀಕೆಗಳನ್ನು ಸರ್ಕಾರ ಸ್ವಾಗತಿಸುತ್ತದೆ, ಸಲಹೆಗಳನ್ನು ಸ್ವೀಕರಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತದಲ್ಲಿ ಎಥನಾಲ್ ಮಿಶ್ರಣದ ಪರಿಕಲ್ಪನೆಯನ್ನು ಮೊದಲು ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಪ್ರಾರಂಭಿಸಲಾಯಿತು ಎಂದು ಅವರು ಹೇಳಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದಿನಿಂದ ಇದೇ 10ರವರೆಗೆ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಸಂದರ್ಭದಲ್ಲಿ ಈ ದೇಶಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಸಂಬಂಧಗಳನ್ನು ವೃದ್ಧಿಸುವ ಮತ್ತು ಪ್ರಾದೇಶಿಕ ಬೆಳವಣಿಗೆಗಳು, ಪರಸ್ಪರ ಆಸಕ್ತಿಯ ವಿಷಯಗಳ ಕುರಿತು ವಿಚಾರ ವಿನಿಮಯಕ್ಕೆ ವೇದಿಕೆ ಸಜ್ಜಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಒಮನ್ಗೆ ಭೇಟಿ ನೀಡಿದ ನಂತರ ಡಾ ಎಸ್ ಜೈಶಂಕರ್ ಅವರು ಇದೇ 13ರಂದು ನ್ಯೂಯಾರ್ಕ್ಗೆ ತೆರಳಲಿದ್ದು 2028-29ರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅವಧಿ ಕುರಿತು ಭಾರತದ ನಿಲುವನ್ನು ಪ್ರತಿಪಾದಿಸಲಿದ್ದಾರೆ. ನಂತರ ಅವರು 3ನೇ ಭಾರತ ಯುರೋಪ್ ಒಕ್ಕೂಟದ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇದೇ 14 ಮತ್ತು 15ರಂದು ಬ್ರಸೆಲ್ಸ್ನಲ್ಲಿ ಯುರೋಪಿಯನ್ ಒಕ್ಕೂಟ ಮತ್ತು ಬೆಲ್ಜಿಯಂ ಸಹವರ್ತಿಗಳೊಂದಿಗೆ ಅವರು ಚರ್ಚೆ ನಡೆಸಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನ ಈ ತಿಂಗಳ 20ರಿಂದ ಆರಂಭಗೊಳ್ಳಲಿದ್ದು ಆಗಸ್ಟ್ 13ರವರೆಗೆ ಮುಂದುವರೆಯಲಿದೆ. ಸಂಸತ್ ಅಧಿವೇಶನವನ್ನು ಕರೆಯುವ ಸರ್ಕಾರದ ಪ್ರಸ್ತಾಪಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಅನುಮೋದನೆ ನೀಡಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಂಬರುವ ಈ ಅಧಿವೇಶನ ರಾಷ್ಟೀಯ ಪ್ರಾಮುಖ್ಯತೆಯ ವಿವಿಧ ಪ್ರಮುಖ ವಿಷಯಗಳ ಕುರಿತು ಅರ್ಥಪೂರ್ಣ ಸಂವಾದ, ಸುದೀರ್ಘ ಚರ್ಚೆ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿಟ್ಟನಲ್ಲಿ ಸಂಸತ್ ಅಧಿವೇಶನ ಗಮನ ಹರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ನಡೆದಂತಹ ಸೋಮನಾಥ ಸ್ವಾಭಿಮಾನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಯಾತ್ರಿಕರು ಜಮ್ಮು ಮತ್ತು ಕಾಶ್ಮೀರದ ನಡುವಿನ ತಾವಿ ರೈಲು ನಿಲ್ದಾಣಕ್ಕೆ ತಲುಪಿದ್ದಾರೆ. ಗುಜರಾತ್ನಿಂದ ಆರಂಭವಾದ 6 ದಿನಗಳ ಯಾತ್ರೆಯು ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಜಮ್ಮು ಮತ್ತು ಕಾಶ್ಮೀರದ ಸಂಸ್ಕೃತಿ ಇಲಾಖೆ, ಜಮ್ಮು ಮತ್ತು ಕಾಶ್ಮೀರ ಕಲೆ, ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದಂತಹ ಈ ಯಾತ್ರೆಯಲ್ಲಿ ಯಾತ್ರಿಕರಿಗೆ ಶ್ರೀ ಸೋಮನಾಥ ಮಹಾದೇವ ದೇಗುಲ ಮತ್ತು ಗುಜರಾತ್ನಾದ್ಯಂತ ಹಲವಾರು ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳನ್ನು ಭೇಟಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಯಾತ್ರಾರ್ಥಿಗಳು ಶಾಂತಿ, ಸಾಮರಸ್ಯ, ಸಮೃದ್ಧಿ, ರಾಷ್ಟೀಯ ಏಕತೆ ಮತ್ತು ದೇಶದ ಜನರ ಯೋಗಕ್ಷೇಮಕ್ಕಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಯಾತ್ರಿಕರನ್ನು ಹೊತ್ತಂತಹ ವಿಶೇಷ ರೈಲು ಅಹಮದಾಬಾದ್ನ ಸಬರ್ಮತಿ ರೈಲು ನಿಲ್ದಾಣದಿಂದ ತನ್ನ ಯಾತ್ರೆಯನ್ನು ಆರಂಭಿಸಿತು. ಈರುಳ್ಳಿ ಬೆಳೆಗಾರರ ಹಿತದೃಷ್ಟಿಯಿಂದ ಕೇಂದ್ರ ಸರ್ಕಾರ ಈರುಳ್ಳಿ ಖರೀದಿ ಬೆಲೆಯನ್ನು ಕ್ವಿಂಟಾಲ್ಗೆ 1,875 ರೂಪಾಯಿಗಳಿಂದ 2,120

75 ರೂಪಾಯಿಗಳಿಗೆ ಹೆಚ್ಚಳ ಮಾಡಿದೆ. ಶೇಕಡಾ 13ರಷ್ಟು ದರ ಹೆಚ್ಚಳವಾದಂತಾಗಿದೆ. ಮಹಾರಾಷ್ಟ, ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ಪ್ರಸ್ತುತ ಈರುಳ್ಳಿ ದಾಸ್ತಾನು ಸಮರ್ಪಕವಾಗಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಪ್ರತಿ ಕೆಜಿಗೆ 31 ರೂಪಾಯಿ ನಿಗದಿ ಮಾಡಲಾಗಿದೆ. ಈ ವರ್ಷದ ಜೂನ್ನಲ್ಲಿ ಸುಮಾರು 150,000 ಮೆಟ್ರಿಕ್ ಟನ್ ಈರುಳ್ಳಿ ರಫ್ತು ಮಾಡಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆನೆಜುವೆಲಾದಲ್ಲಿ ಕಳೆದ ವಾರ ಸಂಭವಿಸಿದ ಎರಡು ಭೂಕಂಪಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 2954 ಏರಿಕೆಯಾಗಿದ್ದು 16,592 ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷ ಜಾರ್ಜ್ ರೋಡ್ರಿಗಸ್ ತಿಳಿಸಿದ್ದಾರೆ. ಅರಾಗುವಾ, ಮಿರಾಂಡಾ ಮತ್ತು ಲಾ ಗುಯಿರಾ ಮತ್ತು ಪಶ್ಚಿಮ ರಾಜ್ಯಗಳಾದಂತಹ ಕ್ಯಾರಬೋಬೊ, ಯಾರಾಕುಯ್ ಮತ್ತು ಫಾಲ್ಕನ್ನಲ್ಲಿ ಸಂಭವಿಸಿದಂತಹ ದುರಂತದಲ್ಲಿ 6,462 ಜನರನ್ನು ರಕ್ಷಿಸಲಾಗಿದೆ ಎಂದು ರೋಡ್ರಿಗಸ್ ತಿಳಿಸಿದ್ದಾರೆ. ಇಂಡೋನೇಷ್ಯಾಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ಹಿನ್ನೆಲೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆ ಖರೀದಿಗೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳು ನಡೆಯುತ್ತಿವೆ. ಇಂಡೋನೇಷ್ಯಾ ಕ್ಷಿಪಣಿ ಖರೀದಿಗೆ ತೋರಿರುವಂತಹ ಆಸಕ್ತಿಯ ಕುರಿತು ನಡೆಯುತ್ತಿರುವಂತಹ ಮಾತುಕತೆ ಅಂತಿಮ ಹಂತದಲ್ಲಿದ್ದು ಶೀಘ್ರದಲ್ಲೇ ಸ್ಪಷ್ಟ ಫಲಿತಾಂಶ ಹೊರಬರುವ ನಿರೀಕ್ಷೆ ಇದೆ ಎಂದು ಇಂಡೋನೇಷ್ಯಾದಲ್ಲಿರುವಂತಹ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ ತಿಳಿಸಿದ್ದಾರೆ. ಐಎಎನ್ಎಸ್ ಸುದ್ದಿಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಅವರು ಬ್ರಹ್ಮೋಸ್ ಕ್ಷಿಪಣಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಮಾತುಕತೆಗಳು ಸಾಕಷ್ಟು ಪ್ರಗತಿ ಸಾಧಿಸಿದ್ದು ಶೀಘ್ರದಲ್ಲೇ ಅವು ಕಾರ್ಯರೂಪಕ್ಕೆ ಬರಲಿವೆ. ಭಾರತದಿಂದ ಇಂಡೋನೇಷ್ಯಾಕ್ಕೆ ರಕ್ಷಣಾ ಉಪಕರಣಗಳ ರಫ್ತು ಆರಂಭವಾಗುವ ವಿಶ್ವಾಸ ಇದೆ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಈ ಸಂಬಂಧ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಸಂದೀಪ್ ಚಕ್ರವರ್ತಿ ಹೇಳಿದ್ದಾರೆ. ಫಿಲಡೆಲ್ಫಿಯಾದಲ್ಲಿ ನಡೆದಂತಹ ಫಿಫಾ ವಿಶ್ವಕಪ್ನಲ್ಲಿ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲನ್ನು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋವನ್ನು ಎದುರಿಸಲಿದೆ. ಇದಕ್ಕೂ ಮೊದಲು ಟೆಕ್ಸಾಸ್ನ ಹೂಸ್ಟನ್ನಲ್ಲಿ ನಡೆದಂತಹ ಪಂದ್ಯದಲ್ಲಿ ಕೆನಡಾ ವಿರುದ್ದ ಮೊರಾಕೋ 3-0 ಅಂತರದ ಭರ್ಜರಿ ಜಯದೊಂದಿಗೆ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿತು. ಕ್ಯಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದಂತಹ ಅಂತಿಮ 32ನೇ ಸುತ್ತಿನ ಪಂದ್ಯದಲ್ಲಿ ಕೊಲಂಬಿಯಾ ಘಾನಾ ತಂಡದ ವಿರುದ್ದ 1-0 ಗೋಲುಗಳ ಅಂತರದಿಂದ ಗೆದ್ದು 14ನೇ ಸುತ್ತಿನ ಸ್ಥಾನ ಪಡೆದುಕೊಂಡಿತು. ಕೊಲಂಬಿಯಾ ಈಗ ಕ್ವಾರ್ಟರ್ ಫೈನಲ್ಸ್ ಸ್ಥಾನಕ್ಕಾಗಿ ಮಾಡು ಇಲ್ಲವೆ ಮಡಿ ಪಂದ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ. ಮತ್ತೊಂದು ರೋಮಾಂಚನಕಾರಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಗೆದ್ದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಕೂಡ 16ರ ಸುತ್ತಿಗೆ ಮುನ್ನಡೆ ಪಡೆದಿದೆ. ಅರ್ಜೆಂಟೀನಾ ಮುಂದಿನ ಸುತ್ತಿನಲ್ಲಿ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ನಂತರ 1-1 ಗೋಲುಗಳ ಅಂತರದಲ್ಲಿ ಡ್ರಾ ಆದ ನಂತರ ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾವನ್ನು 4-2 ಗೋಲುಗಳಿಂದ ಸೋಲಿಸಿದ ಅರ್ಜೆಂಟೀನಾ ಮತ್ತೊಮ್ಮೆ ಮಹತ್ವದ ಸಾಧನೆ ಮಾಡುವ ತವಕದಲ್ಲಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫರ್ಡ್ನಲ್ಲಿ ನಿನ್ನೆ ನಡೆದಂತಹ 2ನೇ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತವನ್ನು ಇಂಗ್ಲೆಂಡ್ 4 ಅಂತರದಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ತಂಡ ಇಂಗ್ಲೆಂಡ್ಗೆ 191 ರನ್ಗಳ ಗೆಲುವಿನ ಗುರಿಯನ್ನು ನೀಡಿತು. ಇದಕ್ಕೆ ಉತ್ತರವಾಗಿ ಇಂಗ್ಲೆಂಡ್ 19 ಓವರ್ಗಳಲ್ಲಿ 6 ಕಳೆದುಕೊಂಡು ಗೆಲುವಿನ ದಡ ಸೇರಿತು. ಮೊದಲು ಬ್ಯಾಟ್ ಮಾಡಿದಂತಹ ಭಾರತ ನಿಗದಿತ 20 ಓವರ್ಗಳಲ್ಲಿ 7 190 ರನ್ಗಳನ್ನು ಗಳಿಸಿತು. ಇಂಗ್ಲೆಂಡ್ನ ಜಾಕೋಬ್ ಬೆಥಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟಿ20 ಪಂದ್ಯ ಮಂಗಳವಾರ ನಾಟಿಂಗ್ಹ್ಯಾಮ್ನ ಟ್ರೆಂಟ್ ಬ್ರಿಡ್ಜ್ನಲ್ಲಿ ನಡೆಯಲಿದೆ. ಇದಕ್ಕೂ ಮೊದಲು ವೈಭವ್ ಸೂರ್ಯವಂಶಿ ಅಂತಾರಾಷ್ಟೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಇತಿಹಾಸವನ್ನು ಸೃಷ್ಟಿಸಿದ್ದರು. ವೈಭವ್ 15 ಮತ್ತು 99 ದಿನಗಳಲ್ಲಿ ಚೊಚ್ಚಲ ಜಾಗತಿಕ ಕ್ರಿಕೆಟ್ ಲೋಕಕ್ಕೆ ಪ್ರವೇಶವನ್ನು ಪಡೆದಿದ್ದಾರೆ. 16 ಮತ್ತು 205 ದಿನಗಳಲ್ಲಿದ್ದಂತಹ ಅಂತಾರಾಷ್ಟೀಯ ಪಂದ್ಯವಾಡಿದ ಸಚಿನ್ ತೆಂಡೂಲ್ಕರ್ ಅವರ ದೀರ್ಘಕಾಲದ ದಾಖಲೆಯನ್ನು ಸೂರ್ಯವಂಶಿ ಹಿಂದಿಕ್ಕಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಅಮೆರಿಕ ದೇಶಗಳು ಕಾರ್ಯತಂತ್ರದ ಪಾಲುದಾರಿಕೆಗಿಂತ ಹೆಚ್ಚಿನ ಸಾಧನೆ ಮಾಡಿವೆ. ಪ್ರಧಾನಿ ನರೇಂದ್ರ ಮೋದಿ, ಎಥನಾಲ್ ಹೊಸ ಪರಿಕಲ್ಪನೆಯಲ್ಲ, ಜೈವಿಕ ಇಂಧನ ಮಿಶ್ರಣ ಕಾರ್ಯಕ್ರಮದ ತಿದ್ದುಪಡಿಗೆ ಸರ್ಕಾರ ಬದ್ದ, ಸಚಿವ ಹರ್ದೀಪ್ ಸಿಂಗ್ ಪುರಿ. ಇಂದಿನಿಂದ ಕತಾರ್, ಬಹ್ರೇನ್, ಕುವೈತ್ ಮತ್ತು ಒಮನ್ಗೆ ಭೇಟಿ ನೀಡಲಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್ ಮೊರಾಕೋ. ಟಿ20 ಕ್ರಿಕೆಟ್, ಭಾರತ ವಿರುದ್ದ ಇಂಗ್ಲೆಂಡ್ಗೆ 4 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
3: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ ಸವಿಗಾನ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸವಿಗಾನ ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿಯವರ ಧ್ವನಿಗಳಲ್ಲಿರುವ ಬಬ್ರುವಾಹನ ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಅವರ ಗೀತರಚನೆ ಇದೆ, ಟಿಜಿ ಲಿಂಗಪ್ಪ ಅವರ ಸಂಗೀತ.

0: ಕೇಳುಗರೆ, ಇದೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊಬೈಲ್ ಆಪ್ ಬಳಸಲು ನಿಮ್ಮ ಗ್ರಾಮಕ್ಕೆ ನೇಮಕವಾಗಿರುವ ಖಾಸಗಿ ನಿವಾಸಿಗಳ ಸಹಾಯ ಪಡೆಯಬಹುದಾಗಿರುತ್ತದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
1: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಸವಿಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಬೆಂಗಳೂರು ಲತಾ ಅವರು ಹಾಡಿರುವ ಚೂರಿ ಚಿಕ್ಕಣ್ಣ ಚಿತ್ರದ ಗೀತೆಯನ್ನು. ಸತ್ಯಂ ಅವರ ಸಂಗೀತ ನಿರ್ದೇಶನವಿದೆ. ಚಿ ಉದಯಶಂಕರ್ ಅವರು ಗೀತೆಯನ್ನು ಬರೆದಿದ್ದಾರೆ.

0: ಅಣ್ಣಯ್ಯ
1: ಶಾಂತಕ್ಕ,
0: ಇದ್ಯಾಕಪ್ಪ ಹಿಂಗ್ ಮುದುರ್ಕೊಂಡ್ ಕೂತಿ? ಸ್ವೆಟರ್ ಗಿಟರ್ ಹಾಕೊಳ್ಳದಲ್ವಾ?
1: ಅಯ್ಯೋ ನಾನೇನ್ ಮಾಡ್ದೆ, ಈ ಸರಿಯ ಮಳೆ ಹಾಕಲ ಸರಿಯಾಗಿ ಅಂತ ಅಂದ್ರಲ್ಲ, ಸ್ವೆಟರ್ದ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡ್ ಕಟ್ಬಿಟ್ಟು ಮ್ಯಾಲೆ ಇಟ್ಬಿಟ್ಟೆ ಎಲ್ಲನೂ.
0: ಈ ಕಟ್ಬಿಟ್ಟು ಇಟ್ಟೋ, ನನಂಗೆ ಯಾರಿಗಾರ ಕೊಟ್ಟೋ?
1: ಇಲ್ಲ, ಅದು ಏನಾಗದು, ಪ್ರತಿ ವರ್ಷ ಈ ಏಪ್ರಿಲ್ ಮೇ ತಿಂಗಳು ತೆಗೆದ್ಬಿಟ್ಟು ತೊಳೆದು ಬಿಡುವೆ, ಬೇಕಾಯ್ತದೆ ಜೂನ್ ಜುಲೈಯಿಂದ ಅಂತವ. ಈ ಸರಿ ಮಳೆ ಬರಕಲ್ಲ ಮಳೆ ಬರಕಲ್ಲ ಅಂತ ಅಂದ್ರ, ಮಳೆ ಬರಕಲ್ಲ ಅಂತ ಹೇಳಿದ್ರು ಸರಿ ಆಯ್ತದು, ಈ ಮೋಡ ಬರಕಲ್ಲ ಅಂತ ಹೇಳ್ಬೇಕಾಯ್ತ ಅವ್ರು. ಈ ಮೋಡ ಬಂದು ಇದು ಅತ್ತಗೂ ಇಲ್ಲ ಇತ್ತಗೂ ಇಲ್ಲ
0: ಹೆಂಗಾಗ್ಬಿಟ್ಟದೆ ಅಂದ್ರೆ, ಏನ್ ಬರ್ತದೆ ಏನ್ ಬರಕಿಲ್ಲ ಮೊದ್ಲೇ ಕ್ಲಿಯರ್ ಆಗಿ ಹೇಳ್ಬೇಕು.
1: ನಾನು ಪ್ರತಿ ವರ್ಷಲೂ ಏನ್ ಮಾಡಿವೆ, ಎಷ್ಟಾದ್ರು ಚಳಿ ಆಗ್ಲಿ ಮಳೆ ಬರ್ತೈತಲ್ಲ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊಂಡ್ ಕೂತ್ಕೊಳ್ಳಿವೆ. ಈಗ ಮಳೆ ಇಲ್ಲ,
0: ಮಳೆ ಬಂದ್ರೆ ಚಳಿ ಕಮ್ಮಿ ಆಯ್ತದೆ,
1: ಕಡಿಮೆ ಆಯ್ತದೆ. ಬರೀ ಮೋಡ ಕಟ್ಕೊಂಡು ಮೋಡ ಕಟ್ಕೊಂಡು ಮುದುರ್ಕಂತ ಕೂತ್ಕೊಳ್ಳಂಗೆ ಮಾಡ್ಬಿಟ್ಟು,
0: ಮೋಡ ಕಟ್ಕ ಕಾಯಿಲೆ ತರ್ಸ್ಕೊ ಹಂಗಾಗ್ಬಿಟ್ಟಿದೆ.
1: ಹೌದು,
0: ಇದು ಒಂಥರ ಆಂಗ್ಸೈಟಿ ಬರೋ ವಾತಾವರಣ
1: ವಾತಾವರಣ ಹೌದೌದು, ಮನಸ್ಸೆಲ್ಲ ಹಾಳಾಗಿ ಹೋಗ್ಬಿಡ್ತು,
0: ಹಾಳಾಗಿ ಹೋಗ್ತದೆ. ಸ್ಟಾರ್ಟಿಂಗ್ ಏನೋ ಖುಷಿ ಆಗ್ಬಿಡ್ತಣ್ಣಯ್ಯ, ಈ ಶಕೆ ಮೋಡ ಬಂದ್ರೆ ಸಂತೋಷ ಆಗೋದು, ಒಂದ್ ಸ್ವಲ್ಪ ತಣ್ಣಗಾಯ್ತದಪ್ಪ ಅಂತ. ಈಗ ಹೆಂಗಾಗ್ಬಿಟ್ಟದೆ ಅಂದ್ರೆ, ಮೋಡ ತೆಗ ಮಳೆ ಇಲ್ಲಾಂದ್ರೆ ಅಡೀಲಿ ಇದು ಹಾಳಾಗೋಲಿ ಅನ್ನೋ ತರ ಆಗ್ಬಿಟ್ಟದೆ. ನಡಿ ಇಲ್ಲಿ ನೋಡಿ, ಇಲ್ಲಿ ಮಕ್ಕ ಹೆಂಗ್ ದಪ್ಪಗ್ ಮಾಡ್ಕೊ ಬಂದಾಳೆ,
1: ಯಾಕೆ ಪುಟ್ಟಂಗೆ ಹುಷಾರಿಲ್ಲ ಅಂತ ಅನ್ಸ್ತದೆ ಈ ವಾತಾವರಣಕ್ಕೆ.
0: ಈ ವಾತಾವರಣ ಚೇಂಜ್ ಆಯ್ತಲ್ಲ, ಓ ಕೆಮ್ಮು ಶೀತ ಎಲ್ಲ ಶುರು ಆಗ್ಬಿಡ್ತು.
1: ಇದು ಒಂದು ಪ್ರಾಬ್ಲಮ್ ಶಾಂತಕ್ಕ, ಈ ಮೋಡ ಆಗಿರೋದು ಮತ್ತೆ ಚಳಿ ಆಯ್ತಿರೋದು. ಎರಡನೇ ಪ್ರಾಬ್ಲಮ್ ಏನ್ ಗೊತ್ತಾ ನನ್ಗೆ, ಮೊನ್ನೆ ದಿವಸ ಅದೆಂತದ ಅಂತಾರಾಷ್ಟ್ರೀಯ ಹಣ್ಣಿನ ದಿವಸ ಅಂತ ಅನ್ಕೊಂಡು ನಮ್ ಮೀನಕ್ಕ ಒಂದ್ ಮೂರ್ನಾಲ್ಕು ತರದ ಹಣ್ಣೆಲ್ಲ ತಿನ್ಸ್ಬಿಡೋದ ನನ್ಗೆ. ಅವ್ರು ಹೆಸರು ಕೇಳಿಲ್ಲ ಏನಿಲ್ಲ, ನೇರ್ಲ್ಯಾಂಡ್ ಬರ ಕೊಟ್ಬಿಟ್ಲು, ನಾನು ಚೆನ್ನಾಗಿದ್ವಲ್ಲ ಅಂತ ಅನ್ಕೊಂಡು ತಿಂದು ಈ ಪರಿಸ್ಥಿತಿ ನೋಡಿ ಗಂಟ್ಲು ಈ ತರ ಕಟ್ಕೊಂಡೈತ್ ನಂದು.
0: ಹಂಗಲ್ಲ, ಹಣ್ಣಿನ ದಿನ ಐತೆ ಅಂತ ಫುಲ್ ಹಣ್ಣೆ ತಿಂದ್ಬಿಡದ,
1: ಅದು ತಂದು ಕೊಟ್ಲಿಲ್ಲ ಇನ್ನೇನ್ ಮಾಡೋದು, ಅವತ್ತು ಒಂದೇ ದಿವಸ ತಂದು ಕೊಡೋದವಳು.
0: ಒಳ್ಳೆ ಕತೆ ಅಲ್ಲ, ಇಟ್ಕೊಂಡು ತಿನ್ಬೇಕು ಒಂದೇ ದಿವಸ ತಿನ್ಬಿಡ್ತಾರ?
1: ಅದೇನು ಅಂತ ತಂದು ಕೊಟ್ಟಿದ್ದಾನಲ್ಲ ಅನ್ನೋ ಕಾರಣಕ್ಕೆ ಎದುರುಗಡೆ ತಿನ್ಬಿಟ್ಟು ಒಂದ್ ವಿಡಿಯೋ ಬೇರೆ ಮಾಡ್ಕೊಂಡ್ಲು, ಸೆಲ್ಫಿ ಬೇರೆ ಮಾಡ್ಕೊಂಡ್ಲು, ಎಲ್ಲಾನು ಹಾಕಬೇಕಂತಲ್ಲ ಅದಿಲ್ಲ ಹಂಗೆ. ಅದಪ್ಪ
0: ತಿಂದೆ, ಅನ್ನ ತಿಂದೆ, ರೊಟ್ಟಿ ತಿಂದೆ, ಮುದ್ದೆ ತಿಂದೆ,
1: ಇಲ್ಲ ತಂದು ಕೊಟ್ಟಿದ್ಲಲ್ಲ ಅವಳು.
0: ಒಂದ್ ಏನ್ ಗೊತ್ತಾ, ಇದಕ್ಕೆಲ್ಲ ಒಂದ್ ಗತಿ ಕಾಣಿಸ್ಬೇಕು ಅನಿಸ್ತದೆ ನನಗೆ,
1: ಕಾಣಿಸ್ಲೇಬೇಕು.
0: ಮೊಬೈಲ್ ಎಲ್ಲ ತಗೋ ಹೋಗ್ಬಿಟ್ಟು ಸಮುದ್ರಕ್ಕೆ ಎಸಿಬೇಕು
1: ಎಸಿಬೇಕು. ಈಗಲೇ ಜಾಸ್ತಿ ಪ್ಲಾಸ್ಟಿಕ್ ಆಯ್ತಂತಲ್ಲಿ ಸಮುದ್ರದಲ್ಲಿ, ಮತ್ತೆ ಇನ್ನು ಜಾಸ್ತಿ ಆಯ್ತದೆ.
0: ಸಮುದ್ರಕ್ಕೂ ಬೇಡ ಬಿಡು, ಅಲ್ಲಿ ಪಾಪ ಮೀನು ಪಾನ ಆರಾಮಾಗಿ.
1: ಹೌದೌದು,
0: ಸಮುದ್ರಕ್ಕೂ ಬೇಡ, ಎಲ್ಲರ ಎಸಿಯಕ್ ಒಂದ್ ದಾರಿ ಮಾಡೋಣ ಅವನ್ನ,
1: ಎಲ್ಲಾರು ಒಂದ್ ಮಾಡ್ಬೇಕು. ಕಷ್ಟ
0: ಎಲ್ಲದಕ್ಕೂ ಫೋಟೋ ತಕ್ಕೋ, ಅದ ಎಲ್ಲೆಲ್ಲೋ ಹಾಕ.
1: ಹೌದು, ಆಮೇಲೆ ಈ ಮೊಬೈಲ್ ಬಿಡಕ್ಕೆ ಶಾಂತಕ್ಕ ಒಂದೇ ಒಂದಂತೆ ಮಾರ್ಗ ಇರೋದು, ಮನಸ್ಸು ಅಷ್ಟೇ. ಮನಸ್ಸು ಮಾಡಿ ಬಿಟ್ಬಿಡ್ಬೇಕು, ನೋಡಬಾರ್ದು ಇದ ಅನ್ಕೊಂಡು ಬಿಟ್ಬಿಡ್ಬೇಕು. ಬರೀ ಫೋನ್ ಬಂದವ ರಿಸೀವ್ ಮಾಡ್ಕೊಂಡು ಮಾತಾಡ್ಕೊಂಡು.
0: ಅವಾಗ ನೀನು ಇಂಥ ಫೋನ್ ಇಟ್ಕೋಬಾರ್ದು, ಕೀಪ್ಯಾಡ್ ಫೋನ್ ಬರ್ತಿತ್ತಲ್ಲ ಸಣ್ಣದು ಅಂತದ್ ಇಟ್ಕೊಂಡ್ರೆ ನೀನು ಇಷ್ಟೆಲ್ಲ ಸರ್ಕಸ್ ಮಾಡೋದ್ ಬೇಡ, ಅಲ್ಲಿ ಇರೋದೇ ಇಲ್ವಲ್ಲ.
1: ಪರಿಸ್ಥಿತಿ ಹೆಂಗಾಗೈತೆ ಅಂತ ಅಂತ ಅಂದ್ರೆ ಗೊತ್ತಲ್ಲ ನಿನಗೆ, ನಾನು ನಾಲ್ಕರ ಜನಕ್ಕೆ ಬೇಕಾದನು, ಅವ್ರು ಇವರು ಕರೆತಿರ್ತಾರೆ, ಮೊದ್ಲು ಬಂದು ಕರೆದೋಗೋರು ಇನ್ವಿಟೇಷನ್ ಕೊಟ್ಟು. ಈಗ ಹಂಗಲ್ಲ, ಆ ವಾಟ್ಸಪ್ ಅಲ್ಲಿ ಎಂತ ಕಳ್ಸಿರ್ತಾರೆ, ನೋಡಿ ನನಗೆ ಮನ್ಸಿದ್ರೆ ಹೋಗ್ಬೋದು, ನೋಡ್ಲಿಲ್ಲ ಅಂತ ಅಂತಂದ್ರೆ ಹೋಗ್ದಿರೋ ಅವ್ರನ್ನ ಕೇರ್ ಮಾಡಕ್ಲ.
0: ಅಯ್ಯೋ ಅಣ್ಣಯ್ಯ, ಅವಾಗ ಹೆಂಗೆ ಮನೆಗೆ ಬಂದ್ ಕರೆದವ್ರೆ ಅನ್ನೋದೊಂದು ಕಮಿಟ್ ಮಾಡ್ಸೋರು,
1: ಮಾಡಿಸ್ಬಿಡೋರು.
0: ಅವಾಗ ನಾವು
1: ಹೋಗ್ಲೇಬೇಕು,
0: ಈಗ ಹಂಗಲ್ಲ, ವಾಟ್ಸಪ್ ಅಲ್ಲೇ ಕಳ್ಸಿರ್ತಾರ, ವಾಟ್ಸ್ಆಪ್ ತೆಗ್ದೆ ನೋಡೋದಿಲ್ಲ ನಾವು,
1: ನೋಡೋದಿಲ್ಲ.
0: ಅವರು ಇನ್ವಿಟೇಷನ್ ಕಳಿಸಿ ಮದುವೆ ಆಗಿ ಮತ್ತೆ ಅದೇನೋ ಧನ್ಯವಾದ ಬೇರೆ ಹೇಳ್ತಾರೆ. ಈಗ ನೀವು ಬಂದು ನಮ್ಮನ್ನು ಹರಿಸಿದ್ದಕ್ಕೆ, ನಮ್ಮ ಮಕ್ಕಳನ್ನು ಹರಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು.
1: ಅದು ಹೋಗಿದ್ರು ಕಳಿಸ್ತಾರೆ, ಹೋದ್ರು ಕಳಿಸ್ತಾರೆ.
0: ಎಲ್ಲರಿಗೂ ನನಗೆ ಆಶ್ಚರ್ಯ ಆಗ್ಬಿಡ್ತು, ಅಯ್ಯೋ ನಾವು ಹೋಗೇ ಇಲ್ಲ, ನಮ್ಗೆ ಧನ್ಯವಾದ ಹೇಳೋರು ಎಷ್ಟು ಒಳ್ಳೆಯವರು ಇವರು.
1: ಗ್ರೂಪ್ ಅವರು ಮಾಡ್ಕೊಬಿಡ್ತಾರೆ ಪುಟಕ್ಕ, ಬರ್ಲಿ ಬರದೇ ಇರ್ಲಿ ಸುಮ್ನೆ ಎಲ್ಲಾರ್ಗೂ ಹಾಕ್ಬಿಡೋದು.
0: ಆಮೇಲೆ ಗುಡ್ ಮಾರ್ನಿಂಗ್, ಅಯ್ಯೋ ದೇವ್ರೆ ನಡೆಯತ್ತಾಗೆ.
2: ಅಲ್ಲ ಶಾಂತಕ್ಕ, ಬರೀ ಮೆಸೇಜ್ ಆದ್ರೆ ಪರವಾಗಿಲ್ಲ, ಅದ್ರ ಜೊತೆಗೆ ಒಂದು ಚಿತ್ರ ಬೇರೆ ಕಳಿಸ್ತಾರಲ್ಲ,
1: ಕಳಿಸಿರ್ತಾರೆ,
2: ಅದರಿಂದ ಮೊಬೈಲ್ ಎಲ್ಲ ಸ್ಟೋರೇಜ್ ಜಾಸ್ತಿ ಆಗಿ ಆಗಿ ಮೊಬೈಲ್ ವರ್ಕ್ ಆಗ್ದಿಲ್ದಂಗ ಆಗ್ತದೆ.
0: ಅಯ್ಯೋ ಅದೊಂದು. ಆಮೇಲೆ ಈ ರೇಡಿಯೋದಾಗೆಲ್ಲ ಹೇಳ್ತಾರಲ್ಲ, ಆ ಮೆಸೇಜ್ ಬಂದ್ರೆ ಒತ್ತಬೇಡಿ, ಈ ಮೆಸೇಜ್ ಬಂದ್ರೆ ಒತ್ತಬೇಡಿ, ನಿಮ್ ಬ್ಯಾಂಕಿಗೆ ನೇರ ಕನೆಕ್ಟ್ ಆಗಿರ್ತದೆ ಅದನ್ ಒತ್ತಬೇಡಿ. ಅಲ್ಲಣ್ಣಯ್ಯ, ಯಾವ್ದು ಒತ್ತಬೇಕು ಯಾವ್ದು ಒತ್ತಬಾರ್ದು ಅನ್ನೋದಕ್ಕೇನೆ ನಮ್ಗೆ ಈಗ ಟ್ರೈನಿಂಗ್ ಮಾಡ್ಬೇಕು,
1: ಟ್ರೈನಿಂಗ್ ಮಾಡ್ಲೇಬೇಕು ಈಗ. ಯಾಕೆ ಅಂತ ಅಂತಂದ್ರೆ, ಈಗ ಏನು ಒಂದು ಈ ಸ್ಕ್ಯಾಮ್ಗಳು ಅವು ಇವು ಬಂದವಲ್ಲ ಪುಟ್ಟಕ್ಕ, ಹೆಂಗೆಂಗ ಮಾಡ್ತಾರಂತ ಅವ್ರು, ಏನೇನೋ ಮಾಡಿ ಯಾವ್ದೋ ತರದಲ್ಲಿ ಯಾವ್ದೋ ರೂಪದಲ್ಲಿ ಫೋನ್ ಮಾಡ್ಬಿಟ್ಟು ಇಸ್ಕೊಬಿಡೋದು, ಓಟಿಪಿ ಪಾಸ್ವರ್ಡ್ ಅವು ಇವು ಇಸ್ಕೊಬಿಡೋದು. ಆಯ್ತಾ, ಈ ಮೊಬೈಲ್ ಹ್ಯಾಕ್ ಮಾಡೋದು ಅಂತಾರಲ್ಲ, ಹ್ಯಾಕ್ ಮಾಡಿದ್ರೆ ಏನು ಕೇಳೋದೇ ಬೇಕಿಲ್ವಂತೆ, ಅವರೇ ಎಲ್ಲನೂ ನೋಡ್ಕೊಬಿಡುದು ಅಂತಲ್ಲೇ.

0: ಏ ಬಾರಿ ಕಷ್ಟ ಕಾಲದಲ್ಲಿ ಬದುಕ್ತಾ ಇದ್ವಿ ನಾವು ಮೊಬೈಲ್ ಬೇರೆ ಇಟ್ಕೊಂಡು.
1: ಎಲ್ಲ ನಮ್ ಕಾಲಕ್ಕೆ ಬರ್ಬೇಕಾ, ನಾನು ಇನ್ನೊಂದು 50 ವರ್ಷ ಸೀನಿಯರ್ ಆಗಿ ಹುಟ್ಟು ಬರ್ದಿತ್ತು ಅನಿಸ್ತದೆ ನನಗೆ.
0: ಅಲ್ಲೆಲ್ಲ ಹಾಕೊಂಡು ಹೋಗ್ಬಿಡ್ಬೇಕಾಯ್ತು ಅಂತ ಹೇಳ್ಬಿಟ್ಟು.
1: ಮತ್ತೆ ಈಗ ಅಷ್ಟೊತ್ತು ಇದ್ದಿದ್ರೆ ನಾನು ಅಷ್ಟು ಸೀನಿಯರ್ ಆಗಿದ್ರಣ್ಣಯ್ಯ, ಈಗ ಹಣ್ಣು ಮುದುಕಿ ಆಗಿರ್ತಿದ್ನ, ನಿಮ್ಗೆಲ್ಲ ಬೈಯಕ್ ಒಳ್ಳೆ ಚಾನ್ಸ್ ಸಿಗದ ನನ್ಗೆ, ಕಟ್ಟೆಲಿ ಕೂತ್ಕೊಂಡು ಇದನ್ ಮಾತಾಡ್ತೀರಾ ಎದ್ದೋಗಿ ಅಂತೆಲ್ಲ ಬೈತಿದ್ನ. ಈಗ ಆ ಚಾನ್ಸ್ ಎಲ್ಲ ಮಿಸ್ ಆಯ್ತಲ್ಲ ಅಂತ ತಡಿಯಪ್ಪ, ಒಂದ್ ಫೋನ್ ಬತೈತೆ ನೋಡ್ಬಿತಿನಿ.
0: ಫೋನ್ ಬೇಡ ಬೇಡ ಅಂತೀವ, ನೀನೇ ಎಲ್ಲಾನು ಬಳಸ್ತೀಯ.
1: ಏನ್ ನೀನ್ ಹೇಳ್ದಲ್ಲ ನಾನ್ 4 ಜನಕ್ ಬೇಕಾದವ್ರು ಅಂತ, ನಾನ್ 10 ಜನಕ್ ಬೇಕಾದವಳು
0: ನೀನು
1: ನೋಡಿ, ಯಾರು ನೋಡಕ್ ಬತ್ತವ್ರಂತೆ ಬನ್ನಿ ಅಂದೆ. ಇನ್ನೇನ್ ಬೇಡ ಹೋಗನಕಾಗತ್ತಾ?
0: ಆಯ್ತಾಯ್ತು ಬರ್ಲಿ ಬಿಡು ಶಾಂತಕ್ಕ, ಅದಕ್ಕೇನಂತೆ ಬರ್ಲಿ ಬರೀ ಅದನ್ನ ಇಷ್ಟಕ್ಕೆ ಮಾತ್ರ ಇಟ್ಕಾದ ಫೋನ್ ರಿಸೀವ್ ಮಾಡೋದು ಇದು ಮಾಡೋದು
1: ಅಷ್ಟೇ. ಒಂದ್ ನಿಮಿಷ
0: ನೀನ್ ಅದ್ರಲ್ಲಿ ಟಿವಿ ನೋಡೋದು, ಆಮೇಲೆ ವಾಟ್ಸ್ಆಪ್ ನೋಡೋದು.
1: ಟಿವಿ ಎಲ್ಲಿ ನೋಡ್ತೀನಿ ಅಣ್ಣಯ್ಯ, ನಾನು ವಾಟ್ಸ್ಆಪ್ ನೋಡಿದ್ರು ಎಲ್ಲ ಮದ್ವೆಗೂ ಹೋಯ್ತಿದ್ದೆ. ವಾಟ್ಸ್ಆಪ್ ನೋಡಿದ್ರೆ ಯಾವ ಮದ್ವೆಗೂ
0: ಹೋಗಲ್ಲ,
1: ವಾಟ್ಸ್ಆಪ್ ನೋಡಂಗಿಲ್ವಲ್ಲ.
0: ಹೌದು.
1: ಆಮೇಲೆ ಅದು ಬಿಡೋದೆಲ್ಲ ಕಾಯಿಲೆನೆ ಆಗ್ಬಿಟ್ಟದಲ್ಲ,
0: ಕಾಯಿಲೆನೆ
1: ಎಲ್ಲಾರು ಅದನ್ನೇ ಮಾತಾಡ್ತಾವ್ರೆ, ಸುಮ್ನೆ ನಾವು ಅದನ್ನು ಮಾತಾಡ್ಸೋದ್ ಬೇಡ.
0: ಹೌದು.
1: ಈಗ ಅದೊಂದು ಹಾಡೈತಲ್ಲ, ಹಾಡೇಳನ ಎಲ್ಲಾರು.
0: ಯಾವ ಹಾಡು ಶಾಂತಕ್ಕ?
1: ಅದೇ ಯಾತಕ್ಕೆ ಮಳೆ ಓದವು ಶಿವ ಶಿವ.
0: ಮಳೆ ಬತ್ತ ಸುಂದರ ಶಾಂತಕ್ಕ, ನೀನ್ ಯಾಕಷ್ಟು ಧೈರ್ಯ ಕಟ್ತೀಯ?
1: ನಾವು ಯಾತಕ್ಕೆ ಮಳೆ ಓದವು ಅಂತ ಆಡ್ತಾ ಇದೀವಲ್ಲ, ಬಾಂಬೆನಾಗ ಯಾಕಾರ ಮಳೆ ಬಂದವು ಅಂತ ಆಡ್ತಾವ್ರೆ.
0: ನೋಡಿ ಅದೇ ನೋಡು ವೈಚಿತ್ರ ಅಂತ ಅಂದ್ರೆ,
1: ಮಂಗಳೂರು ನೋಡು
0: ಮುಂಗಾರಂಗಾಮು ಅಂತ ಅಂದ್ರೆ, ಈ ಜೂನ್ ತಿಂಗಳಲ್ಲಿ ಶುರು ಆಗ್ಬಿಟ್ಟು ಇಡೀ ದೇಶನೇ ಆವರ್ಸ್ಕೊಬಿಡೋದು. ಆಯ್ತಾ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಮಳೆ ಹುಯ್ಯೋದು.
1: ಹೌದು.
0: ಈಗ ಹಂಗಾಗಿತ್ತಲ್ಲ ನೋಡು, ಎಲ್ಲೆಲ್ಲಿ ಬೇಕಲ್ಲೇ ಹುಯ್ತದ ಮಳೆ.
1: ಹೌದು.
0: ಎಲ್ಲಿ ಬೇಕಲ್ಲಯ್ಯ ಸಿಕ್ಕಾಪಟ್ಟೆ ಹುಯ್ಯೋದು. ಮತ್ತೆ
1: ಇಲ್ಲಿ ಆಕಾಶವಾಣಿ ತವ ಗೇಟ್ ಹತ್ರ ಜೋರ್ ಮಳೆ ಐತೆ.
0: ಮಳೆ
1: ಗೇಟ್ ಇಂದ ಆಚೆ ಬಂದ್ರೆ ಮಳೆ ಇಲ್ಲ,
0: ಮಳೆನೇ ಇಲ್ಲ. ಪರಿಸ್ಥಿತಿ ಈ ತರ ಬಾರಿ ಒಂಥರ ವಿಕೋಪಕ್ಕೆ ಹೋಯ್ತೈತೆ. ಅದಕ್ಕೆಲ್ಲ ನೋಡಿ ಇವೇ ಕಾರಣ, ಪ್ಲಾಸ್ಟಿಕ್ ಸಿಕ್ಕಾಪಟ್ಟೆ ಬಳಸೋದು, ಪರಿಸರ ಮಾಲಿನ್ಯ ಮಾಡೋದು, ಮರ ಎಲ್ಲ ಕಡ್ದಾಕೋದು, ಆಯ್ತಾ, ಈ ತರದವೆಲ್ಲ ಆಗಿ ನೋಡು. ನಾನು ಈಗ ವನ ಮಹೋತ್ಸವ ಅಂತ ಅನ್ಕೊಂಡು 500 ಗಿಡ ತಂದು ಇಟ್ಕೊಂಡಿದ್ದೀನಿ. ಆ ಗುಂಡಿ ತೆಗೆಯ ಮಿಷನ್ ಸಿಗ್ತಾ ಇಲ್ಲ, ಗುಂಡಿ ತೆಗೆಯ ಮಿಷನ್.
1: ಏಕೆ ಮನುಷ್ಯರು ಇಲ್ವೇನೋ?
0: ಅದಕ್ಕೆ ಬಂದಿದ್ರಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೆ ನಿಮ್ಮಿಬ್ರು ಹೆಂಗ್ ಬಳಸ್ಕೋಬಹುದು ಅಂತ ಹೇಳ್ಬಿಟ್ಟು.
1: ಅಲ್ಲ, ಗುಂಡಿ ನೀನ್ ತೆಗಿ, ಮರ ನಾವ್ ಇಡ್ತೀವಿ.
0: ಈಗ ಒಂದ್ ಕತೆ ಹೇಳ್ತಾರೆ, ಎಲ್ಲೋ ಒಂದು ದೊಡ್ಡದೊಂದು ಅರಣ್ಯ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗುಂಡಿ ತೆಗ್ಸಿದ್ರಂತೆ ಗಿಡ ಹಾಕಕ್ಕೆ ಅಂತ ಹೇಳ್ಬಿಟ್ಟು. ಒಬ್ಬ ಗುಂಡಿ ತೆಗಿಯೋದು, ಇನ್ನೊಬ್ಬ ಗಿಡ ಇಡೋದು, ಇನ್ನೊಬ್ಬ ಮಣ್ಣು ಮುಚ್ಚೋದು, ಹಿಂಗೆ ನಡೆದಿತ್ತು ಅಂತ ಕೆಲ್ಸ. ಒಂದ್ ದಿವಸ ಗಿಡ ಇಡೋನ್ ಬರ್ದನೆ ಹೋಗ್ಬಿಟ್ಟಂತೆ. ಮೊದಲನೇನೋ ಗುಂಡಿ ತಗೊಂಡು ಹೋದ ಮುಂದಕ್ಕೆ, ಈ ಮಧ್ಯೆ ಗಿಡ ತಂದು ಇಡೋದಿದ್ನಲ್ಲ ಅವನ ಅವತ್ತು ರಜಾ ಹಾಕಿದ್ದ, ಹಿಂದ್ಗಡೆ ಇದ್ದಾನೋ ಎಲ್ಲಾನು ಮುಚ್ಕೊಂಡ್ ಮುಚ್ಕೊಂಡ್ ಬಂದ. ಹಂಗಾಯ್ತು, ನಿಮ್ಮಿಬ್ರು ಕಟ್ಕೊಂಡ್ರೆ ಕತೆ ಹೆಂಗಾಯ್ತು?
1: ಎರಡನೇ ಸ್ಟೆಪ್ ನಮ್ದು.
0: ಎರಡನೇ ಸ್ಟೆಪ್. ಮೂರನೇದ ಯಾರು ಮಾಡೋರು?
1: ಮೂರನೇದ ಅಕ್ಕ ಇಲ್ವಾ? ಇಲ್ಲಿ
0: ಅಕ್ಕ
1: ಮೂರ್ ಜನ ಇದೀವಲ್ಲ. ನೀನು ಹೆಂಗು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೀಗ, ಸ್ವಲ್ಪ ಬಗ್ಗಿ ಎದ್ದು ಕೆಲಸ ಮಾಡು. ಬಗ್ಗಿ ಎದ್ದು ಕೆಲಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು, ಚೆನ್ನಾಗಿ ಹಸಿವು ಆಗ್ತದೆ.
0: ನನ್ಗೇನು ಅಂತ ಅಂದ್ರೆ, ಪುಟ್ಟಕ್ಕನ ಮೇಲೆ ವಿಶ್ವಾಸ, ಗ್ಯಾರಂಟಿ ಗುಂಡಿ ಮುಚ್ತಾಳೆ ಅಂತವ, ನಿನ್ ಮೇಲೆ ನಂಗೆ ಡೌಟ್. ನಂಗೆ
1: ಯಾಕಪ್ಪ
0: ನೀನು ಇಡದ್ ಬಿಟ್ಟೆಲ್ಲಾರ ಎದ್ಬಿಟ್ರೆ ಫೋನ್ ಬಂತು ಅದ್ ಬಂತು ಮತ್ತ 10 ಜನಕ್ಕೆ ಬರಬೇಕಾದಳಲ್ಲ.
1: ತಗೋ ಫೋನ್, ನಿನ್ನ ಹತ್ರನೇ ಕೊಟ್ಬಿಡ್ತೀನಿ.
0: ಆಯ್ತು, ಹಂಗ ನೋಡೋಣ ಎಷ್ಟು ಗಿಡ ನೆಡ್ತೀಯ ನೋಡ್ತೀನಿ ಇವತ್ತು. ನಿನಗೋಸ್ಕರ ನಾನೇ ಗುಂಡಿ ತೆಗಿತೀನಿ, ಒಂದು ಮಿಷನ್ ಮಾಡ್ಬೇಕಾಗಿರೋ ಕೆಲಸ ನಾನೇ ಮಾಡ್ತೀನಿ ಇವತ್ತು.
1: ಅಲ್ಲ ಕಣ, ಏನ್ ಗೊತ್ತಾ, ಈ AI ಅವು ಇವು ಏನೇನೋ ಬಂದವಲ್ಲ ಈಗ, ಅದೆಲ್ಲ ಹುಟ್ಟು ಹಾಕಿದ್ದೇನೆ
0: ಮನುಷ್ಯ.
1: ಈ ಮನುಷ್ಯನೇ ಹಾಳಾಕೋದು ಶುರು ಮಾಡ್ಬಿಟ್ವಲ್ಲ.
0: ಹೌದು, ಅದ್ರ ಮೇಲೆ ಸುಮಾರು ಪಿಕ್ಚರ್ ಬಂದು ನೋಡು, ಯಾವ್ಯಾವ ಹಳೆವೆಲ್ಲವ
1: ಕತೆ.
0: ಅವನು ಡೆವಲಪ್ ಮಾಡ್ತಾನೆ, ಕೊನೆಗೆ ಅವನನ್ನೇ ನಿಯಂತ್ರಣಕ್ಕೆ ತಗೊಂಡ್ಬಿಡ್ತದೆ ಅನ್ನೋ ಮಟ್ಟಕ್ಕೆ. ಆಯ್ತವೆ ಶಾಂತಕ್ಕ, ಬಾರಿ ಎಚ್ಚರಿಕೆಯಿಂದ ಇರಬೇಕು. ದುರಿತ ಕಾಲ ಅಂತ ಹೇಳಿ ಅಂತಾರೆ ನೋಡು, ಅಂತ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು.
1: ಅಲ್ಲ, ಎಲ್ಲಾ ಕಾಲಕ್ಕೂ ಒಂದೊಂದು
0: ಸಮಸ್ಯೆ
1: ಇರ್ತವೆ, ಅದನ್ನ ಆಯಾ ಕಾಲಕ್ಕೆನೆ ಸಮಾಧಾನ ರೀತಿನಲ್ಲಿ ಬಗೆಹರಿಸ್ಕೊಳ್ಳರು. ಈಗಿದು ಒಂಥರ ವಿಪರೀತಕ್ಕೆ ಹೋಗ್ಬಿಟ್ಟಿದೆ.
0: ಹೌದು
1: ಅಲ್ವಾ?
0: ಆಮೇಲೆ
1: ಜಾಸ್ತಿ ಒಬ್ಬೊಬ್ಬರದು ಒಂದೊಂದಿದು ಅಂದ್ರೆ, ಅವಾಗ ಅಣ್ಣಯ್ಯ ಏನಾಗದಂದ್ರೆ ಹೇಳೋದನ್ನ ಕೇಳೋರು. ಈಗ ಮನೆ ಹಿರಿಯ ಏನಾರು ಹೇಳಿದ್ರೆ ಉಳಿದ ಸದಸ್ಯರು ಪಿಟಕ್ ಅಂತಿರ್ಲಿಲ್ಲ ಮಾಡೋರು. ಈಗ ಹಂಗಲ್ಲ, ನಿಂದೇ ಒಂದು ಒಪಿನಿಯನ್, ನಂದೇ ಒಪಿನಿಯನ್, ಈ ಅಕ್ಕಂದು ಒಂದು ಒಪಿನಿಯನ್, ಅಲ್ಲ ಒಪಿನಿಯನ್ ತಪ್ಪ ಅನ್ಬೋದು ನೀನು, ತಪ್ಪಲ್ಲ
0: ತಪ್ಪಲ್ಲ,
1: ಯಾವ್ದು ಒಳ್ಳೇದು ಅಂತ ನೋಡ್ಬೇಕಲ್ವಾ.
0: ಯಾವ್ದು ಒಳ್ಳೇದು ಅನ್ನೋದಕ್ಕೆ ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಅಂದ್ರೆ ಆಲೋಚನೆ ಮಾಡ್ಬೇಕು, ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ನೋಡಿ ಈಗ ಹಿಂದೆಲ್ಲವ ಜನಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ಬೇಕು ಅಂತ ಹೇಳಿ ಮಾಡಿದ್ರು. ಈಗ ಜನ ಕಡಿಮೆ ಆಯ್ತವ್ರೆ, ಇರೋ ಸ್ಕೂಲ್ ಎಲ್ಲೂ ಬಾಗಿಲಾಗ್ತವ್ರೆ, ಮಕ್ಕಳಿಲ್ದಲೆ ಅಂತ ಅನ್ಕೊಂಡು ಜನಸಂಖ್ಯೆ ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಚರ್ಚೆ ಹುಟ್ಟೈತಿ.
1: ಇಲ್ಲಿ ಪಕ್ಕದ ಆಂಧ್ರಪ್ರದೇಶ
0: ದುಡ್ಡ ಕೊಡ್ತೀವಿ ಅಂತ ಜಾಸ್ತಿ ಮಾಡ್ಕೊಂಡ್ರೆ
1: ಕೊಡ್ತಾವ್ರಂತೆ. ನಾನು ಇದನ್ನೆಲ್ಲ ಯುರೋಪ್ ಕಂಟ್ರಿಗಳದೆಲ್ಲ ಅಲ್ಲೆಲ್ಲ ಈಗ 3 ಮಕ್ಕಳು ಮಾಡ್ಕೊಂಡ್ರಂತೂ ಅವ್ರನ್ನ ರಾಜಾರಾಣಿ ತರ ಮೆರೆಸ್ತವ್ರಂತೆ. ಅಂದ್ರೆ 3 ಮಕ್ಕಳು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ ಅಂತ ಅವ್ರಿಗೆ ಋಣಿಯಾಗಿರೋ

0: ಅಷ್ಟು ಫೆಸಿಲಿಟೀಸ್ ಕೊಡ್ತಾರಂತೆ.
1: ಹೌದೌದು.
0: ನಾನು ಅದೆಲ್ಲ ಕೇಳ್ಬಿಟ್ಟು ನಮ್ಮ ದೇಶದವ್ರು ಅರ್ಧ ಜನ ಅಲ್ಲೆಲ್ಲ ಮೈಗ್ರೇಟ್ ಆಗ್ಬೇಕಪ್ಪ ಅಂತ ಇದ್ದೆ. ಆದ್ರೆ ನಮ್ಮ ದೇಶದಲ್ಲೇ ಹಂಗಾಗೈತಣ್ಣ. ಏನಂದ್ರೆ ಇವತ್ತಿಂದ ನೀನು ಕರೆಕ್ಟ್ ಆಗ 50 ವರ್ಷ ಮುಂದೆ ನೋಡು, ನಮ್ಮಲ್ಲೂ ಹಂಗೇನೆ ಆಗಿರ್ತದೆ. ಅದು ಹೆಂಗಂದ್ರೆ ಕಾಲ ಈಗ 100 ವರ್ಷದವ್ರು ಇರ್ಬೇಕು, 90ರವರು ಇರ್ಬೇಕು, 80ರವರು, 70ರವರು, 50ರವರು ಹೆಂಗಿದಾರ ಹಂಗೆ 70ರವರು ಇರ್ಬೇಕು, ಮಕ್ಕಳು ಇರ್ಬೇಕು, 10ರೊಳಗಿನವರು ಇರ್ಬೇಕು. ಈಗ ಈ ಗ್ಯಾಪ್ ಇದೆ ಅಲ್ಲಣ್ಣಯ್ಯ, ಗ್ಯಾಪ್ ನೋಡು ಒಂದೊಂದ್ ಸರ್ತಿ ಇಂಬ್ಯಾಲೆನ್ಸ್ ಮಾಡ್ಬಿಡ್ತೀವಿ.
1: ಈಗ ನೋಡು, ಈಗ ಕೆಲವು ದೇಶಗಳಲ್ಲಿ ರುದ್ರ ಜಾಸ್ತಿ ಅವರಂತೆ. ಈಗ ನಮ್ ದೇಶ ಯಾಕೆಲ್ಲ ಇಷ್ಟಪಡ್ತಾರೆ ಅಂತ ಅಂದ್ರೆ ಯುವಕರ ಸಂಖ್ಯೆ ಜಾಸ್ತಿ ಐತಿ ಇಲ್ಲಿ. ಆದ್ರೆ ನೀನು ಚೈನಾ, ಜಪಾನ್ ಇಂತ ಕಡೆಗೆ ಹೋದ್ರೆ ರುದ್ರ ಸಂಖ್ಯೆ ಜಾಸ್ತಿ, ಯುವಕರ ಸಂಖ್ಯೆ ಕಡಿಮೆ.
0: ಏನೇ ನೀನು ಜೀವನದಾಗ ಒಂದ್ ಸರ್ತಿ ನಾವು ಟ್ರಿಪ್ ಮಾಡೋಣ, ನಾವ್ ಇಲ್ಲಿಲ್ಲೇ ಆ ಬೆಟ್ಟ ಈ ಬೆಟ್ಟ ಹೋಗ್ಬತ್ತಿವಲ್ಲ, ಇವನ್ ಬಿಟ್ಬಿಟ್ಟು ಜಪಾನ್ಗೆ ಹೋಗ್ಬರೋಣ.
1: ಜಪಾನ್ ಹೋಗ್ಬರ್ಬೇಕ,
0: ಹೋಗ್ಬರೋಣ.
1: ನೀನ್ ಬರೀ ಹೇಳ್ತೀವ, ಕರ್ಕೊಂಡು ಹೋಗಲ್ಲ,
0: ಹೋಗೋಣ. ಯಾಕಂದ್ರೆ ನನಗೂ ಯಾರ್ಯಾರೋ ಹೇಳೋದನ್ನ ಕೇಳುವೆ, ಜಪಾನ್ ಹಂಗಂತೆ ಹಿಂಗಂತೆ ಅಂತ. ಈಗ ಹೋಗಿ ಹೋಗಿ ಅಲ್ಲಿಂದಾನೇ ಈ ವಿಡಿಯೋ ಗಿಡಿಯೋ ಮಾಡಿ ಹಾಕ್ತಾರಲ್ಲ, ಅವೆಲ್ಲ ನೋಡಿದ್ಮೇಲೆ ಅನಿಸ್ತೈತೆ ನನಗೆ ಜೀವನದಾಗ ಒಂದ್ಸರ್ತಿ ಜಪಾನ್ ನೋಡ್ಬೇಕು. ಹಿಂಗೆ ಹೇಳ್ದೆ ಯಜಮಾನಪ್ಪಂಗೆ ಮೊನ್ನೆ, ಏ ಜಪಾನ್ಗೆ ಹೋಗೋಣ ನೋಡಿ. ಏನ್ ಇದಕ್ಕಿದ್ದಂಗೆ ಜಪಾನ್ಗೆ ಅದೇನು ಹತ್ರ ಆಯ್ತಾ ಹೋಗೋಣ ಅಂದ ತಕ್ಷಣ ಹೋಗಕ್ಕೆ ಅಂತಿದ್ರು. ಏ ಇಲ್ಲ ಇಲ್ಲ ಹೋಗ್ಲೇಬೇಕು ಅಂತ ಅಂದೆ. ಅದಕ್ಕೆ ಏನ್ ಮಾರಿ ಹೋಗೋಣ ಅಂತ ಕೇಳ್ತಾ ಇದ್ರು. ಏನೋ ಒಂಚೂರು ಸೇವಿಂಗ್ಸ್ ಇರ್ತದಲ್ಲ, ಅದನ್ನೇ ಎಲ್ಲ ತೆಗೆಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದೀನಿ.
1: ಇಲ್ಲ, ಒಂದ್ ಕೆಲಸ ಮಾಡ್ಬೇಕು ಶಾಂತಕ್ಕ. ಈಗ ಫಾರಿನರ್ಸ್ ಎಲ್ಲ ಹೆಂಗೆ ಅಂತ ಅಂದ್ರೆ, ಒಂದ್ ವರ್ಷದಲ್ಲಿ 1 ತಿಂಗಳು 2 ತಿಂಗಳು ಟ್ರಿಪ್ ಮಾಡ್ಬೇಕು ಅಂತ ಅದಕ್ಕೋಸ್ಕರ ದುಡ್ಡು ಸೇವಿಂಗ್ ಮಾಡ್ತಾರೆ.
0: ಅದನ್ನೇ ನಾನು ಹೇಳೋದು,
1: ಆತರ ನಾವು ಮಾಡ್ಕೋಬೇಕು.
0: ಹೌದು,
1: ಮಾಡ್ಕೊಂಡು ಅದು ನಮ್ದು ವಿತಿನ್ ದಿ ಸ್ಟೇಟ್ ನ್ಯಾಷನಲ್ ಟ್ರಿಪ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕನಾಗ ಒಂದು.
0: ಈಗ ಇಲ್ಲ ಅಣ್ಣಯ್ಯ, ಈಗಿರೋ ಕಾಲಕ್ಕೆ ಇಂಟರ್ನ್ಯಾಷನಲ್
1: ಇಂಟರ್ನ್ಯಾಷನಲ್ ಮಾಡ್ಬೇಕು. ಯಾಕೆ ಅಂತ ಅಂತಂದ್ರೆ, ಈಗ ಮೊದ್ಲೆಲ್ಲ ಹೇಳೋರಲ್ಲ ಶಾಂತಕ್ಕ,
0: ಓದು
1: ಅಂತ ಹೇಳಿ. ಈ ಕೋಶ ಎಲ್ಲ ಓದಿ ಓದಿ ಸಾಕಾಯ್ತು ನನಗೂ. ಈ ದೇಶ ಸುತ್ತ ಕಾಲ, ಈಗ ನಡೆಯತ್ತ ಹೋಗ್ಬಿಡ,
0: ಈಗ್ಲೇ ಹೊಂಟು ಬಿಡ್ಬೇಡ. ಈ ಬೇಕಲ್ಲ, ಪಾಸ್ಪೋರ್ಟ್ ಬೇಕು, ವೀಸಾ ಬೇಕು, ಹಂಗೆ ಹೊಂಟು ಹೋಗಕ್ಕೆ ಏನ್ ಕನ್ನಡಿಗೆ ದೇಶ ಅನ್ಕೊಂಡಿದ್ಯಾ?
1: ಪಾಸ್ಪೋರ್ಟ್ ಇಲ್ದನೇ ಇರೋ ದೇಶಗಳು ಅವಂತೆ. ಮೊದ್ಲು ಅವ್ ನೋಡ್ಕೊಂಡ್ರೆ
0: ಅಣ್ಣಯ್ಯ, ಇನ್ನೊಂದ್ ಹೇಳ್ಬೇಕು ನಾನು ನಿನ್ಗೆ, ಜಪಾನ್ಗಿಂತ ಮೊದ್ಲು ನಾವು ಪಕ್ಕದ್ದು ಭೂತಾನ್ಗೆ ಹೋಗ್ಬರೋಣ.
1: ಭೂತಾನ್ ಅದ್ಭುತವಾದ ದೇಶ,
0: ಅದ್ಭುತವಾದ ದೇಶ. ಅಲ್ಲಿ ಹೋಗ್ಬಿಟ್ಟು ಅಣ್ಣಯ್ಯ ಅವ್ರು ನೋಡಿದ್ರೆ ನಮ್ಗೆ ಸಂತೋಷ ಪಡ್ಬೇಕು.
1: ಹೌದು,
0: ಏನಂದ್ರೆ ಅವ್ರಿಗೆ ಈಗ GDP GDP ಅಂತೀವಲ್ಲ ನಾವು, ಅವೆಲ್ಲ ಏನಿಲ್ಲ. ಅವ್ರ ಸಂತೋಷನ, ಅವ್ರ ಸಮೃದ್ಧಿನ ಅಳಿಯದೆ ಅವ್ರ ಎಷ್ಟು ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ
1: ಅನ್ನೋದ್ರ ಮೇಲೆ.
0: ಆಮೇಲೆ ಅಲ್ಲಿ ಫರ್ಟಿಲೈಸರ್ಸ್ ಇವೆಲ್ಲ ಇದಾವಲ್ಲ ನಾವು, ಇವೇನು ಇಲ್ವಂತೆ. ಅವ್ರು ಬೆಳಿತಾರೆ, ಅವ್ರು ತಿಂತಾರೆ, ಅವ್ರ ಸುಖ ನೋಡ್ಬೇಕು ನೀನು. ಅಲ್ಲಿ ಇವತ್ತಿಗೂ ರಾಜಪ್ರಭುತ್ವ ಇದೆ, ರಾಜ ಹೇಳ್ದಂಗೆ ಕೇಳ್ತಾರೆ, ಸುಖವಾಗಿದೆ ಅಂತ ದೇಶ.
1: ಒಳ್ಳೆ ಟೈಮಲ್ಲಿ ಆ ದೇಶ ನೆನಪು ಮಾಡಿದ್ದೀನಿ ನನ್ಗೆ ಯಾವಾಗ್ಲೂ. ಅದ್ರ ಬಗ್ಗೆ ಯಾಕೆ ಆಸಕ್ತಿ ಅಂತ ಅಂತ ಅಂದ್ರೆ, ನಾವೆಲ್ಲ 33% ನಮ್ಮಲ್ಲಿ ಫಾರೆಸ್ಟ್ ಇರಬೇಕು ಅಂತ ಅನ್ಕೊಳ್ತೀವಲ್ಲ, ಶೇಕಡ 70% ಇಟ್ಕೊಂಡವ್ರು ಅಂತ. ಇಡೀ ದೇಶದ ತುಂಬವ ಶೇಕಡ 70% ಭೂಭಾಗ ಬರೀ ಅರಣ್ಯದಿಂದ ಆವೃತವಾಗಿದೆಯಂತೆ. ಅದಕ್ಕೋಸ್ಕರ ಇಷ್ಟು ಶ್ರೀಮಂತವಾಗಿರೋ ಅಂತ ದೇಶ ಅದು.
0: ಅದು ಶ್ರೀಮಂತಿಕೆ, ಅದು ಒಂದು ನೀನ್ ಹೇಳ್ದಂಗೆ ಬಿಡು, ಅದು ನಿಜವಾದ ಶ್ರೀಮಂತಿಕೆ. ಅದ್ರ ಜೊತೆಗೆ ಅಲ್ಲಿ ಪರಸ್ಪರ ಬದುಕಿದೆ ಅಲ್ಲ, ಒಬ್ರಿಗೊಬ್ರು ಗೌರವಿಸೋದು. ಆಮೇಲೆ ಈ ರಸ್ತೆ ನಿಯಮಗಳು ನಾವು ರೇಡಿಯೋದ ಕೇಳ್ತಾನೆ ಇರ್ತೀವಿ, ಹೆಲ್ಮೆಟ್ ಹಾಕೊಂಡು ಹೋಗಿ, ಹೆಲ್ಮೆಟ್ ಹಾಕೊಂಡು ಹೋಗಿ ಅಂತಾನೆ ನಾವು ಪ್ರಚಾರ ಮಾಡಕ್ಕೆ 1000 ಕೋಟಿ ರೂಪಾಯಿನ ಖರ್ಚು
1: ಮಾಡ್ತೀವಿ.
0: ಅಲ್ಲಿ ಹಂಗಲ್ಲ, ಒಬ್ಬ ಮನುಷ್ಯ ದಾರಿ ದಾಟ್ತಿದ್ದಾನಂತಂದ್ರೆ ಅವ್ರಾಗೆ ಅವರೇ ನಿಲ್ಲಿಸ್ಬೇಕು. ಆಮೇಲೆ ಅಷ್ಟು ಒಂಥರ ಸಂತೋಷದ ದೇಶ ಅಂತೆ ನಡಿ ಹೋಗೋದು. ಫಸ್ಟ್ ಅಲ್ಲಿ ಹೋಗಿ ಬಂತು, ಆಮೇಲೆ ಅಲ್ಲಿ ಹೋಗೋಣ. ಆ ಬಾರ್ಡರ್ ಐತಲ್ಲ ಮಸ್ತ್, ಒಂದ 100 ಹೆಜ್ಜೆ ಅಂತರದಲ್ಲಿ ಈ ದೇಶದ ಗಡಿ ಆ ದೇಶದ ಗಡಿ. ಹಂಗೆ ನೀನ್ ಆ ದೇಶದ ಗಡಿಗೆ ಹೋದ ತಕ್ಷಣ ನಿನಗೆ ಚರಪಟ್ಟಿನೇ ಬೇರೆ ಆಗ್ತದೆ.
1: ಮಳೆ ಬೇರೆ ಇಲ್ವಲ್ಲ ಪುಟ್ಟಕ್ಕ, ಏನು ಕೆಲ್ಸ ಇಲ್ಲ ನಂಗೂ. ನಡಿ ಹೋಗ್ಬಿಡೋಣ,
0: ನಡ್ರಿ ನಡ್ರಿ.

ಇದುವರೆಗೂ ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಜಾತಾ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಭವಿಷ್ಯ ವೈ.

ಆಕಾಶವಾಣಿ ಹಾಸನ. ಈಗ ಭಾವಗೀತೆಗಳು ಆರಂಭಕ್ಕೆ ಕೇಳಿ ಸಂಗೀತ ಕಟ್ಟಿಯವರ ಸ್ವರದಲ್ಲಿರುವ ಕುವೆಂಪು ಅವರ

ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 9:05 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವನಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮದಲ್ಲಿ ವನಮಹೋತ್ಸವ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡುಲು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಸುಮತೀಂದ್ರ ನಾಡಿಗ್ ಅವರ ಕವಿತೆ, ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು.

ಇದುವರೆಗೂ ಆಕಾಶವಾಣಿ ಹಾಸನ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ. ಕೇಳುಗರೆ, ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್ ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣಬೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 9:30 ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 10:00 ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಹಾಸನ ಸಮಯ 9:05 ಆಗುತ್ತಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಮಹೋತ್ಸವ ಕುರಿತ ವಿಶೇಷ ಕಾರ್ಯಕ್ರಮ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ
2: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ

0: ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ವನಮಹೋತ್ಸವದ ಒಂದು ಸಪ್ತಾಹದಲ್ಲಿ ಇದ್ದೇವೆ. ಪ್ರತಿ ವರ್ಷವೂ ಕೂಡ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ನಮ್ಮ ದೇಶದಲ್ಲಿ ಅಥವಾ ನಮ್ಮ ಭೂಭಾಗದಲ್ಲಿ ಹಸಿರು ಹೊದಿಕೆ ಈ ಮಣ್ಣು ಸವಕಳಿಯನ್ನ ತಡೆ ಮಾಡತಕ್ಕಂಥದ್ದು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಸಾಮಾನ್ಯ ಜನರಲ್ಲಿ ಹೆಚ್ಚಿನ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಈ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ವನಮಹೋತ್ಸವ ಅಂತ ಅಂದ್ರೆ ಏನು, ಯಾಕೆ ಮಾಡಲಾಗುತ್ತೆ, ಹೇಗೆ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ವಿ ಏಡುಕುಂಡಲು ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ತಮಗೆ ವನಮಹೋತ್ಸವದ ಶುಭಾಶಯಗಳು ಸರ್.
1: ದೇಶದ ಮಧ್ಯೆ ನಮ್ಮ ರಾಜ್ಯದ ಎಲ್ಲ ಜನರಿಗೂ ವನಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು.
0: ವನಮಹೋತ್ಸವ ಅಂತ ಅಂದ್ರೆ ಏನು ಸರ್?
1: ತಮ್ಮೆಲ್ಲರಿಗೂ ಗೊತ್ತಾದ ಹಾಗೆ ವನಮಹೋತ್ಸವ ಅನ್ನೋದು ಒಂದು ಗ್ರೇಟ್ ಟ್ರೀ ಫೆಸ್ಟಿವಲ್ ಅಂತ ಹೇಳ್ಬೋದು. ಅಂದ್ರೆ ಈ ಜುಲೈ ತಿಂಗಳಲ್ಲಿ ಇಡೀ ದೇಶಾದ್ಯಂತ ಇಂಡಿಯನ್ಸ್ ಆಗಲಿ ಇಂಡಿಯನ್ ಆರಿಜಿನ್ ಬೇರೆ ಬೇರೆ ವರ್ಲ್ಡ್ ನಲ್ಲಿದ್ದವರೆಲ್ಲ ಒಂದು ಫೆಸ್ಟಿವಲ್ ಆಗಿ ಇದನ್ನು ಸೆಲೆಬ್ರೇಟ್ ಮಾಡ್ಕೊಂತಾರೆ. ನಮ್ಮ ಇಂಡಿಯಾದಲ್ಲಿ ವನಮಹೋತ್ಸವನ್ನು ಇದು ಒಂದು ಹಬ್ಬ. ಈ ಹಬ್ಬನಲ್ಲಿ ಎಲ್ಲ ಆಲ್ ವಾಕ್ಸ್ ಆಫ್ ದಿ ಲೈಫ್ ಜನಪ್ರತಿನಿಧಿಗಳಾಗಬಹುದು, ಸ್ಕೂಲ್ ಮಕ್ಕಳಾಗಬಹುದು, ಮತ್ತೆ ಎಲ್ಲ ಪರಿಸರವಾದಿಗಳು, ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲದನ್ನು ಇದರಲ್ಲಿ ಭಾಗವಹಿಸಿ ಎಷ್ಟೋ ಪ್ರೀತಿದಿಂದ ಒಂದು ಹಬ್ಬ ತರ ಆಚರಣೆ ಮಾಡ್ತಾ ಇದ್ದ ಕಾರಣ ಇದು ವನಮಹೋತ್ಸವ ಅಂತ ನಾವು ಹೇಳ್ತೀವಿ.
0: ವನಮಹೋತ್ಸವವನ್ನ ಯಾವ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡಲಾಗುತ್ತೆ ಸರ್?
1: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವವನ್ನು ಪ್ರತಿ ವರ್ಷ ಜುಲೈ 1ರಿಂದ 7ನೇ ತಾರೀಕುವರೆಗೆ ಒಂದು ಹಬ್ಬ ತರ, ಯಾಕಂದ್ರೆ ಜೂನ್ ನಲ್ಲಿ ಜನರಲ್ ಆಗಿ ನಮ್ಮದು ಮಾನ್ಸೂನ್ ಸೆಟ್ ಆಗ್ತದೆ. ಮಾನ್ಸೂನ್ ಸೆಟ್ ಆಗಿದ ಮೇಲೆ ಒಂದು ತಿಂಗಳಿಗೆ ನಮ್ಮ ಭೂಮಿ ಎಲ್ಲ ಕರೆಕ್ಟ್ ಆಗಿ ರೆಡಿ ಆಗಿರ್ತದೆ. ಆವಾಗ ನಾವು ಗಿಡ ನೆಟ್ಟಿದೀವಿ ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ವೈವ್ ಆಗುತ್ತವೆ ಅನ್ನೋದು ದೃಷ್ಟಿದಿಂದ ಪ್ರತಿ ವರ್ಷ ನಾವು ಜುಲೈ ತಿಂಗಳಲ್ಲಿ ವನಮಹೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇರ್ತೀವಿ.
0: ಇದು ಮುಂಗಾರು ಹಂಗಾಮ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನೆಡುವಂತಹ ಯಾವುದೇ ಸಸ್ಯಗಳಾಗ್ಲಿ ಬದುಕಿ ಉಳಿಯಲಿಕ್ಕೆ ಹೆಚ್ಚು ಅವಕಾಶ ಇರುತ್ತೆ, ಮತ್ತೆ ಹೆಚ್ಚು ಅದು ಬದುಕಿ ಉಳಿಯುತ್ತೆ ಅನ್ನುವಂತ ಉದ್ದೇಶದಿಂದ ಈ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡು ಪ್ರತಿ ವರ್ಷವೂ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ 7 ದಿವಸಗಳ ಕಾಲ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಈ ವನಮಹೋತ್ಸವದ ಪ್ರಮುಖವಾದಂತಹ ಉದ್ದೇಶಗಳೇನೇನ್ ಸರ್?
1: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವನಮಹೋತ್ಸವದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಬೇಕು ಅನ್ನೋದು ಉದ್ದೇಶ. ಈ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮರ ಗಿಡಗಳನ್ನ ಬೆಳೆಸಿದವಂದ್ರೆ ಆಸ್ ಎ ಹೋಲ್ ಟ್ರೀ ಕವರ್ ಜಾಸ್ತಿ ಆಗ್ತದೆ, ಫಾರೆಸ್ಟ್ ಏರಿಯಾ ಜಾಸ್ತಿ ಆಗ್ತದೆ. ಫಾರೆಸ್ಟ್ ಏರಿಯಾ ಜಾಸ್ತಿ ಆಗಿದ ಮೇಲೆ ಹವಾಮಾನ ಬದಲಾವಣೆ ಈಗ ಏನಾಗ್ತಾ ಇದೋ ಅದೆಲ್ಲದನ್ನು ತಡೆಗಟ್ಟಲಿಕ್ಕೆ ಆಗ್ತದೆ. ಮತ್ತೆ ವಾಯು ಮಾಲಿನ್ಯ ಬೇರೆ ಬೇರೆ ಎಲ್ಲಾ ಮಾಲಿನ್ಯಗಳನ್ನು ನಾವು ತಡೆಯಲಿಕ್ಕಾಗ್ತದೆ. ಇದಲ್ಲದನ್ನೇ ನಾವು ಈ ವನಮಹೋತ್ಸವನಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆಸಿ ನಾವು ಜಾಸ್ತಿ ಹಸುಗಳಿಗೆ ಫಾಡರ್ ಬೆಳೆಸೋದಾಗಲಿ, ಮತ್ತೆ ಶೆಲ್ಟರ್ ಬೆಲ್ಟ್ಸ್ ಹಾಕಲಿಕ್ಕಾಗಲಿ, ಮತ್ತೆ ಜಾಸ್ತಿ ಹಣ್ಣಿನ ಟ್ರೀಸ್ ಬೆಳೆಸಿ ನಮ್ಮ ದೇಶ ಅಭಿವೃದ್ಧಿಗೊಳಿಸೋದಕ್ಕಾಗಲಿ, ಮತ್ತೆ ಸಾಕಷ್ಟು ಟೈಮ್ನಲ್ಲಿ ಎಲ್ಲ ಫ್ಯೂಯಲ್ ವುಡ್ ಅಂತ ನಾವು ಹೇಳ್ತೀವಿ. ಈಗ ನಾವು ಈ ಮರಗಳಿದ್ದು ಅಂದ್ರೆ ಆಲ್ಟರ್ನೇಟ್ ಫ್ಯೂಯಲ್ಸ್ ಅಂತ ಹೇಳ್ತೀವಿ. ಸೊ ಅರಣ್ಯದ ಮೇಲೆ ಒತ್ತಡ ಕಡಿಮೆ ಆಗ್ತದೆ, ಆವಾಗ ಅರಣ್ಯನು ಒಳ್ಳೆ ರೀತಿಯಲ್ಲಿ ಆಗ್ತವೆ. ಮತ್ತೆ ಇದೆಲ್ಲದು ಮರ ಗಿಡ ಬೆಳೆಸುದು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಂದ ಹ್ಯೂಮನ್ ಬೀಯಿಂಗ್ಸ್ಗೆ ಒಳ್ಳೇದಾಗ್ತದೆ ಅನ್ನೋದು ಒಂದು ಉದ್ದೇಶ ಆಗಿದೆ.
0: ಈ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನ ಆಚರಣೆಯನ್ನ ಮಾಡಲಾಗುತ್ತೆ. ಯಾವುದೇ ಒಂದು ಭೂಭಾಗಕ್ಕೆ ದೇಶಕ್ಕೆ ಈ ಅರಣ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಂಪತ್ತು, ಮತ್ತೆ ಅನಿವಾರ್ಯವಾಗಿ ಬೇಕಾಗಿರತಕ್ಕಂತಹ ಒಂದು ಸಂಪತ್ತು ಸರ್. ನಮ್ಮ ದೇಶದ ಅರಣ್ಯದ ಪರಿಸ್ಥಿತಿ ಪ್ರಸ್ತುತ ದಿವಸಗಳಲ್ಲಿ ಹೇಗಿದೆ?
1: ನಮ್ಮ ಇಂಡಿಯಾದಲ್ಲಿ ಸದ್ಯಕ್ಕೆ 22% ಅಷ್ಟು ಜಾಗ್ರಫಿಕಲ್ ಏರಿಯಾ ಅರಣ್ಯ ಇದೆ. ಸುಮಾರು 68 ಮಿಲಿಯನ್ ಹೆಕ್ಟರ್ ಭೂಭಾಗದಲ್ಲಿ ಅರಣ್ಯ ಇದೆ. 22-25% ಅಂತ ಹೇಳ್ಬೋದು. ಸೊ ಇಂಡಿಯಾದಲ್ಲಿ ಇದ್ದ ಅರಣ್ಯಗಳು ಸಾಕಷ್ಟು ವೈವಿಧ್ಯತನು ಹೊಂದಿ ಇರ್ತವೆ. ಆಲ್ಪೈನ್ ಫಾರೆಸ್ಟ್ ಅಂತ ಹೇಳ್ತೇವೆ, ಮೌಂಟೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಮತ್ತೆ ವೆಸ್ಟರ್ನ್ ಗಾಟ್ಸ್ ಇದಾವೆ, ಮತ್ತೆ ಕುರುಚಲ ಕಾಡುಗಳಿದ್ದಾವೆ, ಮತ್ತೆ ನಿತ್ಯ ಹರಿದ್ವರನ ಕಾಡುಗಳಿದ್ದಾವೆ, ಮತ್ತೆ ಸಮುದ್ರ ಅಕ್ಕಪಕ್ಕದಲ್ಲಿ ಇದ್ದ ಮ್ಯಾಂಗ್ರೂವ್ಸ್ ಫಾರೆಸ್ಟ್ ಅಂತ ಹೇಳ್ತೀವಿ. ಇಂಡಿಯನ್ ಫಾರೆಸ್ಟ್ ಸಾಕಷ್ಟು ವೈವಿಧ್ಯತನು ಇದ್ದಾವೆ. ಮತ್ತೆ ಇಂಡಿಯನ್ ಫಾರೆಸ್ಟ್ ನಾವು 1 ಆಫ್ ದಿ 10 ಬಯೋಡೈವರ್ಸಿಟಿ

0: ಸಪೋಸ್ ವೆಸ್ಟರ್ನ್ ಗಾಟ್ಸ್ ಅಂತ ಹೇಳ್ತೀವಿ,
1: ಪಶ್ಚಿಮ ಘಟ್ಟಗಳು.
0: ಅದೇ ರೀತಿನಲ್ಲಿ ಹಿಮಾಲಯನಲ್ಲಿ ಇದ್ದ ಎಲ್ಲ ಫಾರೆಸ್ಟ್ ನಲ್ಲಿ ಸಾಕಷ್ಟು ಬಯೋಡೈವರ್ಸಿಟಿ ರಿಚ್, ಅಂದ್ರೆ ಬೇರೆ ವರ್ಲ್ಡ್ ನಲ್ಲಿ ಎಲ್ಲಿ ಸಿಕ್ಕದಂತಹ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಇಲ್ಲೆಲ್ಲ ನಮ್ಮ ದೇಶದಲ್ಲಿದೆ. ಅದೇ ರೀತಿನಲ್ಲಿ ಈ ವನ ಸಂಪದ ಫಾರೆಸ್ಟ್ ನಲ್ಲಿ ಸಾಕಷ್ಟು ವನ್ಯಜೀವಿಗಳಿದೆ, ಅವೆಲ್ಲರೂ ನೋಡ್ತಾ ಇದೆ.
1: ಹೌದು,
0: ಎಲಿಫೆಂಟ್ಸ್ ಆಗಲಿ, ಟೈಗರ್ಸ್ ಆಗಲಿ, ಲೆಪರ್ಡ್ಸ್, ಬೈಸನ್ಸ್, ಈ ರೀತಿನಲ್ಲಿ ಸಾಕಷ್ಟು ಜೈವಿಕ ವೈವಿಧ್ಯ ಇರುವುದು ಅಷ್ಟು ಇಂಪಾರ್ಟೆಂಟ್ ಕಾಡುಗಳು ಇವೆಲ್ಲ ಆಗಿದೆ.
1: ಇಷ್ಟೆಲ್ಲ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಶ್ರೀಮಂತಿಕೆಯನ್ನ ಹೊಂದಿರತಕ್ಕಂತಹ ನಮ್ಮ ದೇಶಕ್ಕೆ ಈ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಮತ್ತು ಇವತ್ತು ಏನು ಒಂದಷ್ಟು ಅರಣ್ಯ ನಾಶ ಆಗಿದೆಯೋ ಅದನ್ನ ಮತ್ತೆ ಪುನರ್ಸ್ಥಾಪನೆ ಮಾಡುವಲ್ಲಿ ಈ ವನ ಮಹೋತ್ಸವ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಸರ್?
0: ವನ ಮಹೋತ್ಸವದ ಅಂಗವಾಗಿ ಸಾಕಷ್ಟು ಎಲ್ಲ ವಾಕ್ಸ್ ಆಫ್ ದಿ ಲೈಫ್, ಅಂದ್ರೆ ಮಕ್ಕಳದಿಂದ ಹಿಡಿದು ಎಲ್ಲ ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ಎಲ್ಲದನ್ನು ಎಲ್ಲ ಕಡೆದನು ಎಲ್ಲ ಈ ಅರಣ್ಯದ ಬಗ್ಗೆ ನಿರ್ವಹಣೆ ಮಾಡುದು, ಫಾರೆಸ್ಟ್ ಯಾಕೆ ಕಡಿಯಬಾರದು ಅಂತ ಜಾಥಾಗಳು ಆಗುದು, ಮತ್ತೆ ಮಕ್ಕಳಿಗೆ ಅವರಿಗೆ ಇಂಟ್ರೆಸ್ಟ್ ಮೂಡಿಸದಷ್ಟು ಪೇಂಟಿಂಗ್ಸ್ ಇವೆಲ್ಲ ಕಾರ್ಯಕ್ರಮಗಳು ಮಾಡುದು, ಮತ್ತೆ ಗಿಡ ನೆಡುದು ಕಾರ್ಯಕ್ರಮಗಳು ಮಾಡುದು, ಮತ್ತೆ ಜನರನ್ನೆಲ್ಲ ಸೇರಿಸಿಕೊಂಡು ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಮಾಡಿದ ಮೇಲೆ ಸಾಕಷ್ಟು ಅವೇರ್ನೆಸ್ ಬರ್ತಾ ಇದಾವೆ. ಈ ಕಾರ್ಯಕ್ರಮದಲ್ಲಿ ಗಿಡ ನೆಡುದು ಕಾರ್ಯಕ್ರಮಗಳನ್ನು ಇದ್ದಾವೆ, ರೈತರ ಜೊತೆಗೆ ಸೇರಿಕೊಂಡು ಗಿಡ ನೆಡುದು, ಮತ್ತೆ ಮಕ್ಕಳ ಜೊತೆಗೆ ಸೇರಿಕೊಂಡು ಅವರ ಸ್ಕೂಲು ಮತ್ತೆ ಎಲ್ಲ ಗವರ್ಮೆಂಟ್ ಪ್ಲೇಸ್ ನಲ್ಲಿ ಮರ ಗಿಡಗಳನ್ನ ಹಾಕೋದು, ರೈತರು ಅವರ ಸ್ವಂತ ಜಮೀನಿನಲ್ಲಿ ವ್ಯಾಲ್ಯೂಬಲ್ ಕ್ರಾಪ್ಸ್ ಅಂತ ಹೇಳಿದೆ, ರೈತರಿಗೆ ಬೆಲೆ ಬಾರದಷ್ಟು ಮರಗಳನ್ನೆಲ್ಲ ಅವರು ಮಾಡಿಕೊಂಡದ್ದು, ಮತ್ತೆ ಎಲ್ಲ ರಸ್ತೆ ಬದಿಗಳಲ್ಲಿ ಎಲ್ಲ ಜಾಗಗಳನ್ನೆಲ್ಲ ಕ್ಲೀನ್ ಮಾಡಿ ಪೊಲ್ಯೂಷನ್ ಎಲ್ಲ ತರ ಅಲ್ಲಿ ಮತ್ತೆ ಗಿಡ ನೆಡುದು. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವನ ಮಹೋತ್ಸವ ಅಂತ ಒಂದು ಪ್ರೋಗ್ರಾಮೇ ಇದೆ, ಅದರಲ್ಲಿ ನಾವು ಪ್ರತಿ ಜಿಲ್ಲಾದಲ್ಲೂ ಲಕ್ಷಗಳಷ್ಟು ಸಸಿಗಳನ್ನು ಬೆಳೆಸಿ ಸ್ಕೂಲ್ಸ್ ಗೆ ಮತ್ತೆ ಸಂಘ ಸಂಸ್ಥೆಗಳ ಜೊತೆಗೆ ಎಲ್ಲ ಸೇರ್ಕೊಂಡು ನಾವು ಗಿಡಗಳನ್ನೆಲ್ಲ ನಾವು ಸೂಕ್ತ ಪ್ರದೇಶಗಳನ್ನ ನೆಟ್ಟು ಇವೆಲ್ಲ ಮರಗಳಾಗಿ ಬೆಳೆಯಲಿಕ್ಕೆ ಮತ್ತೆ ಒಳ್ಳೆ ರೀತಿನಲ್ಲಿ ವೃಕ್ಷ ಸಂಪತ್ತು ಬೆಳೆಯಲಿಕ್ಕೆ ಎಲ್ಲ ಕಾರಣವಾಗ್ತಾ ಇದೆ.
1: ಯಾವೆಲ್ಲ ಸಂಘ ಸಂಸ್ಥೆಗಳ ಜೊತೆ ಸೇರಿಕೊಂಡು ವನ ಮಹೋತ್ಸವವನ್ನ ಆಚರಣೆ ಮಾಡ್ತೀರಿ ಸರ್?
0: ಸಾಕಷ್ಟು ಪರಿಸರ ಸಂಘ ಸಂಸ್ಥೆಗಳು ಮತ್ತೆ ಇಂಟರ್ನ್ಯಾಷನಲ್ ಪರಿಸರ ಸಂಘ ಸಂಸ್ಥೆಗಳಿದೆ, ಗವರ್ನಮೆಂಟ್ ಇದೆ, ನಾನ್ ಗವರ್ನಮೆಂಟ್ ಇದೆ, ಮತ್ತೆ ಸ್ಕೂಲ್ ಮಕ್ಕಳು ಸ್ಕೂಲ್ ನಲ್ಲಿ ಎಕೋ ಕ್ಲಬ್ಸ್ ಅಂತ ಇದ್ದಾವೆ ಅವ್ರ ಜೊತೆಗೇನು, ಮತ್ತೆ ಸಾಕಷ್ಟು ಸಾರ್ವಜನಿಕರು, ಜನಪ್ರತಿನಿಧಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲೇ ಇದ್ದ ಎಲ್ಲ ಗವರ್ನಮೆಂಟ್ ಎಂಪ್ಲಾಯೀಸ್ ಎಲ್ಲರೂ ಇದರಲ್ಲಿ ಭಾಗ ಆಗಿದ್ದಾರೆ.
1: ನಮ್ಮ ಹಾಸನ ಅರಣ್ಯ ವೃತ್ತ ಇದೆಯಲ್ಲ ಸರ್, ಈ ಹಾಸನ ಅರಣ್ಯ ವೃತ್ತದಲ್ಲಿ ಈ ಸಾಲಿನಲ್ಲಿ ವನ ಮಹೋತ್ಸವ ಹೇಗೆ ಆಚರಣೆ ಆಗ್ತಾ ಇದೆ, ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಂಡಿದ್ದೀರಿ?
0: ತಮ್ಮೆಲ್ಲರಿಗೂ ಗೊತ್ತಿದ್ದಾನೆ, ಹಾಸನ ವೃತ್ತದಲ್ಲಿ ಎರಡು ಜಿಲ್ಲೆಗಳು ಬರ್ತವೆ, ತುಮಕೂರು ಅಂಡ್ ಹಾಸನ. ಇದಲ್ಲದೇ ನಾವು ಸೋಷಿಯಲ್ ಫಾರೆಸ್ಟ್ರಿ ಅಂತ ಸಾಮಾಜಿಕ ಅರಣ್ಯ ಅನ್ನೋದು ಎರಡು ಜಿಲ್ಲೆಗಳಲ್ಲಿ ಇದೆ. ಸಾಮಾಜಿಕ ಅರಣ್ಯ ಮತ್ತೆ ಟೆರಿಟೋರಿಯಲ್ ರೆಗ್ಯುಲರ್ ಫಾರೆಸ್ಟ್ ಮತ್ತೆ ಎಲ್ಲ ಪರಿಸರ ಇಲಾಖೆಯವರು ಎಲ್ಲ ಸೇರಿಕೊಂಡು ನಾವು ವನ ಮಹೋತ್ಸವ ಕಾರ್ಯಕ್ರಮ ಮತ್ತೆ ಎನ್ವಿರಾನ್ಮೆಂಟಲ್ ಡೇ ಪ್ರೋಗ್ರಾಮ್ಸ್ ಇವೆಲ್ಲ ನಾವು ಇದು ಮಾಡ್ತಾ ಇದೀವಿ. ಈ ವರ್ಷ ಈ ಜಿಲ್ಲೆಯಲ್ಲಿ 5-5 ಲಕ್ಷಷ್ಟು ಗಿಡಗಳನ್ನ ನಾವು ವನ ಮಹೋತ್ಸವ ಅಂಗವಾಗಿ ನಾವು ಸಂಸ್ಥೆಗಳಲ್ಲಿ ಗವರ್ಮೆಂಟ್ ಪ್ಲೇಸ್ ನಲ್ಲಿ ಮತ್ತೆ ರೈತರಲ್ಲಿ ನಾವು ಪ್ಲಾಂಟೇಶನ್ ಮಾಡ್ತಾ ಇದೀವಿ. ಈ ಪ್ಲಾಂಟೇಶನ್ ಮಾಡ್ತಾ ಇದ್ದ ಎಲ್ಲ ಗಿಡಗಳಿಗೆ ನಾವು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ವಿ. ಜಿಯೋ ಟ್ಯಾಗಿಂಗ್ ಮಾಡಿ ಯಾವ್ದಾವ್ದ ಜಾಗದಲ್ಲಿ ಯಾವ್ದಾವ್ದ ತರ ಗಿಡಗಳನ್ನ ಹಾಕ್ತಾ ಇದೀವಿ, ಎಷ್ಟೆಷ್ಟು ಗಿಡಗಳ ಹಾಕಿತಾ ಇದೀವಿ ಅನ್ನೋದು ಎಲ್ಲ ನಾವು ಲಿಸ್ಟ್ ಮಾಡಿ ಇದೆಲ್ಲದನ್ನು ನಾವು ಹೆಡ್ ಆಫೀಸ್ಗೆ ಕಲಿಸಬೇಕಾಗಿದೆ. ಸೊ ಅದೆಲ್ಲದನ್ನು ಆಪ್ ನಲ್ಲಿ ಅವರು ಮಾನಿಟರ್ ಮಾಡ್ತಾರೆ. ಈಗಾಗಲೇ ನಮ್ಮದು ವನ ಮಹೋತ್ಸವ ಕಾರ್ಯಕ್ರಮ ಆಲ್ರೆಡಿ ಶುರುವಾಗಿದೆ, ಎನ್ವಿರಾನ್ಮೆಂಟ್ ಡೇ ನಲ್ಲಿನೂ ಸ್ವಲ್ಪ ಹಾಕಿದ್ವಿ, ಬಟ್ ಈ ವೀಕ್ ನಲ್ಲಿ ಆಲ್ರೆಡಿ ನಮ್ಮ ಈ ಎರಡು ಜಿಲ್ಲೆಗಳಲ್ಲಿ ಪ್ರೋಗ್ರಾಮ್ ಶುರುವಾಗಿದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ.
1: ಈ ಜಿಯೋ ಟ್ಯಾಗಿಂಗ್ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳು ಸರ್?
0: ಜಿಯೋ ಟ್ಯಾಗಿಂಗ್ ಮಾಡಿದ್ರೆ ಏನಾಯ್ತಂದ್ರೆ ನಾವು ಮಾನಿಟರ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಅದನ್ನು ಮತ್ತೆ ಪೋಷಣೆ ಮಾಡುದು ಮರೆತು ಹೋಗುತ್ತೀವಿ ಒಂದೊಂದು ಸಾರಿ. ಜನರಲ್ ಆಗಿ ಈ ಪಬ್ಲಿಕ್ ಪ್ರೋಗ್ರಾಮ್ ಮಾಡೋ ಟೈಮ್ ನಲ್ಲಿ ಎಲ್ಲರೂ ಬರ್ತಾರೆ ಮತ್ತೆ ಗಿಡ ನೆಟ್ಟು ಹೋಗ್ತಾರೆ, ಅದನ್ನು ಮತ್ತೆ ನೋಡಿಲ್ಲ ಅಂದ್ರೆ ಅವೆಲ್ಲ ಮಾನ್ಸೂನ್ ಡಿಲೇ ಆಗೋ ಟೈಮ್ನಲ್ಲಿ ಎಲ್ಲ ಡ್ರೈ ಆಗಲಿಕ್ಕೆ ಚಾನ್ಸ್ ಇದೆ. ಅದರಿಂದ ಏನಾಯ್ತಂದ್ರೆ ಮತ್ತೆ ಅದೆಲ್ಲ ಡ್ರೈ ಆಗಿ ಹೋಗ್ತವೆ. ಅದನ್ನು ಮತ್ತೆ ಮತ್ತೆ ವಿಸಿಟ್ ಮಾಡಿ ಅದನ್ನು ಸರಿಯಾದ ರೀತಿನಲ್ಲಿ ಬೆಳ್ತಾ ಇದ್ವಾ ಇಲ್ವಾ ಅಂತ ನೋಡ್ಕೊಂಡು ಅದಕ್ಕೆ ನೀರು ಹಾಕೋದು ಪರಿಸ್ಥಿತಿ, ಅದಕ್ಕೆ ಒಂದು

0: ಜವಾಬ್ದಾರಿ ಅನ್ನೋದು ಈ ಜಿಯೋ ಟ್ಯಾಗಿಂಗ್ ದಿಂದ ಬರ್ತದೆ.
1: ಹೀಗೆ ಇದು ಅನುಕೂಲವನ್ನ ಮಾಡುತ್ತೆ, ಆ ಗಿಡವನ್ನ ಸಂರಕ್ಷಣೆ ಮಾಡಲಿಕ್ಕೆ ಪೋಷಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲವನ್ನ ಇದು ಮಾಡುತ್ತೆ ಅನ್ನುವಂಥದ್ದು. ಇನ್ನು ಈ ಅರಣ್ಯ ವೃದ್ಧಿಗಾಗಿ ಸರ್, ಮತ್ತೆ ಈಗಿರುವಂತಹ ಅರಣ್ಯವನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಏನೆಲ್ಲ ಕ್ರಮಗಳನ್ನ ಮತ್ತೆ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ?
0: ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ, ನಾವು ಎಲ್ಲಾ ರೀತಿನಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈಗ ರೈತರಿಗೆ ಇದ್ದರಂದ್ರೆ ರೈತರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನಾ ಅಂತ ಇರ್ತದೆ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ ಬೆಲೆಬಾರದಷ್ಟು ಮರಗಳನ್ನು ರೈತರಿಗೆ ನಾವು ಕೊಟ್ಟು ಅವರು ಸ್ವಂತ ಜಮೀನಿನಲ್ಲಿ ಬೆಳೆಸಿಕೊಂಡದ್ದು. ನೆಟ್ಟಿದ ಪ್ರತಿ ಬದುಕಿದ ಗಿಡಕ್ಕೆ ಫಸ್ಟ್ 3 ಇಯರ್ಸ್ ನಾವು 3 ವರ್ಷ ಸೇರಿ ಒಂದೊಂದು ಗಿಡಕ್ಕೆ 125 ರೂಪೀಸ್ ನಾವು ಕೊಡ್ತೀವಿ. ಅಂದ್ರೆ ಸುಮಾರು 1 ಎಕರೆಗೆ ರೈತರು ಗಿಡಗಳು ಉಳಿಸಿಕೊಂಡಿದ್ರೆ ಅಂದ್ರೆ ಸುಮಾರು 50,000
1: ಹಣ
0: ಅವ್ರಿಗೆ ಅರಣ್ಯ ಇಲಾಖೆದಿಂದಾನೆ ಪ್ರೋತ್ಸಾಹಧನದಿಂದ ಬರ್ತದೆ. ಸೊ ಇದು ರೈತರಿಗೆ ಸಂಬಂಧಪಟ್ಟ ಇದರಲ್ಲಿ. ಇದೇ ರೀತಿನಲ್ಲಿ ಅರಣ್ಯದಲ್ಲಿ ಸ್ವಲ್ಪ ಡಿಗ್ರೇಡೆಡ್ ಫಾರೆಸ್ಟ್ ಅಂತ ಇರ್ತವೆ, ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಿದ್ದ ಫಾರೆಸ್ಟ್ ನಲ್ಲಿ ನಾವು ಗಿಡಗಳನ್ನ ಮತ್ತೆ ನೆಡ್ತೀವಿ. ಕರ್ನಾಟಕ KFDF ಪ್ರೋಗ್ರಾಂ ಅಂತ ಇರ್ತದೆ, ಕಂಪೆನ್ಸೇಟರಿ ಎಫಾರೆಸ್ಟ್ರೇಷನ್ ಪ್ರೋಗ್ರಾಂ ಅಂತ ಒಂದಿದೆ, ಗ್ರೀನ್ ಇಂಡಿಯಾ ಮಿಷನ್ ಅಂತ ಇದೆ. ಗ್ರೀನ್ ಇಂಡಿಯಾ ಮಿಷನ್ ಅಲ್ಲಿ ಸುಮಾರು ಇಡೀ ಸೆಂಟ್ರಲ್ ಗವರ್ಮೆಂಟ್ ಪ್ರೋಗ್ರಾಂ ಇದೆ. ಆ ಪ್ರೋಗ್ರಾಂ ದಿಂದ ಆಲ್ಮೋಸ್ಟ್ 1.36 ಬಿಲಿಯನ್ ಅಷ್ಟು ಹೆಕ್ಟೇರ್ ಇಂಡಿಯಾನಲ್ಲಿ ನಾವು ಎಫಾರೆಸ್ಟ್ರೇಷನ್ ಮಾಡಬೇಕಾಗಿದೆ. ಆಸ್ ಪಾರ್ಟ್ ಆಫ್ ದಿ UNFCCC ಕ್ಲೈಮೇಟ್ ಮಿಟಿಗೇಷನ್ ಪ್ಲಾನ್ ಅಂತ ಏನೋ ಇದೆಯೋ ಅದು ಪ್ರಕಾರ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದಲ್ಲದೇ ನ್ಯಾಷನಲ್ ಬ್ಯಾಂಬೂ ಮಿಷನ್ ಅಂತ ಇದೆ. ಬ್ಯಾಂಬೂನು ಎಲ್ಲೆಲ್ಲಿ ರೈತರಿಗೆ ಅವ್ರ ಜಮೀನಿನಲ್ಲಿ ಬೆಳೆಸಲಿಕ್ಕೆ ಬ್ಯಾಂಬೂನು ಕೊಡ್ತಾರೆ, ಮತ್ತೆ ಅರಣ್ಯದಲ್ಲಿನೂ ಬ್ಯಾಂಬೂ ಬೆಳೆಸಿ ಈ ಬ್ಯಾಂಬೂದಿಂದ ಸಾಕಷ್ಟು ಫರ್ನಿಚರ್ ಆಗಲಿ ಬೇರೆ ಬೇರೆ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ಲಿಕ್ಕೋಸ್ಕರ ಏನೇನು ಅನುಕೂಲಗಳಿರ್ತವೆ ಇದೆಲ್ಲದಕ್ಕೂ, ಮತ್ತೆ ವರ್ಕ್ಶಾಪ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಇನ್ಫ್ರಾಸ್ಟ್ರಕ್ಚರ್ ಹಾಕಲಿಕ್ಕೂ ನ್ಯಾಷನಲ್ ಬ್ಯಾಂಬೂ ಮಿಷನ್ ದಿಂದ ಅನುಕೂಲ ಆಗುವಂತ ನಾವು ಪ್ರೋಗ್ರಾಂ ಇದೆ. ಇದಲ್ಲದೇ ನಗರ ವನಗಳ ಪ್ರೋಗ್ರಾಂ ಇದೆ ಸೆಂಟ್ರಲ್ ಗವರ್ಮೆಂಟ್ ಇದು. ಇದಲ್ಲದೇ ಟ್ರೀ ಪಾರ್ಕ್ಸ್ ಪ್ರೋಗ್ರಾಂ ಇದೆ. ಈ ರೀತಿನಲ್ಲಿ ಸಾಕಷ್ಟು ಪ್ರೋಗ್ರಾಮ್ಸ್ ನಾವು ಇಟ್ಟುಕೊಂಡು, ಇದಲ್ಲದೇ ರೋಡ್ ಸೈಡ್ ಪ್ಲಾಂಟೇಷನ್ ಅಂತ ಇರ್ತದೆ. ಇಡೀ ದೇಶದಲ್ಲಿದ್ದ ರೋಡ್ ಸೈಡ್ ನಲ್ಲಿ ಎಲ್ಲ ಗಿಡಗಳು ಹಾಕುದು ಪ್ರೋಗ್ರಾಂ ಇದೆ. ಮ್ಯಾಂಗ್ರೂವ್ಸ್ ಪ್ಲಾಂಟೇಷನ್ ಅಂತ ಇದೆ, ಸಮುದ್ರ ಪಕ್ಕದಲ್ಲಿ ಏನಿ ಇರ್ತಾವೋ ಅದರೆಲ್ಲದನ್ನು ಮ್ಯಾಂಗ್ರೂವ್ ಪ್ಲಾಂಟೇಷನ್ ಮಾಡ್ಲಿಕ್ಕೂ ಯೋಜನೆಗಳಿದೆ.
1: ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ದೇಶದಲ್ಲಿ ಇರತಕ್ಕಂತಹ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ಇನ್ನೂ ಹೆಚ್ಚಳ ಮಾಡುವ ಸಲುವಾಗಿ ಅರಣ್ಯ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದೆ. ಇನ್ನು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ ಸರ್, ಮತ್ತೆ ಅದನ್ನು ಹೇಗೆ ಪರಿಹರಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ?
0: ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ ರಾಜ್ಯದಲ್ಲಿದ್ದ ಅರಣ್ಯಗಳು ಸಾಕಷ್ಟು ಸಮೃದ್ಧವಾದ ಫಾರೆಸ್ಟ್ಗಳು. ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ವೆಸ್ಟರ್ನ್ ಗಾಟ್ಸ್ ಇದೆ. ವೆಸ್ಟರ್ನ್ ಗಾಟ್ಸ್ ಸ್ವಲ್ಪ ಪ್ರದೇಶಗಳಲ್ಲಿ ಬರ್ತವೆ, ಬನ್ನೇರುಘಟ್ಟ ಈ ಭಾಗದಲ್ಲಿ. ಇದಲ್ಲದೇ ಸಾಕಷ್ಟು ಡ್ರೈ ಫಾರೆಸ್ಟ್ ಅಂತ, ಡ್ರೈ ಡಿಸಿಡ್ಯೂಸ್ ಫಾರೆಸ್ಟ್, ಮತ್ತೆ ಕುರುಸಲ ಕಾಡುಗಳು, ಎಲ್ಲಾ ರೀತಿಯಲ್ಲಿ ಅರಣ್ಯಗಳು ನಮ್ಮ ಕರ್ನಾಟಕದಲ್ಲಿದೆ. ಇದೆಲ್ಲ ರಿಸರ್ವ್ ಫಾರೆಸ್ಟ್ ಅಲ್ಲದೇ ನಾವು ಸಾಕಷ್ಟು ಒಂದು 50-60 ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡ್ತಾ ಇದೆ. ಸೊ ಅದರಲ್ಲಿ ಬಂದೀಪುರ್, ನಾಗರವಲೆ, ಭದ್ರಾ ಟೈಗರ್ ರಿಸರ್ವ್ಸ್, ಮತ್ತೆ ಕಾಲಿ ಟೈಗರ್ ರಿಸರ್ವ್ಸ್ ಈ ರೀತಿನಲ್ಲಿ. ಇದಲ್ಲದೇ ಮತ್ತೆ ಸಾಕಷ್ಟು ಬರ್ಡ್ ಸ್ಯಾಂಕ್ಚುರೀಸ್ ಮಾಡಿದೆ, ರಂಗಂತಿತ್ತು ಬರ್ಡ್ ಸ್ಯಾಂಕ್ಚುರಿ, ನುಗು ಬರ್ಡ್ ಸ್ಯಾಂಕ್ಚುರಿ ಈ ರೀತಿನಲ್ಲಿ. ಈ ರೀತಿನಲ್ಲಿ ಸಾಕಷ್ಟು ರಾಮ್ಸರ್ ಕನ್ವೆನ್ಷನ್ ಸೈಟ್ಸ್ ಡಿಕ್ಲೇರ್ ಮಾಡಿ ಬರ್ಡ್ಸ್ ಮತ್ತೆ ನೀರಿನ ಅಂಶ ಇದ್ದ ಜಾಗಗಳಲ್ಲಿದ್ದ ಎಲ್ಲ
1: ಜೋಗು ಪ್ರದೇಶ
0: ಅವ್ರ ಎಕಾಲಜಿನ ಪ್ರೊಟೆಕ್ಟ್ ಮಾಡ್ಲಿಕ್ಕೂ ನಾವೆಲ್ಲ ರೀತಿನಲ್ಲಿ ಮೆಜರ್ಸ್ ಎಲ್ಲ ತಗೊಂಡಿದೀವಿ. ಆದ್ರೆ ಕೆಲವು ಪ್ರಾಬ್ಲಮ್ಸ್ ನಾವು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಫೇಸ್ ಮಾಡ್ತೇವೆ. ಅದರಲ್ಲಿ ಮೊದಲನೇ ಪ್ರಾಬ್ಲಮ್ ಏನಾಯ್ತಂದ್ರೆ ಮಾನವ ವನ್ಯಜೀವಿ ಸಂಘರ್ಷ, ಆನೆ ಮಾನವ ಸಂಘರ್ಷ, ಮತ್ತೆ ಲೆಪರ್ಡ್ ಚಿರತೆ, ಮತ್ತೆ ಕಾಟಿ, ಮತ್ತೆ ಟೈಗರ್, ಮತ್ತೆ ಕರಡಿ, ಅದರದಿಂದಾನು ಅಡ್ಜಾಯಿನಿಂಗ್ ಏರಿಯಾಸ್ ನಲ್ಲಿ ಜನರು ಸಾಕಷ್ಟು ಡೆತ್ ಆಗುದು ಇವೆಲ್ಲದನ್ನು ನಾವು ನೋಡ್ತಾ ಇದೀವಿ. ಇದೆಲ್ಲದನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಮೆಜರ್ಸ್ ತಗೊಂಡಿದೆ. ಇದಲ್ಲದೇ ಸೆಕೆಂಡ್ನೇ ಮೇಜರ್ ಪ್ರಾಬ್ಲಮ್ ಏನೈತಂದ್ರೆ ಎನ್ಕ್ರೋಚ್ಮೆಂಟ್ ಪ್ರಾಬ್ಲಮ್, ಅರಣ್ಯ ಒತ್ತುವರಿ. ಕರ್ನಾಟಕದಲ್ಲಿ ಸುಮಾರು 1.5 ಲಕ್ಷದಷ್ಟು ಅರಣ್ಯ ಭೂಮಿಯ

0: ಒತ್ತುವರಿ ಆಗಿದೆ. ಒತ್ತುವರಿದು ಮೇಜರ್ ಪ್ರಾಬ್ಲಮ್ ಏನೈತೆ ಅಂದ್ರೆ ಒಂದು ಜಮೀನೇ ಅಲ್ಲ ಅದು. ಒತ್ತುವರಿ ಮಾಡೋ ಟೈಮ್ನಲ್ಲಿ ಅಂತಂದ್ರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗೋಟಕ್ಕೆ ವನ್ಯಜೀವಿಗಳು ಚಲನವಲನಗಳಿಗೂ ಸಹ ಇವರು ಅಡ್ಡು ಆಗುತ್ತಾರೆ.
1: ಹೌದು,
0: ಅಂದ್ರೆ ಕಾರಿಡಾರ್ ಅನ್ನೋದು ಎಲಿಫೆಂಟ್ ಹೋಗು ಕಾರಿಡಾರ್ ನಲ್ಲಿ ಯಾವುದೋ ಒಂದು ಒತ್ತುವರಿ ಮಾಡುದು, ಆವಾಸ ಸ್ಥಾನಗಳಿಗೆ ಹೋಗಿ ಅಲ್ಲಿ ಮನೆ ಮತ್ತೆ ಬೇರೆದು ಎಲ್ಲ ರಿಸಾರ್ಟ್ ಕಟ್ಟಿಕೊಂಡಿದ್ವು ಅಂದ್ರೆ ಎಲ್ಲಾ ಪ್ರಾಣಿಗಳು ಮತ್ತೆ ಹೊರಗಡೆ ಬರೋದು, ಇದು ಮೇಜರ್ ಪ್ರಾಬ್ಲಮ್ ಅನ್ನೋದು ಆಗ್ತಾ ಇದೆ. ಇದೆಲ್ಲನ್ನು ತಡೆಗಟ್ಟಲಿಕ್ಕೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಎನ್ಕ್ರೋಚ್ಮೆಂಟ್ ಎವಿಕ್ಷನ್ಸ್ ಮಾಡಿದೆ. ಮತ್ತೆ ಇದಕ್ಕೆ ಎಲ್ಲ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಇದಕ್ಕೂ ಎಲ್ಲ ಎನ್ಕ್ರೋಚ್ಮೆಂಟ್ಸ್ ಯಾವ ರೀತಿಯಲ್ಲಿ ನಾವು ಸಹಿಸಬಾರದು, ಇದನ್ನು ತೆಗೆಯಲೇಬೇಕು. ಯಾಕಂದ್ರೆ ವನ್ಯಜೀವಿಗಳಿಗೆ ಬೇಕಾಗದಷ್ಟು ಆವಾಸ ಸ್ಥಾನಗಳು ಅವ್ರಿಗಿರಬೇಕು, ಜನರು ಇರಬೇಕಾಗದ್ದು ಪ್ಲೇಸ್ ನಲ್ಲಿ ಜನರು ಇರಬೇಕು ಅನ್ನೋದು ಕ್ಲಿಯರ್ ಕಟ್ ಇರಬೇಕು. ಮತ್ತೆ ವನ್ಯಜೀವಿಗಳ ಪ್ಲೇಸ್ ನಲ್ಲಿ ನಾವು ಹೋಗಿದ್ದ ಟೈಮ್ನಲ್ಲಿ ಮಾನವ ವನ್ಯಜೀವಿ ಸಂಘರ್ಷಣ ಆಗೇ ಆಗುತ್ತದೆ, ಅದಕ್ಕೆ ಯಾವ ರೀತಿಯಲ್ಲಿ ಟಾಲರೆನ್ಸ್ ಇರಬಾರದು ಅಂತ ಎಲ್ಲ ಕ್ಲಾರಿಟಿ ಆಗಿ ಕೋರ್ಟ್ಸ್ ಮತ್ತೆ ಗವರ್ಮೆಂಟ್ ಹೇಳಿದ ಕಾರಣ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದನ್ನು ನಾವು ತೆಗಿತಾ ಇದ್ದೀವಿ.
1: ಈ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಏನಿದೆ ಸರ್, ಅದನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಾಮಾನ್ಯ ಜನರು ಇನ್ನು ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಅಂತಾರೆ?
0: ಒಂದೊಂದು ವನ್ಯಜೀವಿಗೆ ಒಂದೊಂದು ಆವಾಸ ಸ್ಥಾನ ಅಂತ ಇರುತ್ತೆ, ಮತ್ತೆ ಅದಕ್ಕೆ ಆದ ಒಂದು ನ್ಯಾಚುರಲ್ ಬಿಹೇವಿಯರ್ ಅಂತ ಇರ್ತದೆ. ಸಪೋಸ್ ಆನೆ ಇದ್ದು ಅಂದ್ರೆ ಒಂದು ಹರ್ಡ್ಗೆ 500-600 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅಷ್ಟು ಬೇಕಾಗ್ತದೆ. ಮತ್ತೆ ಅದು ನಿರಂತರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಚಲನವಲನಗಳು ಮಾಡಲೇಬೇಕು ಅದನ್ನು ಸರ್ವೈವ್ ಆಗಬೇಕಂದ್ರೆ. ಸೊ ಈ ಟೈಮ್ನಲ್ಲಿ ವನ್ಯಜೀವಿಗಳ ಯೊಕ್ಕ ಬಿಹೇವಿಯರ್ ಅದು ಅಕ್ಕಪಕ್ಕ ಇದ್ದ ಜನರನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದು ಯಾವ ಟೈಮ್ನಲ್ಲಿ ಅವುದು ಮೇವುಕ್ಕೆ ಬರ್ತವೆ, ಯಾವ ಟೈಮ್ನಲ್ಲಿ ನಾವು ಎಷ್ಟು ಹತ್ತರವರೆಗೆ ನಾವು ಹೋಗಬಹುದು, ಎಷ್ಟು ಹತ್ತರಕ್ಕೆ ಹೋಗಬಾರದು, ಈ ರೀತಿನಲ್ಲಿ ಎಲ್ಲ ಅದು ಬಿಹೇವಿಯರ್ ಅನ್ನೋದು ವಿ ಹ್ಯಾವ್ ಟು ಲರ್ನ್. ಇನ್ನೊಂದು ಲೆಪರ್ಡ್ ಅಂತ ಇರ್ತದೆ. ಲೆಪರ್ಡ್ ಜನರಲ್ ಆಗಿ ಇದು ನೈಟ್ ಟೈಮ್ ನಲ್ಲೂ ಸಂಚಾರ ಮಾಡ್ತಾ ಇರ್ತವೆ. ಸೊ ಸಂಚಾರ ಮಾಡೋ ಟೈಮ್ನಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಅವ್ರನ್ನ ಫಾರೆಸ್ಟ್ ಹತ್ತರಕ್ಕೆ ಮತ್ತೆ ಹೊರಗಡೆ ಅವ್ರನ್ನ ಮಲಗಲಿಕ್ಕೆ ಬಿಡಬಾರದು ಅಂದ್ರೆ ಕೆಲವು ಪ್ರಿಕಾಷನ್ಸ್ ಇರ್ತವೆ. ಮತ್ತೆ ನಾವು ಓಪನ್ ಡಿಫಿಕೇಶನ್ ಗೆ ಹೋಗಬಾರದು
1: ಬಹಿರ್ದೆಸೆಗೆ.
0: ಆವಾಗ ಕೂರಿದ ಟೈಮ್ನಲ್ಲಿ ಲೆಪರ್ಡ್ ಕಿಂತ ಕಡಿಮೆ ಹೈಟ್ ನಲ್ಲಿ ಕಾಣಿಸ್ತಾ ಇದ್ದ ಕಾರಣ ಲೆಪರ್ಡ್ ಇದು ನಮ್ನ ತಿನ್ನಬಹುದು ಅನ್ನೋದು ಮೈಂಡ್ ಗೆ ಬಂದ್ಬಿಡ್ತದೆ. ಈ ರೀತಿನಲ್ಲಿ ಏನಾಯ್ತಂದ್ರೆ ಸಾಕಷ್ಟು ಪ್ರಿಕಾಷನ್ಸ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಒಂದೊಂದು ಆನಿಮಲ್ ಗೆ ಒಂದು ನಾವು ಡೂಸ್ ಅಂಡ್ ಡೋಂಟ್ ಅಂತ ಎಲ್ಲ ಒಂದು ಪತ್ರಿಕೆಗಳೆಲ್ಲ ರೆಡಿ ಮಾಡ್ಕೊಂಡಿದೀವಿ. ನಾವು ಇದೆಲ್ಲದನ್ನು ಅಡ್ವರ್ಟೈಸ್ ಮಾಡ್ತಾ ಇದೀವಿ ಎಲ್ಲ ಪಂಚಾಯತಿ ಜಾಗದಲ್ಲಿ, ಮತ್ತೆ PDO ಆಫೀಸಸ್, ತಾಲೂಕು ಆಫೀಸಸ್, ಜಿಲ್ಲಾ ಆಫೀಸ್ಗಳನ್ನೆಲ್ಲ ನಾವು ಇದನ್ನು ಅಂಟಿಸ್ತಾ ಇದೀವಿ. ಲೆಪರ್ಡ್ ಯಾವ ರೀತಿನಲ್ಲಿ ಪ್ರಿಕಾಷನ್ಸ್ ತಗೊಂಡು ಹೋಗ್ಬೇಕು, ಆನೆಗೆ ಯಾವ ರೀತಿನಲ್ಲಿ ಪ್ರಿಕಾಷನ್ ತಗೊಳ್ಬೇಕು, ಮತ್ತೆ ಕರಡಿಗೆ ಅದರಿಂದ ಯಾವ ರೀತಿನಲ್ಲಿ ರಕ್ಷಣೆ ಮಾಡಬೇಕು, ಯಾವ ರೀತಿನಲ್ಲಿ ತಪ್ಪುಗಳನ್ನು ಮಾಡಬಾರದು ಅನ್ನೋದು ಎಲ್ಲದರೂ ನಾವು ಅಡ್ವರ್ಟೈಸ್ ಮಾಡಿ ಡಿಪಾರ್ಟ್ಮೆಂಟ್ ಎಲ್ಲ ರೀತಿನಲ್ಲಿ ಮೆಟೀರಿಯಲ್ ರೆಡಿ ಮಾಡಿ ಸಾರ್ವಜನಿಕರಲ್ಲಿ ನಾವು ಈಗ ಅರಿವು ಮೂಡಿಸ್ತಾ ಇದ್ದೀವಿ.
1: ಸರ್, ಕಟ್ಟಕಡೆಯದಾಗಿ ಈ ವನ ಮಹೋತ್ಸವದ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾಮಾನ್ಯ ಜನರಿಗೆ ಅಂತಿಮವಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್?
0: ತಮ್ಮೆಲ್ಲರಿಗೂ ಗೊತ್ತಿದ ಹಾಗೆ ನಮಗೂ ಇರುದು ಒಂದೇ ಭೂಮಿ, ಒಂದೇ ಭೂಮಿ ಆಗಿದ್ದ ಕಾರಣ ನಾವು ಈ ಭೂಮಿನಲ್ಲಿ ಈ ಅಕಾಲಜಿನಿ ನಾವು ಎಷ್ಟು ಹಾಲು ಮಾಡಿದ್ದೀವೋ ಅಷ್ಟು ತೊಂದರೆಗಳು ನಮಗ್ ಬರ್ತವೆ. ಅದರಿಂದ ಏನಾಯ್ತಂದ್ರೆ ನಾವು ಈ ಭೂಮಿನಿ ಸುರಕ್ಷಿತವಾಗಿ ಮುಂದಿನ ಪೀಳಿಗೆಗೆ ನಾವು ಕೊಟ್ಟಿದ್ದವಂದ್ರೆ ಆ ಮುಂದಿನ ಪೀಳಿಗೆ ಜೀವನವನ್ನು ಸುಖಕರವಾಗಿ ಇರ್ತದೆ. ಅದೇ ಇವತ್ತೇ ನಾವೆಲ್ಲ ಅರಣ್ಯ ಸಂಪತ್ತು ಮತ್ತೆ ನೀರಿನ ಸಂಪತ್ತು, ನದಿ ಮೂಲಗಳು ಇವೆಲ್ಲದನ್ನು ಇವತ್ತೇ ನಾವು ಕಲುಷಿತ ಮಾಡಿದ್ವು, ಮತ್ತೆ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡಿದವಂದ್ರೆ ಮುಂದಿನ ಪೀಳಿಗೆಗೆ ಸಸ್ಟೈನಬಲ್ ಆಗಿ ಅವರು ಬದುಕಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನಾವು ಈ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಸಂಪತ್ತಿಗೆ ಏನಿದೆಯೋ ನಾವು ಅನುಭವಿಸಬೇಕು, ಮತ್ತೆ ಮುಂದಿನ ಬಿಡಬೇಕು ಅಂತ ಹೇಳಲಿಕ್ಕೆ ನಾನು ಎಲ್ಲರಿಂದ ಕಲಕಲದಿಂದ ಕೇಳ್ಕೊಂತ ಇದ್ದೀನಿ.
1: ಒಳ್ಳೆದು ಸರ್, ಈ ಒಂದು ವನ ಮಹೋತ್ಸವದ ಸಂದರ್ಭದಲ್ಲಿ ತಾವು ನಮ್ಮ ಆಕಾಶವಾಣಿಗೆ ಆಗಮಿಸಿ ಅರಣ್ಯ ಸಂರಕ್ಷಣೆಯ ಮಹತ್ವವನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
3: ಇದುವರೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಅರಣ್ಯ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಾಸನ ಅರಣ್ಯ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕೊಂಡಲು ಅವರೊಂದಿಗೆ

ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕವಿ ಚನ್ನವೀರ ಕಣವಿಯವರ ಕವಿತೆಯನ್ನ ಹೇಮಂತ್ ಅವರ ಧ್ವನಿಯಲ್ಲಿ ಕೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ.

ಆತ್ಮೀಯ ಕೇಳುಗರಿಗೆಲ್ಲ ಬಣ್ಣದ ಬುಗುರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ರಘು ದೀಕ್ಷಿತ್ ಅವರು ಹಾಡಿರುವ ಕನ್ನಡ ಗೊತ್ತಿಲ್ಲ ಚಿತ್ರದ ಗೀತೆಯನ್ನು. ಹರಿಪರಾಕ್ ಅವರು ಗೀತೆಯನ್ನು ಬರೆದಿದ್ದಾರೆ, ನಕುಲ್ ಅಭಯಂಕರ್ ಅವರ ಸಂಗೀತವಿದೆ.

ಬಣ್ಣದ ಬುಗುರಿ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಜಿತ್ ಹೆಗಡೆ ಅವರು ಹಾಡಿರುವ ಮುಂದಿನ ನಿಲ್ದಾಣ ಚಿತ್ರದ ಗೀತೆಯನ್ನ. ಕಿರಣ್ ಕಾವೇರಪ್ಪ ಅವರ ಗೀತರಚನೆ ಇದೆ, ಕೌಶಿಕ್ ಶುಕ್ಲಾ ಅವರ ಸಂಗೀತ ಸಂಯೋಜನೆ ಇದೆ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452558, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವಸಿಷ್ಠ ಎನ್ ಸಿಂಹ ಮತ್ತು ನಾರಾಯಣ್ ಶರ್ಮಾ ಅವರು ಹಾಡಿರುವ 8mm ಬುಲೆಟ್ ಚಿತ್ರದ ಗೀತೆಯನ್ನ, ಜಗ್ಗೇಶ್ ಅವರ ಸಾಹಿತ್ಯ, ಜುದಾ ಸಂಧ್ಯಾ ಅವರ ಸಂಗೀತವಿದೆ.
2: ಬದುಕು ಒಂದು ಯುದ್ಧ ಭೂಮಿ, ಕದನ ಮಾಡಿ ಗೆಲ್ಲು, ಸೋಲು ಗೆಲುವು ಸಾವು ನೋವು ಲೆಕ್ಕ ಬಿಟ್ಟು ನಿಲ್ಲು, ಗೆದ್ದಲ್ಲೆತ್ತ ಜಗ ಆಗಿದ್ದು ಎದ್ದು ಗೆದ್ದು ನಿಲ್ಲು, ನಂದು ನಿಂದು ಬಂದು ಎಂದು ನಿಲ್ಲುವರು ಮುಂದೂ.

0: తనమాడి గెల్లు సోలు గెలువు సావు నోవు లెక్క బిట్టు నిల్లు గెద్దలెత్తో జగాయిదు ఎద్దు గెద్దు నిల్లు నందు నిందు బంధు ఎందు నిల్లువరు ముందు.
1: ಕೇಳುಗರೇ, ಇದೊಂದು ಪ್ರಕಟಣೆ. ಹಾಸನದ ಕಾರಿಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026ನೇ ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಜುಲೈ ತಿಂಗಳ 6 ಹಾಗೂ 7ರ ಸೋಮವಾರ ಮತ್ತು ಮಂಗಳವಾರಗಳಂದು, ಅಂದರೆ ನಾಳೆ ಮತ್ತು ನಾಡಿದ್ದು ಆಯೋಜನೆಯನ್ನು ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದುವರೆಗೂ ಪ್ರಕಟಣೆಯನ್ನ ಕೇಳಿದಿರಿ.
2: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
3: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
3: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
2: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
3: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
2: ಪ್ರತಿ ಭಾನುವಾರ ಸಂಜೆ 6:50ಕ್ಕೆ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಜೈವಿಕ ಇಂಧನ ಉದ್ಯಾನ, ಮಡೇನೂರು.
4: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
4: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
5: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
4: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
5: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
4: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
5: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
4: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
5: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
4: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
7: ಬಂದ್ಬಿಟ್ಲು ದೊಡ್ಡದಾಗಿ
6: ಹೋಗಿ.
8: ಆರ್ಬಿಐ ಹೇಳುತ್ತೆ,
6: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
1: ವಿಜಯ್ ಪ್ರಕಾಶ್ ಅವರು ಹಾಡಿರುವ ಧ್ವಜ ಚಿತ್ರದ ಗೀತೆ ಇದು. ಚಂದನ್ ಶಂಕರ್ ಅವರ ಸಾಹಿತ್ಯ, ಸಂತೋಷ್ ನಾರಾಯಣ್ ಅವರ ಸಂಗೀತವಿದೆ.

0: ಆತ್ಮೀಯ ಪುಟಾಣಿಗಳೇ, ಈ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಪುಟಾಣಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡುಗಳನ್ನ ಹೇಳ್ಬೋದು, ಹಾಗೆ ಕಥೆಗಳ ಪುಟಾಣಿ ಕಥೆಗಳನ್ನು ಸಹ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಆಲಿಸಿ ಅಂತ ಹೇಳ್ತಾ ಇದ್ದೀನಿ. ಈ ಬೆಳಗ್ಗೆ 10 ಗಂಟೆಗೆ ಚಿಣ್ಣರ ಲೋಕ ಕಾರ್ಯಕ್ರಮವನ್ನು.
1: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಬಣ್ಣದ ಬುಗುರಿ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಜಿತ್ ಹೆಗಡೆಯವರು ಹಾಡಿರುವ ಫಾರ್ಚುನರ್ ಚಿತ್ರದ ಗೀತೆಯನ್ನ. KS ನರಸಿಂಹಸ್ವಾಮಿಯವರ

ಎಲ್ಲ ಪುಟಾಣಿಗಳಿಗೂ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ಎಲ್ಲ ಮಕ್ಕಳು ಕಾಯ್ತಾ ಇದ್ದಾರೆ ಅನಿಸುತ್ತೆ. ನೀವು ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನು ಹೇಳ್ಬೋದು, ಪುಟ್ಟ ಪುಟ್ಟ ಕಥೆಗಳನ್ನ ಹೇಳ್ಬೋದು, ಹಾಗೆ ಸಣ್ಣ ಸಣ್ಣ ನಗೆ ಹನಿಗಳನ್ನ ಸಹ ಹೇಳ್ಬೋದು. ಆದರೆ ನೀವು ಹೆಚ್ಚು ಸಮಯವನ್ನು ಮಾತ್ರ ತಗೋಬಾರ್ದು. ಅಂದರೆ ನಿಮ್ಮ ಅವಧಿ ಎಷ್ಟು ಅಂತಂದರೆ 30 ಸೆಕೆಂಡಿಂದ 1 ನಿಮಿಷದೊಳಗಡೆ ನೀವು ಏನೇ ಹೇಳಬೇಕಿದ್ರು ಮುಗಿಸ್ಬೇಕು.

0: ತುಂಬ ಮಕ್ಕಳು ಕಾಯ್ತಾ ಇರ್ತಾರೆ, ಹಾಗಾಗಿ ಎಲ್ಲರಿಗೂ ಅವಕಾಶ ಮಾಡಿಕೊಡೋಣ. ಓಕೆ, ಈಗ ಕರೆ ಮಾಡೋದಕ್ಕೆ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳನ್ನ ಹೇಳಿಬಿಡ್ತೀನಿ. 246-28 ಮತ್ತೊಂದು 245-258 ಎಸ್ಟಡಿ ಕ್ರಮಾಂಕ 081-72. ನೋಡೋಣ ಈಗ ಕರೆಗಳು ಬರ್ತಾ ಇವೆ, ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ. ನಮಸ್ತೆ ಚಿನ್ನರ ಲೋಕ. ಹೇಳಿ, ಯಾರಿದು? ಏನು? ಜನ್ಯ ಅಂತ ಹೇಳು. ಜನ್ಯ. ಹೌದು, ಜನ್ಯ. ಜನ್ಯಗೆ ಎಷ್ಟು ವರ್ಷ?
1: 5 ವರ್ಷ.
0: 5 ವರ್ಷನಾ? ಏನು ಓದ್ತಿರೋದು ಜನ್ಯ? ಯುಕೆಜಿ. ಯಾವೂರಿಂದ ಕರೆ ಮಾಡ್ತಿರೋದು ಜನ್ಯ?
1: ಕಂದ್ಲಿ.
0: ಕಂದ್ಲಿಯಿಂದನಾ? ಜನ್ಯ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ಬಿಡ್ತೀಯಾ ಮೊದಲಿಗೆ? ಹೇಳ್ತೀಯಾ? ಮನೆಯಲ್ಲಿ ಸಾಕುವಂತಹ ಪ್ರಾಣಿಗಳು ಯಾವ್ಯಾವ್ದು? ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ಯಾ?
1: ನಾಯಿ, ಬೆಕ್ಕು.
0: ನಾಯಿ, ಬೆಕ್ಕು. ಆಮೇಲೆ?
1: ಹಸು.
0: ಹಸು. ಆಮೇಲೆ?
1: ಕೋಳಿ.
0: ಕೋಳಿ. ವೆರಿ ಗುಡ್. ಆಮೇಲೆ? ಗೊತ್ತಾಗ್ತಿಲ್ವಾ ಜನ್ಯಾಗೆ? ಓ, ವೆರಿ ಗುಡ್. ಯಾರು ಹೇಳ್ಕೊಡ್ತಿದ್ದಾರೆ? ಅಮ್ಮನಾ? ನೀನೇ ಹೇಳ್ತಿದ್ಯಾ ಇಲ್ಲ? ವೆರಿ ಗುಡ್. ಹಾಗಾದ್ರೆ ಜನ್ಯ, ಚೆನ್ನಾಗಿ ಉತ್ತರ ಹೇಳ್ದೆ ನೀನು. ಈಗ ಏನ್ ಹೇಳ್ತೀಯ ಇವತ್ತಿನ ಕಾರ್ಯಕ್ರಮದಲ್ಲಿ? ಶ್ಲೋಕನಾ? ಬೇಗ ಹೇಳಿ ಮುಗಿಸ್ಬೇಕು, ತುಂಬಾ ಟೈಮ್ ತಗೋಬಾರ್ದು. ಜನ್ಯ, ಏನ್ ಶ್ಲೋಕ ಇದು? ಬರ್ತಡೇ ಶ್ಲೋಕನಾ? ಓ, ಬರ್ತಡೆಗೆ ವಿಶ್ ಮಾಡೋ ಶ್ಲೋಕ ಅಲ್ಲ ಇದು? ಮುದ್ದಾಗಿ ಹೇಳ್ದೆ, ಆದ್ರೆ ನನಗೆ ಫುಲ್ ಪೂರ್ತಿ ಅರ್ಥನೇ ಆಗ್ಲಿಲ್ಲ ನೀನು ಹೇಳಿದ್ದು. ಆದ್ರೂ ನಿಂದು ವಾಯ್ಸ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಕೇಳಕ್ಕೆ. ಓಕೆನಾ? ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ. ಧನ್ಯವಾದ, ಬಾಯ್. ಚಿನ್ನಲೋಕ, ಯಾರಿದು? ಯಾರಿದು? ಏನ್ ಹೆಸರು ಇನ್ನೊಂದ್ಸಲ ಹೇಳಪ್ಪ.
1: ಲೋಕಾಶ್.
0: ಲೋಕಾಶ್.
1: ಲೋಕಾಶ್.
0: ಲೋಕಾಶ್. ಓಕೆ ಲೋಕಾಶ್, ಎಷ್ಟು ವರ್ಷ ನಿನ್ಗೆ?
1: 4 ವರ್ಷ.
0: 4 ವರ್ಷ. ಸ್ಕೂಲ್ಗೆ ಹೋಗ್ತಾ ಇದೀಯ ಪುಟ? ಸ್ಕೂಲ್ಗೆ ಹೋಗ್ತಿದ್ಯಾ? ಏನ್ ಓದ್ತಿರೋದೀಗ? ಎಲ್ಕೆಜಿನಾ? ಆಯ್ತು. ಎಲ್ಲಿಂದ ಕರೆ ಮಾಡ್ತಿರೋದು ಅಂದ್ರೆ ಮಡೇನೂರು. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀಯ? ಹೇಳಿ ನೋಡೋಣ.
1: ಹಾಟು ಬೂಟು ಹಾಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಬಾಜೋ ಬಾಜೋ ಅನ್ಕೊಂಡು ಸಿನಿಮಾ ಚಿತ್ರ ನೋಡ್ಕೊಂಡು ಹೋಟೆಲ್ ತಿಂಡಿ ತಿನ್ಕೊಂಡು ಜೇಬಿನ್ ತುಂಬಾ ದುಡ್ಡಿದ್ರೆ ನಾನೇ ರಾಜ, ಭೂಪತಿ ರಾಜ, ಕೊತ್ತಂಬರಿ ಬೀಜ.
0: ಅಯ್ಯಯ್ಯೋ, ಚೆನ್ನಾಗಿತ್ತು. ಹೋಟೆಲ್ಗೆಲ್ಲ ಹೋಗಿ ಚೆನ್ನಾಗಿ ತಿನ್ಕೊಂಡು ಜೇಬ್ ತುಂಬಾ ದುಡ್ಡಿದ್ರೆ ನಾನೇ ರಾಜನಾ? ತುಂಬಾ ಚೆನ್ನಾಗಿತ್ತು. ಯಾರು ಹೇಳ್ಕೊಟ್ರು ಇದು ರೈಮ್ಸ್? ಅಜ್ಜಿ ಹೇಳ್ಕೊಟ್ರ? ಚೆನ್ನಾಗಿತ್ತು. ಈಗ ನಿನ್ಗೆ ಒಂದು ಪ್ರಶ್ನೆ ಕೇಳಲಾ? ಪುಟಾಣಿ, ನೀನು ಏನ್ ಪ್ರಶ್ನೆ ಕೇಳೋದು? ಸ್ಕೂಲ್ಗೆ ಹೋಗ್ತೀಯಲ್ಲ ನೀನು. ಹಲೋ, ಯಾರ್ದು?
1: ನಿಮ್ದು.
0: ನಂದ? ಇಡ್ಲಿ. ನಿಮ್ದು? ನಿಮ್ದೇನು?
1: ನಂದು ರೊಟ್ಟಿ.
0: ರೊಟ್ಟಿ. ಏನ್ ರೊಟ್ಟಿ? ಏನ್ ರೊಟ್ಟಿ?
1: ಅಕ್ಕಿ ರೊಟ್ಟಿ.
0: ಅಕ್ಕಿ ರೊಟ್ಟಿ.

0: ಆಯ್ತು, ನಿನ್ಗೆ ಎಷ್ಟು ಕಿವಿಗಳಿದೆ ಅಂತ ಹೇಳು.
1: ಎರಡು.
0: ಎರಡೇನಾ? ಎಷ್ಟು ಕಣ್ಗಳಿದೆ?
1: ಎರಡು.
0: ಎರಡೇನಾ? ಮೂಗು?
1: ಒಂದು.
0: ಮೂಗೊಂದೇನಾ? ಬಾಯಿ?
1: ಒಂದು.
0: ವೆರಿ ಗುಡ್, ಚೆನ್ನಾಗಿ ಉತ್ತರ ಹೇಳಿದ್ಯಾ. ಧನ್ಯವಾದ ಪುಟಾಣಿ ಲೋಕಸ್. ನಮಸ್ತೆ. ಯಾರಿದು?
2: ಸನ್ನಿಧಿ, ಹಾಸದಿಂದ.
0: ಸನ್ನಿಧಿ, ತಾತ ಫೋನ್ ತಗೊಂಡು ನಿಮಗೆ ಕೊಟ್ರ? ಸನ್ನಿಧಿ, ಏನ್ ಓದ್ತಿರೋದು?
2: ನನಗೆ ಸೆವೆಂತ್.
0: ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಾ? ಎಲ್ಲಿಂದ ಕರೆ ಮಾಡ್ತಿರೋದು?
2: ಹಾಸನ್.
0: ಹಾಸನ್ನಿಂದ. ಓಕೆ ಸನ್ನಿಧಿ, ಏನ್ ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ?
2: ಹಾಡು ಹೇಳ್ತೀನಿ.
0: ಹಾಡು ಚುಟುಕಾಗಿರ್ಬೇಕು. ಓಕೆನಾ? ಹ್ಮ್, ಹೇಳಿ.

0: काव्यनाटकादि प्रियम्, मूषिकवाहनमादक प्रियम्। ಧನ್ಯವಾದಗಳು.
1: ಸನ್ನಿಧಿ ಚೆನ್ನಾಗಿ ಹೇಳ್ದೆ, ಚೆನ್ನಾಗಿ ಹೇಳ್ದೆ. ಯಾರು ಹೇಳ್ಕೊಟ್ಟಿದ್ದು?
0: ಇದು ನಮ್ಮ ಸ್ಕೂಲಲ್ಲಿ ಒಂದು ಪ್ರೇಯರ್ ಸಾಂಗ್ ಇತ್ತು, ಕಲ್ತಿದ್ದು ನಾನೇ.
1: ನೀನೇ ಕಲ್ತ್ಕೊಂಡಿದ್ಯಾ? ಚೆನ್ನಾಗಿತ್ತು, ಹೀಗೆ ಕಲ್ತ್ಕೊತಾ ಇರು. ಓಕೆನಾ? ಈಗ ಒಂದು ಪ್ರಶ್ನೆ ಕೇಳಲ?
0: ಕೇಳಿ.
1: ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ?
0: ಎಂಟು.
1: ಎಂಟು, ಸರಿಯಾಗಿದೆ. ಗೊತ್ತಿತ್ತಾ, ಓದ್ಕೊಂಡಿದ್ಯಾ ಮುಂಚೆನೆ?
0: ಗೊತ್ತಿತ್ತು.
1: ಬೇರೆ ಬೇರೆ ಎಲ್ಲ ಭಾಷೆಗಳಿಗಿಂತ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಓಕೆನಾ?
0: ಹೌದು.
1: ಧನ್ಯವಾದ ಪುಟಾಣಿ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.

0: ಚಿಣ್ಣರಲೋಕ.
1: ಹಲೋ,
0: ಯಾರಿದು?
1: ಧನಿಕಾ.
0: ಧನಿಕಾ, ಎಲ್ಲಿಂದ ಕರೆ ಮಾಡ್ತಿರೋದು ಧನಿಕಾ?
1: ತೆರಣ್ಯ. ತೆರಣ್ಯ
0: ತೆರಣ್ಯ ಎಲ್ಲಿ ಬರುತ್ತೆ ಇದು?
1: ಹಾಸನ್ ಡಿಸ್ಟ್ರಿಕ್ಟ್, ಹೊಳೆನರಸೀಪುರ ತಾಲೂಕು.
0: ವೆರಿ ಗುಡ್. ಎಷ್ಟನೇ ತರಗತಿ ಓದ್ತಾ ಇರೋದು?
1: ಆರನೇ ತರಗತಿ.
0: ಆರನೇ ತರಗತಿನಾ? ಯಾವ ಶಾಲೆ?
1: ನ್ಯಾಷನಲ್ ಪಬ್ಲಿಕ್ ಸ್ಕೂಲ್.
0: ಪಬ್ಲಿಕ್ ಸ್ಕೂಲ್. ಸರಿ ಧನಿಕಾ, ಈಗ ಏನ್ ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ?
1: ಪದ್ಯ ಹೇಳ್ತೀನಿ.
0: ಹೇಳಿ.
1: ಬೊಗಸೆ ತುಂಬ ಹೂವ ತಂದು ಪದಕಮಲಕ್ಕೇರುಗುವೆ, ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವನ್ನೇ ಬೇಡುವೆ, ಗರ್ಭದಲ್ಲಿ ಮಾಂಸ ಮುದ್ದೆ ಆ

0: ಅವಾ.
1: ಮಗು ಅಮ್ಮಂಗೆ ಹೇಳೋ ಹಾಡು ಅಲ್ವಾ? ಹ್ಮ್, ಅರ್ಥ ಮಾಡ್ಕೋಬೇಕಲ್ಲ. ಈಗ ನೀನ್ ಕೇಳಿ, ಆ ಪದಗಳು ಸಣ್ಣ ಸಣ್ಣ ಪದಗಳಿರುತ್ತಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಂಗೆ ಗೊತ್ತಾಗ್ಬಿಡುತ್ತೆ ಬೇಗ ಹಾಡಿನ ಅರ್ಥ ಏನು ಅಂತ ಅನ್ಬಿಟ್ಟು ಅಲ್ವಾ. ಧನಿಕಾ, ನಿನಗೆ ಈಗ ಪ್ರಶ್ನೆ ಕೇಳಲಾ? ಮನುಷ್ಯನ ದೇಹದಲ್ಲಿ ರಕ್ತವನ್ನ ಶುದ್ಧಗೊಳಿಸುವ ಅಂದ್ರೆ ಫಿಲ್ಟರ್ ಅಂತ ಹೇಳ್ತೀವಲ್ವಾ, ಅದನ್ನ ಮಾಡುವಂತಹ ಅಂಗ ಯಾವುದು?
0: ಹೃದಯ.
1: ಹೃದಯ ಎಲ್ಲ ಅಂಗಾಂಗಗಳಿಗೆ ಪೂರೈಸುತ್ತೆ, ರಕ್ತನ ಸರಬರಾಜು ಮಾಡುತ್ತೆ. ಶುದ್ಧಗೊಳಿಸೋದು, ರಕ್ತನ ಕ್ಲೀನ್ ಮಾಡೋದು.
0: ಶ್ವಾಸಕೋಶ.
1: ಏನ್ ಮಾಡುತ್ತೆ ಹೇಳು ಶ್ವಾಸಕೋಶ?
0: ಉಸಿರಾಟ.
1: ಉಸಿರಾಟಕ್ಕೆ ಸಹಕರಿಸುತ್ತೆ.
0: ಕಿಡ್ನಿ.
1: ಅಜ್ಜಿನ ಅಮ್ಮನ ಯಾರು ಹೇಳ್ಕೊಡ್ತಿರೋದು?
0: ಅಮ್ಮ.
1: ಅಮ್ಮನ ಕಿಡ್ನಿ. ಎಲ್ಲ ಒಂದ್ ಕಡೆಯಿಂದ ಹೇಳ್ಬಿಟ್ಟಿಯಲ್ಲ ಎಲ್ಲ ಪಾರ್ಟ್ಸ್ಗಳು. ಕಿಡ್ನಿ ಸರಿಯಾಗಿದೆ. ನಮ್ಮ ದೇಹದಲ್ಲಿ ಕಿಡ್ನಿ ಇರುತ್ತಲ್ಲ, ಅದು ರಕ್ತವನ್ನ ಶುದ್ಧೀಕರಿಸುತ್ತೆ. ಅಂದ್ರೆ ಏನೇ ಕೆಟ್ಟದಿದ್ರು ಶುದ್ಧ ಮಾಡಿ ನಮ್ಮ ದೇಹಕ್ಕೆಲ್ಲ ಸರಬರಾಜಾಗಕ್ಕೆ ಹಾರ್ಟಿಗೆ ಕಳಿಸುತ್ತೆ. ಓಕೆನಾ? ಸರಿಯಾಗಿ ಹೇಳ್ದೆ ಧನಿಕಾ, ಧನ್ಯವಾದ ಹೀಗೆ ಕರೆ ಮಾಡ್ತಾರಪ್ಪ.
0: ಥ್ಯಾಂಕ್ ಯು.
1: ನಮಸ್ಕಾರ ಚಿಣ್ಣರ ಲೋಕ.
2: ಹಲೋ
1: ಹಲೋ
2: ಬೆನಕ ಮಾತಾಡು. ಹಲೋ
0: ಹಲೋ.
1: ಹಾ ಬೆನಕನಾ? ಬೆನಕ ಎಲ್ಲಿ ಹೋಗಿದ್ದೆ ಪುಟ್ಟ? ತಿಂಡಿ ತಿಂತಿದ್ದೆ. ಅಮ್ಮ ಫೋನ್ ಮಾಡ್ಕೊಡೋ ತನಕ ತಿಂಡಿ ತಿಂತಾ ಇರ್ತೀನಿ ಅಮ್ಮ ಅಂತ ಅಲ್ಲ. ಫೋನ್ ಮಾಡಿದಾಗ ತಕ್ಷಣ ಕಿವಿಗೆ ಇಟ್ಕೊಂಡು ಮಾತಾಡ್ಬೇಕು, ಬೇರೆಯವರು ಕಾಯ್ತಿರ್ತಾರಲ್ವಾ. ಓಕೆ. ಬೆನಕ ಏನ್ ಓದ್ತಿರೋದು? ಎಷ್ಟು ವರ್ಷ ಅದ್ ನಿನ್ಗೆ? ಸಿಕ್ಸ್. ಏನು ಆರು ವರ್ಷನಾ? ಹಾ ಸಿಕ್ಸ್ ಇಯರ್ಸ್. ಸ್ಕೂಲ್ಗೆ ಹೋಗ್ತೀಯಲ್ಲ? ಎಲ್ಲಿಂದ ಕರೆ ಮಾಡ್ತಿರೋದು? ತೌರಿ. ಯಾವ ತಾಲೂಕು, ಯಾವ ಜಿಲ್ಲೆ?
0: ಬೇಲೂರು
1: ತಾಲೂಕು. ಹಾಸನ ಜಿಲ್ಲೆ ಅಲ್ವಾ? ನೀನ್ ಯಾವ ಜಿಲ್ಲೆನಲ್ಲಿದೀಯಾ ಈಗ? ಹಾಸನ್ ಜಿಲ್ಲೆ. ನಿಮ್ಮ ಊರು ಬೇಲೂರು ತಾಲೂಕಿಗೆ ಸೇರುತ್ತೆ ಅಲ್ವಾ? ಈಗ ಏನ್ ಹೇಳ್ತೀಯ ಇವತ್ತಿನ ಕಾರ್ಯಕ್ರಮದಲ್ಲಿ? ಹೇಳಪ್ಪ.

0: ಅಷ್ಟೇನಾ? ಹ್ಮ್, ಚೆನ್ನಾಗಿದೆ ನಿನ್ ವಾಯ್ಸ್, ಲೌಡ್ ಆಗಿದೆ, ಜೋರಾಗಿದೆ ವಾಯ್ಸ್. ಹ್ಮ್, ಏನ್ ತಿಂಡಿ ತಿಂದೆ ಪುಟ್ಟ?
1: ರೊಟ್ಟಿ.
0: ರೊಟ್ಟಿ ಇವತ್ತೆಲ್ಲ ಗಟ್ಟಿ ಅಲ್ವಾ? ಹ್ಮ್, ರೊಟ್ಟಿ ತಿಂದು ಗಟ್ಟಿ ಆಗದು ಅಲ್ವಾ? ಹ್ಮ್, ಹೌದಲ್ವೇನೋ, ರೊಟ್ಟಿ ತಿಂದ್ರೆ ಗಟ್ಟಿಯಾಗಿರ್ಬೋದು ಅಂತ ರೊಟ್ಟಿ ತಿನ್ನೋದು. ಓಕೆ, ಒಂದ್ ಪ್ರಶ್ನೆ ಕೇಳ್ತೀನಿ, ಹೇಳ್ತೀಯಾ? ಒಂದು ದಿನಕ್ಕೆ, ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿವೆ? ಯಾರು ಹೇಳ್ಕೊಡ್ತಿರೋದು? ಇಪ್ಪತ್ತು ಆದ್ಮೇಲೆ ನಾಲ್ಕು, 24 ಅಲ್ವಾ? ಸರಿ ಪುಟಾಣಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹ್ಮ್, ಬಾಯ್ ಬಾಯ್. ನಮಸ್ತೆ ಚಿಣ್ಣರ ಲೋಕ.
2: ಹಲೋ,
0: ಯಾರಿದು?
2: ಆದ್ಯ ಕೇವ ಅಂತ, ಹಾಸನಿಂದ.
0: ಆದ್ಯ, ಆದ್ಯ ಏನ್ ಓದ್ತಿರೋದು? ಯಾವ ಶಾಲೆಗೆ ಹೋಗೋದು?
2: ಹಾಸನ್ ಪಬ್ಲಿಕ್.
0: ಹಾಸನ್ ಪಬ್ಲಿಕ್ ಸ್ಕೂಲ್.

0: ಆದ್ಯಾ
1: ಹಲೋ,
0: ಕೇಳಿಸ್ತಾ ಇದೆ ಅಲ್ವಾ? ಪ್ರಶ್ನೆ ಕೇಳ್ಬಿಡ್ಲ ಫಸ್ಟ್. ಮಾನವನ ದೇಹದಲ್ಲಿ ಕೇಳಿಸ್ತಾ ಇದ್ಯಾ, ಒಟ್ಟು ಎಷ್ಟು ಮೂಳೆಗಳಿವೆ?
1: 206.
0: 206 ಅಲ್ವಾ? ಸರಿಯಾಗಿದೆ, ಸರಿಯಾಗಿ ಉತ್ತರ ಹೇಳಿದಿರಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತೀರಾ?
1: ಶ್ಲೋಕ ಹೇಳ್ತೀನಿ.
0: ಹೇಳಿ.
1: ವಾಸುದೇವ ಸುಖಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀನಂದ ಕೃಷ್ಣಂ ಒಂದೇ ಜಗದ್ಗುರು.
0: ಮುಗಿತಾ?
1: ಹಲೋ.
0: ಮುಗಿತಾ ಅದ್ಯಾ?
1: ಮ್ಯಾಮ್, ನಾನು ತಂಗಿ ಮಾತಾಡ್ತೇನೆ.
0: ಹಾ, ಕೊಡು ಪುಟ.
2: ಹಲೋ,
0: ಯಾರಿದು ಪುಟಾಣಿ?
2: ಅದ್ವಿತಾ.
0: ಆದ್ಯನ್ ತಂಗಿ ಅದ್ವಿತಾನಾ? ಅದ್ವಿತಾ, ಅದ್ವಿತಾ ಎಷ್ಟನೇ ತರಗತಿ? ಸ್ಕೂಲ್ಗೆ ಹೋಗಲ್ವಾ ಇನ್ನು?
2: ಎಲ್ಕೆಜಿ.
0: ವೆರಿ ಗುಡ್. ಏನ್ ಹೇಳ್ತೀರಾ, ಏನಾದ್ರು ಹೇಳ್ತೀರಾ ರೈಮ್ಸ್? ಹಾ ಹೇಳಿ.
2: ತುಗಿರೆ ರಾಯರ, ತುಗಿರೆ ಗುರುಗಳ, ತುಗಿರೆ ತಿಕುಲ ತಿಲಕಾರ, ತುಗಿರೆ ಯೋಗಿಂದ್ರ, ತುಗಿರೆ ಯೋಗಿಂದ್ರ ಕರಕಮಲ ಪೂಜ್ಯಾರ.
0: ತುಗಿರೆ ಗುರುರಾಘ,
2: ಗುರು ರಾಘವೇಂದ್ರ. ಚಂದಾನಮಯವಾದ ಚಂದಾದ ತಸ್ಮಾದಿ ಮಲಗ್ಯಾರೆ ತುಗಿರೆ, ಚಂದನ ಕಂದ ಗೋವಿಂದ ಮುಕುಂದನ ಚಂದಾದಿ ಅಧಿಪತಿ.
0: ಅದ್ವಿಕಾ ಮುಗಿತಾ? ಅದ್ವಿಕಾ ಆಯ್ತಾ? ನೀನ್ ಮಲ್ಕೋಬೇಕಾದ್ರೆಲ್ಲ ಈ ಹಾಡು ಕೇಳ್ತಿರ್ತೀಯ? ಚೆನ್ನಾಗಿತ್ತು ಅದ್ವಿಕಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ ಪುಟಾಣಿ. ನಮಸ್ತೆ.
3: ನಮಸ್ತೆ.
0: ಯಾರಿದು?
3: ಆರಾಧ್ಯ.
0: ಆರಾಧ್ಯ, ಎಲ್ಲಿಂದ ಕರೆ ಮಾಡ್ತಿರೋದು?
3: ನಿಟ್ಟೂರಿಂದ.
0: ನಿಟ್ಟೂರು
3: ಸಾಲ್ಗಾಮೆ ಹೋಬಳಿ.
0: ಹಾ, ಸಾಲ್ಗಾಮೆ ಹೋಬಳಿ ನಿಟ್ಟೂರು ಅಲ್ವಾ? ಆರಾಧ್ಯ ಏನು ಓದ್ತಿರೋದು? ನಾಲ್ಕನೇ ತರಗತಿನಾ? ಈಗ ಒಂದು ಪ್ರಶ್ನೆ ಕೇಳ್ಬಿಡ್ಲಾ?
3: ಕೇಳಿ.
0: ಹಾಸನ ಜಿಲ್ಲೆಯಲ್ಲಿ ಎಷ್ಟು ಎಷ್ಟು ನದಿಗಳು ಹರಿಯುತ್ತವೆ?
3: ಎರಡು ನದಿಗಳು ಹರಿಯುತ್ತವೆ.
0: ಯಾವ ಯಾವುದು?
3: ಎಗಚಿ ನದಿ.
0: ಅಷ್ಟೇನಾ? ನೋಡು, ಯೋಚನೆ ಮಾಡು.
3: ಗೊತ್ತಿಲ್ಲ.
0: ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಚೆನ್ನಾಗಿ ಹೇಳ್ಬಿಟ್ಟೆ ಅಲ್ಲ? ಗೊತ್ತಾಗ್ತಾ ಇಲ್ವಾ? ಬೇರೆ ಬೇರೆ ಮುಂದಿನ ಮಕ್ಳಿಗೆ ಕೇಳ್ತೀನಿ. ಇನ್ನೂ ಒಂದಷ್ಟು ನದಿಗಳು ಹರಿಯುತ್ತವೆ, ಆದ್ರೆ ಯಗಚಿ ಹೇಮಾವತಿ ಸರಿ ಇದೆ, ಸರಿ ಉತ್ತರನೇ. ಆಯ್ತಾ? ಇನ್ನೂ ಒಂದಷ್ಟು ನದಿಗಳು ಹರಿಯುತ್ತೆ, ಯಾವ್ಯಾವ್ದು ಅಂತ ಮುಂದಿನ ಮಕ್ಕಳು ಕರೆ ಮಾಡ್ದಾಗ ಕೇಳ್ತೀನಿ. ಆಯ್ತಾ? ಏನ್ ಹೇಳ್ತೀಯ ಇವತ್ತಿನ ಕಾರ್ಯಕ್ರಮದಲ್ಲಿ? ಹೇಳಪ್ಪ.
3: ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಯೋಗಳದ ಹರಕೆ ಇದು ಮರೆದಿರು ಸುನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಮೊಲೆಯಾಲಂತಂತೆ ಸವಿದೇನು ಬಾಯಿಗೆ, ತಾಯಿ ಅಪ್ಪುಗೆಯಂತೆ ಕೊಲಿಸದಸ್ಸು ಮಲ್ಗೆ, ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಯಿಗೆ, ತಾಯಿ ದುಡಿಗೆ ದುಡಿದು ಮಡಿ ಇರಪರಗಳೇಳ್ಗೆ, ತಮ್ಮಯ್ಯ ತಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಅರಕ್ಕೆ ಮರೆಯಿರು ಚಿನ್ನ, ಮರತೆ ಆದರೆ ಅಯ್ಯೋ ಮರೆತಂತೆ ನನ್ನ, ಕನ್ನಡಕ್ಕೆ

0: ಎರಡು ಕಲಿಯಾಗಿ ರನ್ ಹಾಕಬೇಕು. ಥ್ಯಾಂಕ್ ಯು.
1: ಚೆನ್ನಾಗಿತ್ತು ಆರಾಧ್ಯ.
0: ಥ್ಯಾಂಕ್ ಯು.
1: ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.

0: ನಮಸ್ತೆ ಚಿಣ್ಣರ ಲೋಕ, ಯಾರಿದು ಮಾತಾಡಿ?
1: ನಾನು ನಾನು ನನ್ನ ಹೆಸರು ಧ್ರುವ ಆರಾಧ್ಯ ಅಂತ.
0: ನಾನು
1: 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
0: ಧ್ರುವ, ನಾನು ಧ್ರುವನಾ? ಎಲ್ಲೋಗಿದ್ದೆ ಧ್ರುವ?
1: ನಾನು ಓದ್ಕಂತಿದ್ದೆ ಇಲ್ಲೇ ಮನೆ ಹತ್ರ.
0: ಓದ್ಕಂತ ಇದ್ದೆ, ಕರೆ ಸಿಕ್ಬಿಡ್ತು ಅಂತ ನಾನು ಅಂತ ಹೇಳ್ತಾ ಇದ್ದೆ ಅಲ್ವಾ? ಎಲ್ಲಿಂದ ಕರೆ ಮಾಡ್ತಾ ಇದೀಯಾ ಹೇಳಿ ಇನ್ನೊಂದ್ಸಲ.
1: ಚಿಕ್ಕಮಗಳೂರಿಂದ.
0: ಚಿಕ್ಕಮಗಳೂರು? ಚಿಕ್ಕಮಗಳೂರು ಏನಕ್ಕೆ ಫೇಮಸ್ ಹೇಳು.
1: ಕಾಫಿ ನಾಡು.
0: ಕಾಫಿ ನಾಡು. ಆಮೇಲೆ
1: ಚಳಿ.
0: ಚಳಿ. ಆಮೇಲೆ
1: ಚಳಿಗಾಲದಲ್ಲಿ ಮಳೆ ಬರೋದು, ಕಾಫಿ ಕುಡಿಯೋದು, ಬೋಂಡಾ ತಿನ್ನೋದು ಬಿಸಿ ಬಿಸಿದು.
0: ಯಾವ ಊರು ಅಂತ ಹೇಳಿದೆ? ಚಿಕ್ಕಮಗಳೂರು ಹತ್ರ ಅದೇ ಊರೇನಾ ಅಥವಾ ಬೇರೆ ಊರ?
1: ಅದೇ ಊರು.
0: ಚಿಕ್ಕಮಗಳೂರೇ ಅಲ್ವಾ? ಇನ್ನೂ ಒಂದು ಫೇಮಸ್ ಇದೆ, ಏನ್ ಹೇಳ್ತೀಯ ನೋಡೋಣ ಹೇಳು.
1: ಗಿಡಗಳು.
0: ಅಲ್ಲ, ಈಗ ಮಳೆಗಾಲ ಅಲ್ವಾ? ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತೆ ನಮ್ಮ ಕರ್ನಾಟಕದಲ್ಲಿ?
1: ಆಗುಂಬೆ.
0: ಎಲ್ಲಿ ಬರುತ್ತೆ ಆಗೊಂಬೆ? ಆಗುಂಬೆ.
1: ನಂಗ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಊರಿಗೆ ಹೋಗ್ಬೇಕಾದ್ರೆ ಆಗುಂಬೆ ಅಂತ ಓಡ್ ಕೇಳಿದ್ದೆ, ಮಳೆ ಜಾಸ್ತಿ ಅಂತ.
0: ಹೌದಾ? ಘಾಟ್ ಸೆಕ್ಷನ್ ಅಲ್ಲ ಅಲ್ಲಿ?
1: ಅಲ್ಲೆಲ್ಲ ಘಾಟ್ ಸೆಕ್ಷನ್, ಟೋಲ್ ಎಲ್ಲ ಇತ್ತು.
0: ಅದೇ ಅದೇ ಆಗುಂಬೆ ನಿಮ್ಮ ಚಿಕ್ಕಮಗಳೂರಿಗೆ ಸೇರಿದೆ. ಓಕೆನಾ? ಅದನ್ನೆಲ್ಲ ತಿಳ್ಕೊಬೇಕು. ಎಷ್ಟನೇ ತರಗತಿ ಇದ್ರುವ?
1: 6ನೇ ತರಗತಿ.
0: 6ನೇ ತರಗತಿ. ಓಕೆ. ನೀನು ಊರಿಗೆ ಹೋಗ್ಬೇಕಾದ್ರೆ ಇನ್ನೊಂದ್ಸಲ ಆಗುಂಬೆಗೆ ಹೋಗ್ಬೇಕಾದ್ರೆ, ಓ ಇದು ನಮ್ಮ ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂತ ನೋಡಬೇಕು ಇನ್ನೊಂದ್ಸಲ. ಓಕೆನಾ? ಈಗ ಏನು ಹೇಳ್ತೀಯ ಧ್ರುವ?
1: ನಾನು ಜಾನಪದ ಗೀತೆ ಹೇಳ್ತೀನಿ.
0: ಹೇಳಿ, ಚುಟುಕಾಗಿರ್ಲಿ, ಹಾಡಿ.
1: ನಮ್ಮ ಜೋಯ್.

ತನ ಇರುವರು ಎಲ್ಲಿ ತನಕ ಇದ್ರೆ ಸಿಂಬೋ ತನಕ ಸತ್ತಾಗ ಬರುವರು ತಮ್ಮ ಗುಳಿ ತನಕ ಮಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾಕೆ ಬರ್ದಾರ್

0: ध्रुव
1: ಸಂಸಾರನ ಸಂಚಾರನ
0: ಸಂಸಾರ
1: ಸಂಸಾರ ನಂಗೆ ಸಂಚಾರ ಅನ್ಸ್ತು ಒಂದ್ಸಲ ಅದಕ್ಕೆ ಹೇಳ್ದೆ ಸಂಸಾರ ನೆಚ್ಚಿ ಅಲ್ವಾ ತತ್ವಗೀತೆ ತರ ಇದೆ ಚೆನ್ನಾಗಿದೆ ಅಲ್ಲ ಜನಪದ ಗೀತೆ ಒಳಗಡೆ ತತ್ವಗೀತೆ ಒಂದು ಬಂದಿದೆ ಯಾರು ಹೇಳ್ಕೊಟ್ಟಿದ್ದು ಇದು
0: ಇದು ನಮ್ಮ ಸ್ಕೂಲಲ್ಲಿ ಮ್ಯಾಮ್ ಹೇಳ್ಕೊಟ್ಟಿದ್ದು ಅಕ್ಷತಾ ಮ್ಯಾಮ್
1: ಚೆನ್ನಾಗಿತ್ತು ಧ್ರುವ ಕರೆ ಮಾಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ತೆ ಚಿಣ್ಣರ ಲೋಕ
2: ನಮಸ್ತೆ
1: ಯಾರಿದು
2: ಚೈತನ್ಯ
1: ಚೈತನ್ಯ ಎಲ್ಲಿಂದ ಕರೆ ಮಾಡ್ತಿರೋದು
2: ಹಾಸನ್
1: ಹಾಸನದಿಂದ ಏನು ಓದ್ತಿರೋದು ಚೈತನ್ಯ
2: ಆರನೇ ತರಗತಿ
1: ಆರನೇ ತರಗತಿನಾ

0: ಒಂದ್ ಪ್ರಶ್ನೆ ಕೇಳ್ಬಿಡ್ಲಾ? ಮುಂಚೆ ಪ್ರಶ್ನೆ ಕೇಳಿದ್ದೆ, ಹಾಸನ ಜಿಲ್ಲೆಯಲ್ಲಿ ಎಷ್ಟು ನದಿಗಳು ಹರಿಯುತ್ತವೆ ಅಂತ. ಅಲ್ಲಿ ಹೇಮಾವತಿ ಮತ್ತೆ ಯಗಚಿ ನದಿ ಅಂತ ಹೇಳಿದ್ರು. ಇನ್ನ ಯಾವ ನದಿಗಳು ಹರಿಯುತ್ತೆ ಹೇಳ್ಬೇಕು.
1: ಕಾವೇರಿ,
0: ಸರಿ ಇದೆ.
1: ಹೇಮಾವತಿ, ತುಂಗಭದ್ರಾ.
0: ತುಂಗಭದ್ರಾ ಹರಿಯುತ್ತಾ? ಅಷ್ಟೇ ಅಲ್ಲ. ಕಾವೇರಿ, ಹೇಮಾವತಿ, ಯಗಚಿ ನದಿಗಳು ಹರಿಯುತ್ತೆ. ತುಂಗಭದ್ರಾ ನಮ್ಮ ಜಿಲ್ಲೆನಲ್ಲಿ ಹರಿಯಲ್ಲ. ಓಕೆನಾ? ಸರಿಯಾಗಿದೆ. ಏನ್ ಹೇಳ್ತೀರಾ ಚೈತನ್ಯ?
1: ಕತೆ.
0: ಚುಟ್ಕಾಗಿ ಬೇಗ ಮುಗಿಸ್ಬೇಕು, ಸಮಯ ಮುಗಿತಾ ಇದೆ. ಬೇಗ ಹೇಳಿ.
1: ಒಂದು ಪ್ರಕೃತಿಯಲ್ಲಿ ನದಿ ಇರುತ್ತೆ ಮತ್ತೆ ಕಾಡಿರುತ್ತೆ. ಕಾಡಲ್ಲಿ ಕೋತಿ ಮತ್ತೆ ಕರಡಿ ಇರುತ್ತೆ ಮತ್ತೆ ಕ್ರೊಕೊಡೈಲ್ ಇರುತ್ತೆ. ಕ್ರೊಕೊಡೈಲ್ ಯಾವಾಗ್ಲೂ ಅದ್ರು ಮಂಕಿ ಮತ್ತೆ ಕ್ರೊಕೊಡೈಲ್ ಬೆಸ್ಟ್ ಫ್ರೆಂಡ್ ಆಗಿರುತ್ತೆ. ಅವಾಗ ಮಂಕಿ ಏನೇನ್ ಸಿಗುತ್ತೆ ಅದನ್ನ ಕ್ರೊಕೊಡೈಲ್ ಕೊಡ್ತಾ ಇರುತ್ತೆ. ಕ್ರೊಕೊಡೈಲ್ ಏನೇನ್ ಸಿಗುತ್ತೆ ಅದು ಮಂಕಿ ಕೊಡ್ತಾ ಇರುತ್ತೆ. ಒಂದಿವಸ ಕ್ರೊಕೊಡೈಲ್ ಮನೇಲಿ ಹಬ್ಬ ಇರುತ್ತೆ, ಅದಕ್ಕೆ ಮಂಕಿನ್ ಕರಿಯುತ್ತೆ ಹಬ್ಬಕ್ಕೆ. ಆ ಹಬ್ಬಕ್ಕೆ ಮಂಕಿ ಹೋಗ್ಬೇಕಾದ್ರೆ ಕ್ರೊಕೊಡೈಲ್ ಎಂಟಿ ಇಳುತ್ತೆ. ನೀನು ಕರ್ಕೊಂಡ್ಬರ್ಬೇಕಾದ್ರೆ ಮಂಕಿನ ನದಿಯೊಳಗೆ ಬೀಳ್ಸ್ಬೇಕು ಅಂತ. ಅವಾಗ ಕ್ರೊಕೊಡೈಲ್ ಹೇಳುತ್ತೆ ಅದ್ ನನ್ ಬೆಸ್ಟ್ ಫ್ರೆಂಡು, ನಾನು ಬೀಳ್ಸಕ್ ಆಗಲ್ಲ ಅಂತ. ಈ ಕ್ರೊಕೊಡೈಲ್ ವೈಫ್ ಇರುತ್ತಲ್ಲ ಅದ್ ಹೇಳುತ್ತೆ ನೀನ್ ಬೀಳ್ಸ್ಲೇಬೇಕು ಅಂತ. ಯಾಕಂದ್ರೆ ಕ್ರೊಕೊಡೈಲ್ ಜಾಸ್ತಿ ಅವ್ರ ಹೆಂಡತಿ ಜೊತೆ ಇರಲ್ಲ. ಅದಕ್ಕೆ ಈ ಕ್ರೊಕೊಡೈಲ್ ಆಯ್ತು ಅಂತ ಹೇಳ್ ಬಂದ್ಬಿಟ್ಟು ಮಂಕಿನ ಹೇಳುತ್ತೆ ನನ್ ಮೇಲೆ ಕೂತ್ಕೋ ಅಂತ. ಆಮೇಲೆ ಹೋಗ್ಬಿಟ್ಟು ಬೀಳ್ಸಲ್ಲ, ಅದ್ರ ಮನೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇವ್ರ ಹೆಂಡತಿ ಹೇಳ್ತಾರೆ ಯಾಕೆ ಬೀಳ್ಸ್ಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನನ್ ಬೆಸ್ಟ್ ಫ್ರೆಂಡ್ ಅವರು ಅಂತ. ಸೊ ಇದ್ರ ನೀತಿ ಕತೆ ಒಗ್ಗಟ್ಟಾಗಿರ್ಬೇಕು, ಹೊಟ್ಟೆ ಉರಿ ಮಾಡ್ಕೊಬಾರ್ದು ಅಂತ.
0: ಸ್ಕೂಲಲ್ಲಿ ಯಾರು ಹೊಟ್ಟೆ ಉರಿ ಮಾಡಲ್ವಾ?
1: ಮಾಡಲ್ಲ.
0: ಮಾಡಲ್ವಾ? ನೀನ್ ಮಾಡಲ್ವಾ?
1: ಇಲ್ಲ.
0: ಯಾರ ಮೇಲೂ ಹೊಟ್ಟೆ ಉರಿ ಮಾಡಬಾರ್ದು ಅಲ್ವಾ? ಎಲ್ಲ ಕಾಯಿಲೆಗಳಿಗೂ ಮದ್ದಿದ್ಯಂತೆ, ಆದ್ರೆ ಹೊಟ್ಟೆ ಕಿಚ್ಚು ಪಟ್ಕೋತಾರಲ್ವಾ ಒಬ್ರು ನೋಡಿ ಒಬ್ರು, ಅದಕ್ಕೆ ಔಷಧಿನೇ ಇಲ್ವಂತೆ. ಆಯ್ತಾ? ದೊಡ್ಡವರಾದ್ರೂ ಅಷ್ಟೇ, ಬೇರೆಯವ್ರು ನೋಡಿ ನಮ್ಮಲ್ಲಿರುವಂತಹ ಅವರಲ್ಲಿರುವಂತಹ ಪ್ರತಿಭೆ ನೋಡಿ ಖುಷಿ ಪಡ್ಬೇಕು, ಹೊಟ್ಟೆ ಕಿಚ್ಚು ಪಡ್ಬಾರ್ದು. ಆಮೇಲೆ ಒಗ್ಗಟ್ಟಾಗಿರ್ಬೇಕು ಎಲ್ರು ಅಲ್ವಾ? ಒಳ್ಳೆ ನೀತಿ ಹೇಳ್ದೆ, ಚೆನ್ನಾಗಿತ್ತು. ಚೈತನ್ಯ ಧನ್ಯವಾದ ಹೀಗೆ ಕರೆ ಮಾಡ್ತಾ ಇರು.
1: ಧನ್ಯವಾದ.
0: ಮಕ್ಕಳೇ, ಇದುವರೆಗೂ ಚಿಣ್ಣರ ಲೋಕ ನಿಮಗಾಗಿ ಕಾರ್ಯಕ್ರಮ ಮೂಡಿ ಬಂತು. ಕರೆ ಮಾಡಿದಂತಹ ಎಲ್ಲ ಪುಟಾಣಿಗಳಿಗೂ ನಮಸ್ಕಾರಗಳು, ಧನ್ಯವಾದಗಳು.
2: ಹಕ್ಕಿ ಚಿಲಿಪಿಲಿ ಗಿಲಕಿ ಗಿಲಿ ಗಿಲಿ.
3: ಎಳೆ ಮಕ್ಕಳ ಮಾತುಗಳ ಮಾಲೆ ಚಿಣ್ಣರ ಲೋಕ ಕೇಳಿದ್ರಿ.
4: ಮಾತುಗಳ ಹಾಡುಗಳ ಗುಚ್ಛವಿದು.
3: ಇದು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ.
0: ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದದ್ದು ಚೈತ್ರಾವತಿ ಕೆ ಆರ್.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಹಾಸನ ಕೇಂದ್ರ. ಈಗ ದೇಶಭಕ್ತಿ ಗೀತೆಗಳು ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ವೃಂದಗಾನದಲ್ಲಿರುವ ಕೃಷ್ಣಮೂರ್ತಿ ಪುರಾಣಿಕ್ ಅವರ ಒಂದು ರಚನೆಯನ್ನು.

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಂಗಡಿಗರು ಹಾಡಿರುವ ಎಂ ಯೋಗಾ ನರಸಿಂಹ ಅವರ ರಚನೆಯನ್ನು.

0: ಸಕಲ ಜೀವಿಗಳ ತಾಣ ಮಣ್ಣು,
1: ವಿಷಗಳಿಂದ ಆಗುತ್ತಿದೆ ಹುಣ್ಣು.
2: ಭೂಮಿ ಹಸಿರ ಸಂಪತ್ತಿನ ಆಗರ,
1: ಕುಂದದಿರಲಿ ನಮ್ಮ ಸಡಗರ.
3: ಹಸುರಿನ ಬಣ್ಣ ಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು,
4: ಆಸೆಗಳಿಗೆ ಕಡಿವಾಣ ಇರಲಿ,
1: ಕಲ್ಮಶಗಳು ಸೇರದಂತಿರಲಿ,
3: ಕಾಣೋ

0: ಮಣ್ಣಿನಿಂದಲೇ ಆಹಾರ,
1: ಮಣ್ಣಿನಿಂದಲೇ ಆರೋಗ್ಯ,
2: ಮಣ್ಣಿನಿಂದಲೇ ಆನಂದ.
3: ಉಳುವ ಎತ್ತು ಬೆಳೆಯುವ ಭೂಮಿ ನೇಗಿಲೆ ನಮಗೆ ಆಧಾರ.
1: ಮಣ್ಣೇ ಜೀವ, ಮಣ್ಣೇ

ಕೆಲುಗರೆ 102.2 ಮೆಗಾಹರ್ಟ್ಸ್ಗಳಲ್ಲಿ ಹಾಸನ ಆಕಾಶವಾಣಿ ಕೇಂದ್ರದಿಂದ ದೇಶಭಕ್ತಿ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕೇಳಿ ಇನ್ನು ಮುಂದೆ ಕೆಆರ್ ಸವಿತಾ ಹಾಗೂ ಸಂಗಡಿಗರು ಹಾಡಿರುವ ಬಿಆರ್ ವಿಜಯಕುಮಾರ್ ಅವರ ರಚನೆ ಕಾವೇರಿ ಕನ್ನಡ ಕಾವೇರಿ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ನಾಡಧ್ವಜವ ಎತ್ತಿ ನಿಂತ ಗಡಿಗಡಿಗಳ ಯೋಧರೆ, ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ಸಮೂಹಗಾನದಲ್ಲೇ

ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನದ ಕಾರೆಕೆರೆ ಸಮೀಪದಲ್ಲಿರುವ ಕೃಷಿ ಮಹಾವಿದ್ಯಾಲಯದಲ್ಲಿ 2026 ಸಾಲಿನ ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನವನ್ನು ಜುಲೈ ತಿಂಗಳ 6 ಹಾಗೂ 7 ಸೋಮವಾರ ಮತ್ತು ಮಂಗಳವಾರದಂದು ಆಯೋಜನೆ ಮಾಡಲಾಗಿದೆ. ಸಾರ್ವಜನಿಕರು, ಕೃಷಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮುಕ್ತ ಪ್ರವೇಶಾವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೃಷಿ ಮಹಾವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ.

102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ ಫುಲ್ವಾರಿ ಗೀತೋಂಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಕೇಳಿ ಧರ್ಮಾತ್ಮ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಮುಕೇಶ್ ಮತ್ತು ಕಾಂಚನ್ ಅವರದು. ಇಂದಿವಾರ್ ಅವರ ಸಾಹಿತ್ಯಕ್ಕೆ ಕಲ್ಯಾಣ್ಜಿ ಆನಂದ್ಜಿಯವರ ಸ್ವರಸಂಯೋಜನೆ ಇದೆ.

ಕೇಳುಗರೆ ಗಮನಿಸಿ, ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ವಿವಿಧ ಬೆಳೆಗಳಿಗೆ ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮೆಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು, ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕ್ಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಫುಲ್ವಾರಿಯಲ್ಲಿ ಕೇಳಿ ಮುಂದೆ ಮೊಹಬ್ಬತೇನ್ ಚಿತ್ರದ ಗೀತೆ. ಮೂಡಿಬರುವ ಧ್ವನಿಗಳು ಉದಿತ್ ನಾರಾಯಣ್ ಹಾಗೂ ಲತಾ ಮಂಗೇಶ್ಕರ್ ಅವರದು. ಆನಂದ್ ಬಕ್ಷಿಯವರ ಸಾಹಿತ್ಯಕ್ಕೆ ಜತೀನ್ ಲಲಿತ್ ಅವರ ಸ್ವರ ಸಂಯೋಜನೆ ಇದೆ.

ಆಕಾಶವಾಣಿ ಕೇಂದ್ರದಿಂದ ಫುಲ್ವಾರಿ ಗೀತೋಂಕಾಂಗನ್ ಕೇಳಿ. ಇನ್ನು ಮುಂದೆ ದಿಲ್ವಾಲೆ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಕುಮಾರ್ ಸಾನು ಮತ್ತು ಅಲ್ಕಾಯಾಗ್ನಿಕ್. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಕೇಳಿ ಇನ್ನು ಮುಂದೆ ಸಮೀರ್ ಅವರ ಸಾಹಿತ್ಯ, ನದೀಮ್ ಶ್ರವಣ್ ಅವರ ಸ್ವರ ಸಂಯೋಜನೆ ಇರುವ ದೀವಾನಾ ಚಿತ್ರದ ಗೀತೆ. ಗೀತೆಯ ಗಾಯಕರು ಕುಮಾರ್ ಸಾನು ಮತ್ತು ಸಾಧನಾ ಸರ್ಗಮ್.

ಫುಲ್ವಾರಿ ಗೀತೋಂ ಕಾಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೆ ಮೂಡಿಬಂತು. ಕೇಳುಗರೆ ಗಮನಿಸಿ, 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶ ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಮೊಬೈಲ್ ಆಪ್ ಬಳಸಲು ನಿಮ್ಮ ಗ್ರಾಮಕ್ಕೆ ನೇಮಕವಾಗಿರುವ ಖಾಸಗಿ ನಿವಾಸಿಗಳ ಸಹಾಯವನ್ನು ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 1:30 ಹಾಗೂ 2:40 ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 11:30. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಬಸಂಪ ಭಜಂತ್ರಿ ಅಮರಾವತಿಯವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಲಿದ್ದೀರಿ. ರಾಗ್ ಮಧುವಂತಿ, ತಬಲಾ ಸಾತ್ ಶಶಿಕಾಂತ್ ಕುಲಕರ್ಣಿ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಸಪ್ಪ ಭಜಂತ್ರಿ ಅಮರಾವತಿ ಅವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಿದಿರಿ. ರಾಗ್ ಮಧುವಂತಿ, ತಬಲಾ ಸಾತ್ ಶಶಿಕಾಂತ್ ಕುಲಕರ್ಣಿ. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: this hour. Prime Minister Narendra Modi launches next phase of regional air connectivity scheme Vikasit Uran to give fillip to air travel in Tier 2 and Tier 3 cities. Government hikes onion procurement price for price stabilization buffer by 13% to 2,125 rupees per quintal to boost farmer
1: input. I am going ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಸಂಪರ್ಕ ವ್ಯವಸ್ಥೆ ಮತ್ತಷ್ಟು ಸುಧಾರಿಸಲಿದ್ದು ಅಭಿವೃದ್ಧಿಗೆ ವೇಗ ಸಿಗಲಿದೆ ಎಂದರು. ವಿಬಿ ಜಿರಾಮ್ಜಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯಿತಿ ರಾಜ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಆಚಾರ್ಯ ತರಬೇತುದಾರರಿಂದ ಜಿಲ್ಲಾಡಳಿತದ ಎಲ್ಲ ವರ್ಗದ ಅಧಿಕಾರಿಗಳಿಗೆ ತರಬೇತಿ ನೀಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಯುಕೇಶ್ ಕುಮಾರ್ ತಿಳಿಸಿದ್ದಾರೆ. ಜಲ ಸಂರಕ್ಷಣೆ, ಹಿತಮಿತ ಬಳಕೆ ಸಂಬಂಧಿ ಕಾಮಗಾರಿಗಳು, ಗುಣಮಟ್ಟದ ಗ್ರಾಮೀಣ ಮೂಲಸೌಕರ್ಯಗಳ ನಿರ್ಮಾಣ, ಸುಸ್ಥಿರ ಆದಾಯಕ್ಕಾಗಿ ಜೀವನೋಪಾಯ, ವಿಪತ್ತು ಸನ್ನದ್ದ ಕಾಮಗಾರಿಗಳಿಗೆ ವಿಬಿ ಜಿರಾಮ್ಜಿ ಯೋಜನೆಯಡಿ ಆದ್ಯತೆ ನೀಡಲಾಗಿದೆ ಎಂದರು. ಅಣುವಿದ್ಯುತ್ ಉತ್ಪಾದನೆಗೆ ಅಗತ್ಯವಾಗಿರುವ ಥೋರಿಯಂ ನಿಕ್ಷೇಪ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪತ್ತೆಯಾಗಿದೆ. ಅದಿರು ಖನನದ ಹರಾಜು ಪ್ರಕ್ರಿಯೆ ಪ್ರಾಥಮಿಕ ಹಂತದಲ್ಲಿದೆ. ಭಾರತೀಯ ಭೂವೈಜ್ಞಾನಿಕ ಸಮೀಕ್ಷಾ ಸಂಸ್ಥೆ ಅಧ್ಯಯನ ನಡೆಸಿ ಗುಂಡ್ಲುಪೇಟೆ ತಾಲೂಕು ಕೂತನೂರು ಹಾಗೂ ಗುಂಡ್ಲುಪೇಟೆ ಪಟ್ಟಣದ ಹೊರವಲಯದಲ್ಲಿ ಅಪರೂಪದ ಖನಿಜ ಥೋರಿಯಂ ನಿಕ್ಷೇಪ ಮೊನೋಸೈಟ್ ಪತ್ತೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಹಿರಿಯ ವಿಜ್ಞಾನಿ ರಾಜೇಶ್.
2: ಕೂತ್ನೂರು, ಮಣಗನಹಳ್ಳಿ ಅಂಡ್ ವಿಜಯಪುರ, ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜಾಯ್ನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ಥ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟು ಅಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟು ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಟೋಟಲ್ ಎಕ್ಸ್ಟೆಂಟು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕ್ಯಾಲ್ಕುಲೇಟ್ ಮಾಡಿ

0: 2.85 ಸ್ಕ್ವೇರ್ ಕಿಲೋಮೀಟರ್ ಅರೌಂಡ್ 750 ಏಕರ್ಸ್. ಅದರಲ್ಲಿ ಕೋರ್ ಮಿನರಲೈಸ್ಡ್ ಜೋನ್ ಬಂದು ಅರೌಂಡ್ 20 ಏಕರ್ಸ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ. ಸೊ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆಕ್ಷನ್ ಪ್ರೋಸೆಸ್ ಅಲ್ಲಿ ಇದೆ. ಇದು
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಯುಕ್ತ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಸಭಾ ಸಂಸದ ಎಂ ನಾಗರಾಜ್ ಹಾಗೂ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಮನೆಗಳಿಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಮಾಹಿತಿ ನೀಡಿದರು. ಶಾಸಕರಾದ ಅರವಿಂದ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಪ್ರದೀಪ್ ಶೆಟ್ಟರ್, ಎಸ್ವಿ ಸಂಕನೂರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತ ರುದ್ರೇಶ್ ಘಾಳಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದ ಸಿಎಸ್ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿ ಪರಿಷ್ಕರಣೆ 2026 ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡಿದ್ದರು. ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆ ಬಿಡದಿ ಕೇತಗಾನಹಳ್ಳಿಯ ತಮ್ಮ ತೋಟದ ಮನೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಎಸ್ಐಆರ್ ಸಮೀಕ್ಷೆಗೆ ಅಗತ್ಯವಿರುವ ತಮ್ಮ ಹಾಗೂ ಕುಟುಂಬದ ದಾಖಲೆ ಮತ್ತು ಮಾಹಿತಿ ಒದಗಿಸಿದರು. ಕೊಪ್ಪಳ ಜಿಲ್ಲೆಯ ತೊಗಲು ಗೊಂಬೆಯಾಟ ಕಲಾವಿದೆ ಪದ್ಮಶ್ರೀ ಭೀಮವ್ವ ಸಿಳ್ಳೆಕ್ಯಾತರ್ ಅವರಿಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಮತದಾರರ ಪಟ್ಟಿ ಪರಿಷ್ಕರಣೆ ಅರ್ಜಿ ನಮೂನೆ ನೀಡುವ ಮೂಲಕ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಗದಗ್ ಜಿಲ್ಲೆ ನರಗುಂದದಲ್ಲಿ ಆಯೋಜಿಸಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ದ್ವಿಚಕ್ರ ವಾಹನ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನಗುಂಡಿ ಚಾಲನೆ ನೀಡಿದರು. ಮಂಡ್ಯ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ ಹಾಗೂ ಜಿಲ್ಲಾಧಿಕಾರಿ ಡಾ ಕುಮಾರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಜಿಲ್ಲೆಯ ವಿವಿಧೆಡೆ ಪರಿಶೀಲಿಸಿದರು. ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಬಿಬಿ ಕಾವೇರಿ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಎಸ್ಐಆರ್ ಕುರಿತು ವಿಶೇಷ ಚೇತನರಿಂದ ತ್ರಿಚಕ್ರ ವಾಹನ ಜಾಥಾ ಜರುಗಿತು. ರಾಯಚೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಡಗಂದೊಡ್ಡಿ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆರಂಭಿಸಲಾದ ನೂತನ ಬಸ್ ಸೇವೆಯನ್ನು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಉದ್ಘಾಟಿಸಿದರು. ಮಳೆಗಾಲದ ಸಂದರ್ಭ ಗುಡ್ಡ ಜರಿತದಂತಹ ಅಪಾಯವನ್ನು ತಪ್ಪಿಸುವ ಉದ್ದೇಶದಿಂದ ಮುಂಜಾಗ್ರತಾ ಕ್ರಮವಾಗಿ ಕಾರವಾರ ರಾಷ್ಟೀಯ ಹೆದ್ದಾರಿ 66 ಬಿಣಗಾದಿಂದ ಅರಗ ಗ್ರಾಮದವರೆಗೆ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸ್ತಾ ಇರೋರು ವರ್ಷ ರಾಮಚಂದ್ರ ಅವರು. ಇವರು ಅನುಭವಿ ಮಾಧ್ಯಮ ತಜ್ಞರು ಮತ್ತು ಪತ್ರಿಕೋದ್ಯಮದಲ್ಲಿ ವಿದ್ಯಾಭ್ಯಾಸ ಪಡೆದಿರುವ ಇವರು ರೇಡಿಯೋ, ದೂರದರ್ಶನ, ಚಲನಚಿತ್ರ, ಪಾಡ್ಕಾಸ್ಟ್ ಮತ್ತು ಡಿಜಿಟಲ್ ಮಾಧ್ಯಮ ಕ್ಷೇತ್ರಗಳಲ್ಲಿ 2 ದಶಕಗಳಿಗಿಂತಲೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. ರೇಡಿಯೋ ಜಾಕಿಯಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ ವರ್ಷ ಅವರು ಪ್ರೋಗ್ರಾಮಿಂಗ್ ಮುಖ್ಯಸ್ಥೆಯಾಗಿ ಹಾಗೂ ಅನೇಕ ಕಡೆ ಸೃಜನಾತ್ಮಕ ಕಂಟೆಂಟ್ ಹೆಡ್ ಆಗಿ ಕೂಡ ಪಾತ್ರ ನಿರ್ವಹಿಸಿದ್ದಾರೆ. ಇವರು ನಟಿ, ವಾಯ್ಸ್ ಓವರ್ ಆರ್ಟಿಸ್ಟ್, ಹಾಗೆಯೇ ಪ್ರಸ್ತುತ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವರ್ಷ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ಬಹಳ ಧನ್ಯವಾದಗಳು. ಬಹಳ ಮಧುರವಾಗಿದೆ ನಿಮ್ಮ ಧ್ವನಿ. ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ ಜೊತೆ ಕೂತು ಮಾತಾಡ್ತಿರೋದು.
0: ಥ್ಯಾಂಕ್ ಯು ವರ್ಷ. ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಈ ಕ್ಷೇತ್ರದತ್ತ ಆಕರ್ಷಿತರಾಗಲು ನಿಮ್ ಕಾರಣ ಏನು?
1: ನಮ್ಮಪ್ಪ ಅಮ್ಮ. ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ನಾನು ಬೆಳೆದು ಬಂದಿದ್ದೆ ಆ ರೀತಿಯ ಒಂದು ವಾತಾವರಣದಲ್ಲಿ. ನನ್ನ ತಂದೆ ಈಗಿಲ್ಲ,

0: ಅವರು ಎಸ್ ರಾಮಚಂದ್ರ ಅಂತ ಬಹಳ ಪ್ರಖ್ಯಾತ ಛಾಯಾಗ್ರಾಹಕರಾಗಿದ್ರು. ಗಿರೀಶ್ ಕಾಸರೊಳ್ಳಿ, ಗಿರೀಶ್ ಕಾರ್ನಾಡ್, ಬಿ ವಿ ಕಾರಂತು, ನಾಗಾಭರಣ, ಇದಮ್ಮ ಒಂದು 70ರ ದಶಕದಲ್ಲಿ ಹೊಸ ಅಲೆಯ ಚಿತ್ರಗಳೇನು ಬಂದ್ವಲ್ಲ, ಆ ಒಂದು ಹೊಸ ಅಲೆಯ ಚಿತ್ರಗಳ ಬಹಳ ಮುಖ್ಯ ರೂವಾರಿಯಾಗಿದ್ದು ನನ್ನ ತಂದೆ. ಒಂದಿಷ್ಟು ಅವರ ಮುಖ್ಯವಾದ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ಯಾಕಂದ್ರೆ ಯಾರು ಅಂತ ಯೋಚನೆ ಮಾಡ್ತಿರ್ತಾರೆ. ಘಟಶ್ರಾದ್ಧ, ಚೋಮನ ದುಡಿ, ಬಂಗಾರದ ಜಿಂಕೆ, ಮಾಲ್ಗುಡಿ ಡೇಸ್, ಒಂದು 70-80 ಚಿತ್ರಗಳನ್ನ ಮಾಡಿದ್ದಾರೆ. ನನ್ನ ತಾಯಿಯ ತವರು ಮನೆ ಹೆಗ್ಗೋಡು, ಹೆಗ್ಗೋಡಿನ ಹತ್ರದ ಒಂದು ಊರು. ಹಾಗಾಗಿ ನನ್ನ ತಾಯಿ ಕೂಡ ಮದುವೆಗಿಂತ ಮುಂಚೆನೆ ಸುಬ್ಬಣ್ಣ ಅವರ ಜೊತೆಗೆ, ಪ್ರಸನ್ನ ಅವರ ಜೊತೆಗೆ ಎಲ್ಲ ನಾಟಕಗಳನ್ನ ಮಾಡಿಕೊಂಡು ಬಂದವಳು. ಇನ್ಫ್ಯಾಕ್ಟ್ ಇವರಿಬ್ರು ಮದುವೆ ಆಗಿದ್ದು ಲವ್ ಮ್ಯಾರೇಜ್. ಒಂದು ಚಿತ್ರದಲ್ಲಿ ಅಪ್ಪ ಸಿನಿಮಾಟೋಗ್ರಾಫರು, ಅಮ್ಮ ಹೀರೋಯಿನ್. ಆ ಸಂದರ್ಭದಲ್ಲಿ ವಾತ್ಸಲ್ಯ ಪಥ ಅಂತ ಒಂದು ಚಿತ್ರ ಇದು, ವ್ಯಾಸರಾಯ ಬಲ್ಲಾಳ್ರದ್ದು ಕಾದಂಬರಿ ಆಧರಿಸಿದ್ದು. ಅದರಲ್ಲಿ ಅವರು ಒಟ್ಟಿಗೆ ಮಾಡಿ ಇಷ್ಟಪಟ್ಟು ಮದುವೆ ಆಗಿದ್ದು. ಸೊ ಸಹಜವಾಗಿ ಅಂತವ್ರ ಮಗಳಾದ ಮೇಲೆ ನನಗೆ ಈ ಒಂದು ಆಕರ್ಷಣೆ ಅಂತಲ್ಲ, ಅದೊಂಥರ ರಕ್ತದಲ್ಲೇ ಬಂದಿದೆ. ಬೆಳಿಬೇಕಾದ್ರೆ ಕೂಡ ಅದೇ ಸುತ್ತ ಅದೇ ಚರ್ಚೆಗಳು, ಇಂಟರ್ನ್ಯಾಷನಲ್ ಸಿನಿಮಾ ನೋಡ್ಕೊಂಡು ಬೆಳೆದವಳು. ಅಪ್ಪನ ಜೊತೆ ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು, ಅಮ್ಮನ ಜೊತೆ ನಾಟಕದ ಬಗ್ಗೆ, ಸಾಹಿತ್ಯದ ಬಗ್ಗೆ ಚರ್ಚೆ ಆಗ್ತಿತ್ತು. ಆ ವಾತಾವರಣ ಹಾಗಿದ್ದಕ್ಕಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದ.
1: ಓಲ್ಡ್ ಸ್ಟೈಲ್ ಅಂಡ್ ಕಂಟೆಂಪ್ರರಿ ಎರಡು ಮಿಕ್ಸ್ ಆಗಿತ್ತು ನಿಮ್ ಫ್ಯಾಮಿಲಿ?
0: ಖಂಡಿತ ಖಂಡಿತ, ನಾನ್ ಟ್ರೆಡಿಷನಲ್ ಫ್ಯಾಮಿಲಿ ಅಂತಾನೆ ಹೇಳ್ಬಹುದು. ಯಾಕಂದ್ರೆ 80ರ ದಶಕ 90ರ ದಶಕದಲ್ಲಿ ಬೆಳೆದವಳು. ಆ ಕಾಲದಲ್ಲಿ ಬಹುಶಃ ಹೆಣ್ಮಕ್ಳನ್ನ ಹೇಗೆ ಬೆಳೆಸ್ತಿದ್ರಲ್ಲ, ಕೆಲವೊಂದು ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಆ ಯಾವ ಎಕ್ಸ್ಪೆಕ್ಟೇಷನ್ ಗಳು ಇಲ್ಲದೆ ಹೇಗ್ ಬೇಕಾದ್ರೂ ಬೆಳೀಲಿ, ಬುದ್ಧಿ ಬೆಳೆಸ್ಕೊಳ್ಳಿ, ಚರ್ಚೆಗಳನ್ನ ಮಾಡ್ಲಿ. ಅಪ್ಪ ಅಂದ್ರೆ ಹೆದರಿಕೆ ಅಥವಾ ಅಮ್ಮ ಅಂದ್ರೆ ಅದಿರ್ಲಿಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡಬಹುದಿತ್ತು. ಆ ಒಂದು ವಾತಾವರಣ ಹಾಗಿತ್ತು, ಆಮೇಲೆ ಆ ಒಂದು ಸ್ವಾತಂತ್ರ್ಯನೂ ಹಾಗೆ ಇತ್ತು.
1: ಪೇರೆಂಟ್ಸ್ ಗಿಂತ ಜಾಸ್ತಿ ಫ್ರೆಂಡ್ಸ್ ತರ ಇದ್ರು.
0: ಖಂಡಿತ ಖಂಡಿತ.
1: ರೇಡಿಯೋ ಜಾಕಿಯಾಗಿ ನೀವು ನಿಮ್ಮ ವೃತ್ತಿ ಜೀವನವನ್ನ ಆರಂಭಿಸಿದ್ರೆ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ನೀವು ಡಿಫ್ರೆನ್ಸ್ ನೋಡೋದಾದ್ರೆ ಹೇಗಿದೆ ನಿಮ್ಮ?
0: ನಾನು ರೇಡಿಯೋ ಜಾಕಿ ಆಗ್ಬೇಕು ಅಥವಾ ರೇಡಿಯೋಗೆ ಬರಬೇಕು ಅನ್ನುವ ಯಾವ ಉದ್ದೇಶನೂ ನನಗಿರ್ಲಿಲ್ಲ. ಸತ್ಯವಾಗಿ ಹೇಳ್ತೀನಿ, ಇದು ಒಂದು ನನ್ನ ಅಪ್ಪನ ಮಧ್ಯ ಕ್ಲಾಶ್ ಆಗಿದ್ದಕ್ಕಾಗಿ ನಾನು ರೇಡಿಯೋಗೆ ಬಂದಿದ್ದು. ನನಗೆ ಮೊದಲಿಂದನೂ ಸಿನಿಮಾ ನಿರ್ದೇಶನದತ್ತ ಬಹಳ ಆಸಕ್ತಿ ಇತ್ತು. ಪುಣೆಗೆ ಹೋಗ್ಬೇಕು, FTIIಗೆ ಹೋಗ್ಬೇಕು ಅಂದ್ರೆ ಅಪ್ಪ FTIIಯಲ್ಲಿ ಓದಿದ್ದು ಸಿನಿಮಾಟೋಗ್ರಫಿ. ಅಪ್ಪಂಗ್ ಅದೊಂದು ವಿಷಯದ ಬಗ್ಗೆ ಅಷ್ಟು ಸಮಾಧಾನ ಇರಲಿಲ್ಲ. ಬೇಡ, ಬಹುಶಃ ಸಿನಿಮಾ ರಂಗದ ಬಗ್ಗೆ ಅವರಿಗೊಂದು ಸರಿಯಾದ ಐಡಿಯಾ ಇದ್ದಿದ್ದ ಕಾರಣ ಅನ್ಸುತ್ತೆ. ನನಗೂ ಅವರಿಗೂ ಆ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ ಉಂಟಾಗಿ ನಾನು ಕಡೆಗೆ ಒಂಥರ ಅದು ಸಿಟ್ಟಲ್ಲಿ ರೆಬೆಲ್ ಮೋಡಲ್ಲಿ, ಸರಿ ನನ್ಗೆ ನಿಮ್ ಫೀಲ್ಡೇ ಬೇಡ, ಈಗ ಮುಂದೆ ಕೂಡ ನಾನು ಸಿನಿಮಾಗ್ ಬಂದ್ರೆ ಓ ಇಂಥವ್ರ ಮಗಳು ರಾಮಚಂದ್ರನ್ ಮಗಳು ಅಂತಾನೆ ನನ್ನ ಹೆಸರು ಉಳ್ಕೊಂಡ್ಬಿಡುತ್ತೆ, ನಿಮ್ ಫೀಲ್ಡೇ ಬೇಡ, ಕಂಪ್ಲೀಟ್ಲಿ ಬೇರೆದ್ ಯಾವುದು, ಹಾ ರೇಡಿಯೋ. ನಮ್ ಇಡೀ ಕುಟುಂಬದಲ್ಲಿ ಯಾರು ರೇಡಿಯೋಗೆ ಸಂಬಂಧಪಟ್ಟಂಗೆ ಏನು ಮಾಡಿರ್ಲಿಲ್ಲ, ರೇಡಿಯೋಗೆ ಹೋಗ್ತೀನಿ ಅಂತ ಹೇಳಿ ಹಾಗೆ ರೆಬೆಲ್ ಆಗಿ ನಾನು ರೇಡಿಯೋಗೆ ಬಂದಿದ್ದು.
1: ಕಾಲೇಜಲ್ಲಿ
0: ಇದ್ದಾಗ ಯಮುನಾ ಮೂರ್ತಿ ಅವರ ತಂಡದಲ್ಲಿ ಇದ್ದೆ. ಅಂದ್ರೆ ಯಾವ್ದೋ ನನ್ನ ನಾಟಕ ಅಂದ್ರೆ ನಾನು ಯಾವ್ದೋ ಒಬ್ಳೇನೋ ಪರ್ಫಾರ್ಮ್ ಮಾಡೋದನ್ನ ನೋಡಿ ಕಡೆಗೆ ಅವ್ರು ತಮ್ಮ ತಂಡಕ್ಕೆ ಸೇರಿಸಿಕೊಂಡು ಅವ್ರ ಜೊತೆಗೆ ನಾನು ಆಕಾಶವಾಣಿ ನಾಟಕಗಳನ್ನು ಸಾಕಷ್ಟು ಮಾಡಿದೆ, ಸ್ಟೇಜ್ ನಾಟಕಗಳನ್ನ ಕೂಡ ಸಾಕಷ್ಟು ಮಾಡಿದೆ. ಸೊ ಅವರು ನನಗೆ ಹೇಳಿದ್ದು, FM ರೈನ್ಬೋಗೆ ಹುಡುಕ್ತಿದ್ದಾರೆ, ನೀನು ಚುರುಕಿದ್ಯಾ, ಮಾತ್ ಚೆನ್ನಾಗಿ ಆಡ್ತೀಯಾ, ನಿನ್ನ ಒಂದು ಆರ್ಜೆಗೆ ಬೇಕಾದಂತಹ ಒಂದು ಗುಣ ಇದೆ, ನೋಡು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಅಲ್ಲಿ ತನಕ ತುಂಬಾ ಜನ ಈ ರೇಡಿಯೋ ಕೇಳ್ಕೊಂಡು ಬೆಳೆದಿರ್ತೀವಿ, ಆಕಾಶವಾಣಿ ಕೇಳ್ಕೊಂಡು ಬೆಳೆದಿರ್ತೀವಿ, ನಾನು ಅಂಥವಳು ಅಲ್ವೇ ಅಲ್ಲ. ನಾನು ಈಗಲೂ ಹೇಳೋದು ಐ ವಾಸ್ ಅ ಟಿವಿ ಬೇಬಿ ಅಂತ, ಯಾಕಂದ್ರೆ ಹುಟ್ಟತಾನೆ ಮನೇಲಿ ಟಿವಿ ಇತ್ತು, ಸಿನಿಮಾ ನೋಡ್ಕೊಂಡು ಹಾಗೆ ಬೆಳೆದ್ನೆ ಹೊರತು ರೇಡಿಯೋ ನನ್ ಇಲ್ವೇ ಇರ್ಲಿಲ್ಲ ಜೀವನದಲ್ಲಿ. ಇಲ್ಲಿ ಆಕಾಶವಾಣಿಯ ಒಂದು ವರ್ಷ ಕಳೆದ್ನಲ್ಲ, ಅದು ನನಗೊಂಥರ ರೇಡಿಯೋದಲ್ಲೂ ಈ ರೀತಿ ಸಾಧ್ಯತೆಗಳಿದಾವ, ರೇಡಿಯೋ ಅನ್ನೋದೇ ಒಂದು ಪ್ರಪಂಚ ಅನ್ನೋದು ನನಗೆ ಆಗ ಹೊಳೆದಿದ್ದು. ಅದಾದ್ಮೇಲೆ ವರ್ಲ್ಡ್ ಸ್ಪೇಸ್ ಸ್ಯಾಟಲೈಟ್ ರೇಡಿಯೋ ಅಲ್ಲಿ ಇದ್ದೆ, ಅದಾದ್ಮೇಲೆ ಕಮರ್ಷಿಯಲ್ ರೇಡಿಯೋ ಸೇರ್ಕೊಂಡೆ, ಸಾಕಷ್ಟು ಚಾನೆಲ್ ಗಳಲ್ಲಿ ಕೆಲಸ ಮಾಡಿದೆ, ಆರ್ಜೆ ಆಗಿ ಹಾಗೆ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಕೂಡ. ನಿಮ್ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ 20 ವರ್ಷ ಆಗಿದೆ ಈಗ, 22 ಅಂತಾನೆ ಇಟ್ಕೊಳ್ಳೋಣ, ನಾನು 2004ರಲ್ಲಿ ಶುರು ಮಾಡಿದ್ದು. ಬಹಳಷ್ಟು ಬದಲಾವಣೆಗಳು ರೇಡಿಯೋದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಆಗಿದೆ, ಜನರ ಅಭಿರುಚಿಯಲ್ಲೂ ಆಗಿದೆ.
1: ಕರೆಕ್ಟ್.
0: ಹಾಗಾಗಿ ಆಗ ಏನೊಂದು ರೇಡಿಯೋಗೊಂದು ಹುಚ್ಚಿತ್ತಲ್ಲ, ರೇಡಿಯೋ ಕೇಳಬೇಕು, ರೇಡಿಯೋದಲ್ಲಿ ನಾವು ಬರಬೇಕು ಅಥವಾ ಓ ಆರ್ಜೆ ಆಗ್ಬೇಕು, ಅದೊಂದು ಒಂಥರ ಫಿಲ್ಮ್ ಹೀರೋ ತರಾನೇ ಒಂದು ಆರ್ಜೆ ಆಗೋ
1: ಆ ಸ್ಟೇಟಸ್ ಇತ್ತು.
0: ಆ ಸ್ಟೇಟಸ್ ಈಗ ಇಲ್ಲ ಅಂತಾನೆ ಹೇಳ್ತೀನಿ, ಅದು ಸತ್ಯ. ಇಲ್ಲ ಅಂತಂದ್ರೆ ಈಗ ಅಲ್ಲ, ಈಗ ಒಂದು 10 ವರ್ಷದ ಈಚೆಯಿಂದ ಅದೊಂಥರ ನಶಿಸ್ತಾ ಬಂದಿದೆ. ಅದು ಸಹಜವಾಗಿ ಅಂತಾನೆ ಹೇಳ್ತೀನಿ ನಾನು. ಜೊತೆಗೆ ಆರ್ಜೆಗಳಾಗಿ ಯಾರು ಬರ್ತಿದಾರ, ಅಥವಾ ಆರ್ಜೆಗಳಂತಲ್ಲ, ರೇಡಿಯೋಗೆ ಸೇರುವಂತವ್ರದ್ದು ಕೂಡ ಅವರ ಒಂದು ಪರ್ಸನಾಲಿಟಿಲಿ ಕೂಡ ಬಹಳಷ್ಟು ವ್ಯತ್ಯಾಸಗಳನ್ನ ನಾನು ಕಂಡಿದ್ದೀನಿ. ಆಗ ನಾವಿದ್ದಾಗ ನನ್ನ ತಲೆಯಲ್ಲಿ ಹೇಗಿತ್ತು ಅಂತಂದ್ರೆ, ಆರ್ಜೆಗಳು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬೇಕು, ಜನ ನಿಮ್ಮನ್ನ ಏನು ಕೇಳಬೇಕು, ನೀವು ನಿಮ್ಮ ಬುದ್ಧಿಮಟ್ಟ ಅವ್ರದ್ದು ಒಂದೇ ಆದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು? ಹಾಗಾಗಿ ನೀವು ಜನ ನಿಮ್ಮ ಮಾತನ್ನ ಕೇಳ್ತಾರೆ ಅಂತಂದ್ರೆ ನಿಮಗೆ ಅಷ್ಟು ವಿಷಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದು ಸಿನಿಮಾ, ಸಾಹಿತ್ಯ, ಸಂಗೀತ, ಸ್ಪೋರ್ಟ್ಸ್ ಆಗಬಹುದು, ವರ್ಲ್ಡ್ ಪಾಲಿಟಿಕ್ಸ್ ಆಗಬಹುದು, ಎಲ್ಲ ವಿಷಯಗಳ ಬಗ್ಗೆ ನೀವು ಒಂಚೂರು ತಿಳ್ಕೊಂಡಿರ್ಬೇಕು. ಪ್ರೋಗ್ರಾಮಿಂಗ್ ಹೆಡ್ ಆದಾಗ ನಾನು ಯಾರನ್ನ ಹೈರ್ ಮಾಡ್ತಿದ್ದಲ್ಲ, ಅವರಲ್ಲೂ ಅದನ್ನ ಒಂಚೂರು ಸ್ವಲ್ಪ ಕಿಚ್ಚ ಹಚ್ಚಕ್ ಪ್ರಯತ್ನ ಪಡ್ತಿದ್ದೆ. ಆದ್ರೆ ಈಗ ಒಂದು ಅಫ್ಕೋರ್ಸ್ ಇಂಟರ್ನೆಟ್ ಇದೆ, ನಿಮ್ಗೆ ನಿಮ್ಗೆ ಗೊತ್ತಿರಬೇಕು ಅಂತಿಲ್ಲ,

0: ಹೇಳ್ತಾ ಇದ್ರು. ಅಂಡ್ ಆ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನೀವ್ ಆಗಿರ್ತಿದ್ರೆ ಅವಾಗ ಅಲ್ವಾ. ಸೊ ನೀವು ಎಲ್ಲಾ ಕಡೆ ರಿಸರ್ಚ್ ಮಾಡಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂಡ್ ಒಂದು ಧ್ವನಿಯಲ್ಲೂ ಒಂದು ಆಕರ್ಷಣೆ ಇದ್ದಿದ್ರಿಂದ ಓ ಇವ್ರು ಹಿಂಗಿರ್ಬೋದು ನೋಡಕ್ಕೆ ಹಿಂಗಿರ್ಬೋದು ಅಂತ ಲಿಸ್ನರ್ಸ್ ಇಮ್ಯಾಜಿನ್ ಮಾಡಿಕೊಂಡು ದಟ್ ಕ್ರೇಜ್ ವಾಸ್ ವೆರಿ ಡಿಫ್ರೆಂಟ್ ಆಗ ಅಲ್ವಾ. ಮಾಧ್ಯಮ ನಿಮ್ಗೆ ಕೇವಲ ಉದ್ಯೋಗ ಮಾತ್ರ ಅಲ್ಲ, ನಿಮ್ಮ ಜೀವನದ ಒಂದು ಭಾಗ ಅಂತ ಅನ್ಸಿದ್ಯ ಅವಾಗ?
1: ಯಾವಾಗ್ಲೂ ಅದೇ. ಮತ್ತೆ ನನ್ನ ಅಪ್ಪನ ಉದಾಹರಣೆ ಕೊಡ್ಬೇಕು, ಯಾಕೆಂದ್ರೆ ಅವರಿಗೆ ಸಿನಿಮಾ ಆಯ್ತು ಶೂಟಿಂಗ್ ಆಯ್ತು ನಾನು ಸ್ವಿಚ್ ಆಫ್ ಆದೆ ಅನ್ನೋದು ನಾನು ನೋಡೇ ಇರಲಿಲ್ಲ. ನಾವು ಬೆಳಿಬೇಕಾರಂತೂ ಎಷ್ಟೋ ತಿಂಗಳುಗಟ್ಲೆ ಅವ್ರನ್ನ ಮುಖನೂ ನೋಡ್ತಿರ್ಲಿಲ್ಲ. ಆತರ ಅವ್ರದ್ದು ಶೂಟಿಂಗ್ ಶೆಡ್ಯೂಲ್ ಇರ್ತಿತ್ತು. ನಾವು ಬೆಳಗ್ಗೆ 7 ಅವ್ರ ಶೂಟಿಂಗಿಗೆ ಹೋಗ್ತಿದ್ರು, ನಾನು ನನ್ಗೊಬ್ಳು ತಂಗಿದಳು ನಾವು ಅಂತ ನನ್ನ ಹಂಗೆ ಹೇಳೋದು. ಮಲ್ಕೊಳ್ಳೋಷ್ಟೊತ್ತಿ ಮಲಗಿದ ಮೇಲೆ ಅವ್ರು ಬರ್ತಿದ್ರು, ಇಲ್ಲ ಔಟ್ಡೋರ್ ಶೂಟಿಂಗ್ ಇದ್ರು ತಿಂಗಳುಗಟ್ಲೆ ಇರ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ನೋಡಿ ಏನಾಯ್ತು ಅಂತಂದ್ರೆ, ಮಾಧ್ಯಮಕ್ಕೆ ಬಂದಾಗ ನೀವು ಬೇರೆ 9-to-5 ಕೆಲಸಗಳಾದ್ರೆ ಅದರದ್ದು ಕೆಲಸ ಮಾಡೋ ರೀತಿ ಬೇರೆ ಇರುತ್ತೆ. ಇಂಥ ಟೈಮಿಗೆ ಹೋಗ್ತಾರೆ, ಇಂಥ ಟೈಮಿಗೆ ಬರ್ತಾರೆ. ಮಾಧ್ಯಮದಲ್ಲಿ ಹಾಗಾಗಲ್ಲ. ಮಾಧ್ಯಮದಲ್ಲಿ 24/7 ನೀವು ಇರಬೇಕು, ಆನ್ ಇರಬೇಕು, ಅವೈಲಬಲ್ ಇರಬೇಕು. ಈಗ ರೇಡಿಯೋದಲ್ಲಿ ಕೂಡ ಆಯ್ತು ನಂದು ಮುಗೀತು ಶೋ ನಾನು ಹೋಗ್ತೀನಿ ಓಕೆ, ಇಮ್ಮಿಡಿಯೇಟ್ಲಿ ಏನೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆದ್ರೆ ಇನ್ನೊಂದೇನೋ ಆದಾಗ ನೀವು ತಕ್ಷಣ ಬಂದು ಅಂದ್ರೆ ಅಷ್ಟು ನಿಮ್ಮ ಮನಸ್ಸನ್ನ ಚುರುಕಾಗಿ ಇಟ್ಕೊಳ್ಬೇಕು. ಆ ಸ್ವಿಚ್ ಆಫ್ ಮಾಡೋ ಆ ಮೋಡ್ ಹೋಗ್ಲೇ ಇಲ್ಲ. ಸೊ ಅದೆಲ್ಲೋ ಒಂದ್ ಕಡೆ ನೆಗೆಟಿವ್ ಆಗು ನನಗೆ ಆಮೇಲೆ ಪರಿಣಾಮ ಬೀರ್ತು ಖಂಡಿತ ಖಂಡಿತ. ಸೊ ಅದು ಪರ್ಸನಾಲಿಟಿ ಮೇಲೂ ಹೋಗುತ್ತೆ. ಕೆಲವೊಬ್ರು ಬಹಳ ಸುಲಭವಾಗಿ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಂದ್ರೆ ಮಾಧ್ಯಮದಲ್ಲಿ ಇದ್ರೂ ಸಾಕು ಇಷ್ಟು ಮಾಡಿದ್ರಾಯ್ತು ಇನ್ನೇನ್ ತಲೆ ಕೆಡಿಸ್ಕೊಳ್ಳೋದು ಅಂತ ಇರ್ತಾರೆ. ನಾನು ನಂದಲ್ದ ಎಲ್ರದ್ದೂ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿತ್ವ ನಂದು. ಆಮೇಲೆ ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ, ಒಂದ್ ಕೆಲಸ ಆಗ್ಬೇಕಾ ಅವ್ರು ಇನ್ನ ಯಾರೋ ಒಬ್ರಿಗೆ ಕೊಟ್ಟಿರ್ತೀನಿ ಹೌದು, ಆದ್ರೆ ಅವ್ರು ಮಾಡಲ್ಲ ಅಂತ ಗೊತ್ತಾದಾಗ ಎಂಡ್ ಆಫ್ ದ ಡೇ ಯಾರು ಯಾರೊಬ್ರು ಮಾಡ್ಬೇಕಲ್ಲ. ಸೊ ಕೆಲಸ ಆಗೋದು ಮುಖ್ಯ, ಇಂಥವ್ರೆ ಆಗ್ಬೇಕು ಅಂಥವ್ರೆ ಆಗ್ಬೇಕು ಅಂತಲ್ಲ. ಸೊ ಈ ತರದೆಲ್ಲ ಮಾಡಿ ಒಂದ್ ಸಮಯದಲ್ಲಿ ಬರ್ನ್ ಔಟ್ ಆಗಿದ್ದು ಹೌದು, ದೈಹಿಕವಾಗಿ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ಹೌದು. ಆದ್ರೆ ಅದು ಸ್ವಲ್ಪ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಹೋಗುತ್ತೆ, ಅವರವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ನಂದು ಸ್ವಲ್ಪ ಆತರ ಹೈಪರ್ ವ್ಯಕ್ತಿತ್ವ ಆದ್ರಿಂದ ನನಗೆ ಹಾಗಾಯ್ತು.
0: ಓಕೆ, ಮೋಸ್ಟ್ ಆಫ್ ದಿ ವಿಮೆನ್ ಆರ್ ಲೈಕ್ ದಟ್ ಅನ್ಸುತ್ತೆ.
1: ಅದು ಇರಬಹುದು, ಅದು ಅದು ನಮ್ಗೆ ಬಂದ್ಬಿಡುತ್ತೆ. ಅದ ಕೆಲವು ಗಂಡ ನನ್ ಗಂಡ ಸ್ವಲ್ಪ ಹಾಗೆ ಇದೆ ಪಾಪ, ಅವ್ನು ಕ್ರೆಡಿಟ್ ಕೊಡ್ಬೇಕು ನಾನು. ಬಟ್ ಅದೇ ಅವ್ರ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ. ಕೆಲವೊಬ್ರು ಇತ್ತೀಚಿನ ಮಕ್ಕಳನ್ನ ನೋಡಿದಾಗ, ಈಗಿನ 20s ಅಲ್ಲಿರೋರು ಹುಡುಗರು ಅಷ್ಟೇ ಹುಡುಗಿರು ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ, ಆರಾಮಾಗಿ ಇರೋದಾದ್ರೆ. ಸೊ ಅದು ಒಳ್ಳೇದೋ ಕೆಟ್ಟದೋ ನನಗೆ ಗೊತ್ತಿಲ್ಲ, ಮುಂದೆ ಅವ್ರ ಜೀವನದಲ್ಲಿ ಅವ್ರು ನೋಡ್ಕೊಳ್ಬೇಕದನ್ನ. ಆದ್ರೆ ನಾನಂತೂ ಹಾಗಿರ್ಲಿಲ್ಲ. ಈಗಲೂ ಸ್ವಲ್ಪ ಎಲ್ಲೋ ಪ್ರಪಂಚದಲ್ಲಿ ಏನೋ ಯುದ್ಧ ಆದ್ರೂ ನಾನು ಅಯ್ಯೋ ಹಿಂಗಾಗ್ತಿದೆಯಲ್ಲ ಯಾಕೆ ಹೀಗೆ ಅಂತ ತಲೆ ಕೆಡಿಸ್ಕೊಳ್ಳೋಳು. ಸೊ ನನ್ನ ಕೆಲಸ ಅಂತ ಬಂದಾಗ ಇನ್ನೂ ಜಾಸ್ತಿ ತಲೆ ಕೆಡ್ತೀವಿ.
0: ಈಗ ನಿಮ್ದು ಉದ್ಯೋಗವನ್ನ ವೃತ್ತಿಯನ್ನ ಮಾಡುವಲ್ಲಿ ಬ್ಯಾಕ್ ಗ್ರೌಂಡ್ ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡುವಲ್ಲಿ ಎಲ್ಲ ಹೆಲ್ಪ್ ಆಯ್ತು ನಿಮ್ಗೆ? ಅಂಡ್ ಈಗ ಕೆಲವು ಮಕ್ಕಳು ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರೋರು, ಅವರಿಗೆ ಏನೇನ್ ಪರ್ಸ್ಯೂ ಮಾಡಕ್ಕೆ ಅವಕಾಶಗಳಿದಾವೆ ಅಂತ ನಿಮ್ಮ ಅನಿಸಿಕೆ?
1: ಓಕೆ, ನಿಮ್ಮ ಮೊದಲನೇ ಪ್ರಶ್ನೆಗೆ, ನನಗೆ ಜರ್ನಲಿಸಂ ನಾನು ಏನಕ್ಕೆ ತಗೊಂಡಿದ್ದು ಅಂತಂದ್ರೆ, ಫಿಲ್ಮ್ ಮೇಕಿಂಗ್ ಹೋಗ್ಬೇಕು, ಹತ್ರದ್ದೇನು ಜರ್ನಲಿಸಮ್ ಇಂಗ್ಲಿಷ್ ಲಿಟ್ರೇಚರು ಈ ಸಬ್ಜೆಕ್ಟ್ಗಳು ಅಂತ ಹೇಳಿ ತಗೊಂಡಿದ್ದು. ನಾನು ಅದನ್ನ ಮುಂದೆ ನಾನು ವೃತ್ತಿಯಾಗಿ ತಗೊಳ್ತೀನಿ, ನನಗೆ ಅವಾಗ ಇತ್ತು ಒಂದು ಐಡಿಯಲಿಸ್ಟಿಕ್ ಇದಿತ್ತು ಅಂದ್ರೆ ನಾನೇನೋ ಆಗ್ಬೇಕು ಸಮಾಜನ ಬದಲಾಯಿಸಬೇಕು ಅಂತ. 3 ಜರ್ನಲಿಸಂ ಮಾಡೋಷ್ಟೊತ್ತಿಗೆ ಗೊತ್ತಾಯ್ತು ಸಮಾಜ ಬದಲಾಗಬಹುದು, ಹೊಟ್ಟೆ ಪಾಡ್ ಬಹಳ ಕಷ್ಟ ಅಂತ. ಆದ್ರೆ ಬಹುಶಃ ತಲೆಯಲ್ಲಿ ಒಂದಿಷ್ಟು ಐಡಿಯಾಗಳು ಇರ್ತಾವಲ್ಲ ನಿಮ್ ಟೀನೇಜ್ ಇಯರ್ಸ್ ಅಲ್ಲಿ, ನಾನೇನೋ ಆಗ್ಬೇಕು ಅಂದ್ರೆ ನಾನು ಅಂತಂದ್ರೆ ಪರ್ಸನಲ್ ಆಗಲ್ಲ, ನನ್ನಿಂದ ಸಮಾಜದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಈ ಒಂದು ತಲೆಯಲ್ಲಿ ಬಹಳ ಭದ್ರವಾಗಿ ಕೂತಿದ್ರಿಂದ ನನಗೆ ನನ್ನ ಈ ಒಂದು ವೃತ್ತಿಯನ್ನ ತಗೊಂಡಾಗ್ಲೂ ಕೂಡ ಅದಿತ್ತು. ಬಹಳ ಜವಾಬ್ದಾರಿ ಇದೆ ನನ್ನ ಮೇಲೆ, ಏನೇನೋ ಹೇಳೋದಲ್ಲ ಅಥವಾ ಯಾರ ಪರವಾಗಿಯೂ ಮಾತಾಡೋದಲ್ಲ. ತುಂಬಾ ಈಗಿನ ಕಾಲದಲ್ಲಿ ಬಹಳ ಮುಖ್ಯ ಆಗುತ್ತೆ ಅದು, ಬಹಳ ಸುಲಭವಾಗಿ ಅದು ಪೊಲಿಟಿಕಲ್ ಇದರಲ್ಲಿ ಒಂದೇ ಇವರು ಅಥವಾ ಅವರು ಅಂತ ಹೇಳಿ ಅದೆಲ್ಲ ನಮ್ಗೆ ಅವಾಗ ಬಹಳ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ವಿ. ಯಾರನ್ನೂ ಕೆಳಗೆ ಹಾಕಬಾರ್ದು, ಯಾರನ್ನೂ ಇಲ್ಲ ಸಲ್ಲದೆ ಅವರನ್ನ ಏನೋ ಹೈಪ್ ಅಪ್ ಮಾಡಬಾರ್ದು. ಆದ್ರೆ ಇರುವ ಸಿ ನಾವು ಎಂಡ್ ಆಫ್ ದಿ ಡೇ ಒಂದು ಸಿಸ್ಟಮ್, ಒಂದು ಗೌರ್ಮೆಂಟ್, ಒಂದು ಸರ್ಕಾರ ಅಥವಾ ಏನೋ ಒಂದು ಕೊಂಡಿ ನಾವು ಅನ್ನೋದು ನೀವು ಜರ್ನಲಿಸಂ ಮಾಡಿದಾಗ ಖಂಡಿತ ಆಗಿರ್ತೀರಿ. ಎಲ್ಲೋ ಆರ್ಜೆಗಳಾದಾಗ್ಲೂ ಕೂಡ ಅದೊಂದು ಬಹಳ ನಿಮ್ ತಲೆಯಲ್ಲಿ ಇರಬೇಕು. ಅದು ನೀವು ಎಂಡ್ ಆಫ್ ದ ಡೇ
0: ಶುಡ್ ಬಿ ರೆಸ್ಪಾನ್ಸಿಬಲ್,
1: ಶುಡ್ ಬಿ ರೆಸ್ಪಾನ್ಸಿಬಲ್. ನೀವು ಯಾರ ಧ್ವನಿಯಾಗಿ ಮಾತಾಡ್ತಿದ್ದೀರಿ ಅಲ್ವಾ, ನೀವು ಅವ್ರ ಧ್ವನಿಯಾಗಿ ಮಾತಾಡ್ತಿಲ್ಲ, ನೀವು ಜನರ ಧ್ವನಿಯಾಗಿ ಮಾತಾಡ್ತಿದ್ದೀರಿ. ಮೇಲಿರೋರಿಗೆ ಧ್ವನಿಯಾಗಕ್ಕೆ ಅವ್ರಿಗಿದೆ, ಅವರಿಗೆ ಸಿಸ್ಟಮ್ ಇದೆ, ದುಡ್ಡಿದೆ, ಮತ್ತೊಂದಿದೆ, ಆದ್ರೆ ಜನರ ಧ್ವನಿಯನ್ನು ಪ್ರತಿನಿಧಿಸ್ತಿರೋರು ನೀವು. ಹಾಗಾಗಿ ಅದೊಂದು ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು, ಅದು ಬಹುಶಃ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇದ್ದಿದ್ದಕ್ಕಾಗಿ ಅದೊಂದು ಬಹಳ ಇತ್ತು, ಅಥವಾ ಪರ್ಸನಾಲಿಟಿನೂ ಇರ್ಬೋದು. ಈಗ ಸತ್ಯ ಹೇಳ್ಬೇಕು ಅಂತಂದ್ರೆ ಆಶಾ, ನೀವು ಏನು ಓದಿದ್ರು ಓದಿ ಅಂತ ಹೇಳ್ತೀನಿ ನಾನು, ಓದ್ಬೇಡಿ ಅಂತ ಹೇಳಲ್ಲ, ಆದ್ರೆ ಏನು ಓದದೆ ಹೋದ್ರೂ ನಿಮ್ಮ ಆಸಕ್ತಿ ವಿಸ್ತಾರವಾಗಿದ್ರೆ, ನಿಮ್ಮ ಅಭಿರುಚಿ ವಿಸ್ತಾರ ಬಹಳ ಇದ್ರೆ ನೀವು ಈಗ ಏನ್ ಬೇಕಾದ್ರೂ ಆಗ್ಬೋದು. ಈಗ ಸೋಷಿಯಲ್ ಮೀಡಿಯಾ ಜಮಾನ ಅಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ

0: ಬಹಳಷ್ಟು ಜನ ನೀವು ಇನ್ಫ್ಲೂಯೆನ್ಸರ್ಸ್ ಅಂತ ನೋಡ್ತೀರಿ, ಅದರಲ್ಲಿ ಒಳ್ಳೆ ತರದ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ, ಕೆಲವೊಬ್ಬರನ್ನ ನೋಡಿ ಇವ್ರು ಏನಪ್ಪ ಇವರು ಅಂತ ಹೇಳುವಂತವ್ರು ಇರ್ತಾರೆ. ಆದ್ರೆ ಜಾಸ್ತಿ ಅವೆನ್ಯೂಗಳಿದಾವೆ. ನೀವು ಟೆಲಿವಿಷನ್ಗೆ ಹೋಗ್ತೀರಾ ಹೋಗ್ಬಹುದು, ರೇಡಿಯೋ ಬರ್ತೀರಾ ಬರಬಹುದು, ಇಲ್ಲ ನೀವು ಜರ್ನಲಿಸ್ಟೇ ಆಗ್ತೀನಿ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಹೋಗ್ತೀನಿ ಅಲ್ಲಿ ಟಿವಿ ಜರ್ನಲಿಸ್ಟ್ ಆಗ್ತೀನಿ ಅದು ಆಗ್ಬಹುದು, ಇಲ್ಲ ಸೋಷಿಯಲ್ ಮೀಡಿಯಾಗೆ ಬರ್ಬಹುದು, ನಿಮ್ದು ಯೂಟ್ಯೂಬ್ ಚಾನೆಲ್ಗಳನ್ನ ತೆಕ್ಕೋಬಹುದು. ಈಗ ಖಂಡಿತ ನಾನೀಗೊಂದು ಇಪ್ಪತ್ತೆರಡಿಗೆ ನಾನು ಎಜುಕೇಶನ್ ಮುಗಿಸಿ 25 ವರ್ಷದ ಮೇಲೆ ಆಯ್ತು, ಆಗ ಹೀಗಿರ್ಲಿಲ್ಲ, ಆಗ ಸೋಷಿಯಲ್ ಮೀಡಿಯಾ ಜೀರೋ, ಏನು ಇರ್ಲಿಲ್ಲ ಅಲ್ಲ. ಹಾಗಾಗಿ ಜರ್ನಲಿಸಂ ಓದಿಯೇ ನೀವು ಬೇರೆ ಬೇರೆ ಅವೆನ್ಯೂಗಳು ಸಿಗ್ತಾವೆ ಅಂತಿಲ್ಲ, ನೀವು ಏನೇ ಓದಿದ್ರು ಎಷ್ಟು ಜನ, ಸತ್ಯ ಹೇಳಬೇಕು ಅಂತಂದ್ರೆ ಇಂಜಿನಿಯರಿಂಗ್ ಮಾಡಿದವರು ಈಗ ಎಷ್ಟು ಜನ ಮಾಧ್ಯಮದಲ್ಲಿದ್ದಾರೆ, ಸಿನಿಮಾದಲ್ಲಿದ್ದಾರೆ, ನೀವು ಎಷ್ಟು ಜನ ಸಿನಿಮಾ ಆಕ್ಟರ್ಗಳು ಡೈರೆಕ್ಟರ್ಗಳನ್ನ ನೋಡಿದ್ರೆ ಇಂಜಿನಿಯರಿಂಗ್ ಮಾಡಿದವರು, ಆಯ್ತಾ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಂದಿದ್ದಾರೆ. ಎಂಡ್ ಆಫ್ ದ ಡೇ ನಿಮ್ಮ ಆಸಕ್ತಿ ಮೇಲೆ ಹೋಗುತ್ತೆ, ನೀವು ಇದೇ ಓದಿರ್ಬೇಕು, ಇದರಿಂದಾನೇ ಇದಾಗಬೇಕು ಅಂತ ಏನಿಲ್ಲ, ಹೃದಯವನ್ನು ತೆರೆದಿಟ್ಕೊಳ್ಬೇಕು, ನನಗೆ ಎಲ್ಲ ಕಡೆಯಿಂದ ನನಗೆ ಇನ್ಫಾರ್ಮೇಶನ್ ಬರಲಿ, ನಾನು ವ್ಯಕ್ತಿಯಾಗಿ ನಾನು ಬೆಳೀತಾ ಹೋಗ್ಬೇಕು ಅಂತ. ಆಗ ಆಮೇಲೆ ಇನ್ನೊಂದಿದೆ, ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂದ್ರೆ ಮತ್ತೊಬ್ರು ನೋಡಿದ್ಯಾ ನನಗೆ ಗೊತ್ತು ಇನ್ನು ಗೊತ್ತಿಲ್ಲ, ಅದಲ್ಲ ನಿಮ್ಮ ವ್ಯಕ್ತಿತ್ವ ಇನ್ನು ಸುಧಾರಿಸೋದಕ್ಕೆ ಆದಷ್ಟು ಎಲ್ಲ ವಿಷಯದ ಬಗ್ಗೆನೂ ಒಂದೊಂದೊಂಚೂರು ನನಗೆ ಟೆಕ್ನಾಲಜಿ ನನಗೆ ಆಗೋದೇ ಇಲ್ಲ, ಆದ್ರೂ ಏನಾದ್ರು ಬಂದ್ರೆ ಅದೊಂದು ಅಟ್ಲೀಸ್ಟ್ ಒಂದು ಓದಿ ಇದು ಹಿಂಗಿದೆ ಅಂತ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ಸೊ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಆಸಕ್ತಿ ಹೆಚ್ಚಾದಷ್ಟು ನೀವು ಎಜುಕೇಶನ್ ಇದೇ ಅದೇ ಆಗ್ಬೇಕು ಅಂತಿಲ್ಲ, ಯು ವಿಲ್ ಡೂ ವೆಲ್ ಇನ್ ಲೈಫ್.
1: ಮೆನಿ ಪಾರ್ಟ್ಸ್ ಆಫ್ ದಿ ಕಂಟ್ರೀಸ್ ಅಲ್ಲೂ ನೀವು ಲೈವ್ ಅಂಡ್ ರೆಕಾರ್ಡೆಡ್ ರೇಡಿಯೋ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ದೀರಾ. ಇತರ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ರೇಡಿಯೋ ಹೇಗೆ ಡಿಫ್ರೆಂಟ್ ಆಗಿ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂತ?
0: ಫ್ರೆಂಡ್, ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್, ಆಕ್ಟಿವ್ ಲಿಸ್ನಿಂಗ್ ಪ್ಯಾಸಿವ್ ಲಿಸ್ನಿಂಗ್ ಅಂತೀವಿ ಅಲ್ವಾ. ನಾವು ಟೆಲಿವಿಷನ್ ಆದ್ರೆ ಏನಾಗುತ್ತೆ, ಒಂದ್ ಪ್ರೆಷರ್ ಇದೆ, ನೀವು ನೋಡ್ಬೇಕು, ನಿಮ್ಮ ಕಣ್ಣು ಮುಂದೆ ಏನು ಬೊಂಬೆಗಳು ಓಡಾಡ್ತವೆ ನೋಡ್ಬೇಕಾಗತ್ತೆ. ರೇಡಿಯೋ ಅಲ್ಲಾದ್ರೆ ನೀವು ಒಂದ್ ಕಡೆ ಹಾಕಿಟ್ಕೊಂಡು ನಿಮ್ ಪಾಡಿಗೆ ಬೇರೆ ಕೆಲಸ, ನೀವು ತುಂಬಾ ಜನ ಓದ್ತಾರೆ, ಅದ್ ಹೇಗ್ ಮಾಡ್ತಾರೆ ಗೊತ್ತಿಲ್ಲ, ರೇಡಿಯೋ ಕೇಳ್ತಾ ಓದ್ತಾರೆ, ಆದ್ರೆ ಅಡಿಗೆ ಮಾಡೋದು, ಇಸ್ತ್ರಿ ಮಾಡೋದು, ಇನ್ನೇನೋ ಮಾಡೋದು. ಸೊ ಇದೇನಾಗತ್ತೆ ಗೊತ್ತಾ, ಯಾರು ಇಲ್ದಿದ್ದಾಗ ಯಾರೋ ಒಬ್ರು ನನ್ನ ಜೊತೆಗಿದ್ದಾರೆ, ಈ ಒಂದು ಭಾವನೆಯನ್ನ ಹುಟ್ಟಾಕೋದು ಕೇವಲ ರೇಡಿಯೋ. ಅಂಡ್ ಈಗ ನಾನು ರೇಡಿಯೋ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿ ಹೇಳ್ಬೇಕು. ಸೊ ನಮ್ಮ ಕಾಲದ ರೇಡಿಯೋ ಬೇರೆ, ಈದ್ ಬೇರೆ. ಸೊ ಒಂದ್ ಕಾಲದಲ್ಲಿ ಆರ್ಜೆಗಳ ಮಾತನ್ನ ಇಷ್ಟಪಟ್ಟು ಕೇಳ್ತಿದ್ರು, ಎಲ್ಲೋ ಬರ್ತಾ ಬರ್ತಾ ಬರ್ತಾ ಜನರ ಐ ತಿಂಕ್ ತಾಳ್ಮೆ ಕಡಿಮೆ ಆಗ್ತಾ ಆಗ್ತಾ, ಓ ಇವ್ರು ಏನಪ್ಪ ಬಂದ್ ಮಧ್ಯದಲ್ಲಿ ಕೊರಿತಾರೆ ಅನ್ನೋ ಒಂದು ಇದು ಬಂದಿದೆ. ಹಾಗಾಗಿ ಆಮೇಲೆ ರೇಡಿಯೋದಲ್ಲಿ ನನ್ನ ಆಯ್ಕೆಯ ಹಾಡುಗಳು ಬರ್ತವೆ ಅಂತಿಲ್ಲ, ಲಾಟ್ರಿ ತರ, ಆಯ್ತಾ, ಒಂದ್ ಹಾಡು ಹೇ ನನ್ಗೆ ಈ ಹಾಡು ಇಷ್ಟ, ಅಯ್ಯೋ ನೆಕ್ಸ್ಟ್ ಹಾಡು ಯಾಕೆ ಈ ಹಾಡು ಹಾಕಿದ್ರು ಅಂತ ಆಗುವ ಒಂದು ಚಾನ್ಸಸ್ ಇದೆ. ಆದ್ರೆ ನೀವು ಈ ತರ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಆಯ್ಕೆ, ನನಗಿವತ್ತು ಮೊಹಮ್ಮದ್ ರಫಿ ಹಾಡು ಕೇಳ್ಬೇಕಾ, ಮೊಹಮ್ಮದ್ ರಫಿದೇ ಹಾಡು ಬರುತ್ತೆ ನಂಗೆ, ಮಧ್ಯೆ ಬೇರೆ ಏನು ಕಿರಿಕಿರಿ ಆಗಲ್ಲ, ಇಲ್ಲ ಯಾವ್ದೋ ಒಂದಿನ ನನಗೆ ಡಾಕ್ಟರ್ ರಾಜ್ಕುಮಾರ್ ಹಿಟ್ಸ್ ಕೇಳ್ಬೇಕಾ, ಅದೇ ಕೇಳ್ತೀನಿ. ಹಾಗಾಗಿ ಈ ಎಲ್ಲ ಚಾಯ್ಸ್ಗಳು ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನಾಗಿದೆ ಅಂತಂದ್ರೆ, ಯಾವ್ದು ರೇಡಿಯೋ ಯಾಕೆ ಮುಖ್ಯ ಆಗತ್ತೆ, ಈ ನಮ್ಗೆಲ್ಲ ಏನು ಅಂತಂದ್ರೆ ಆರ್ಜೆಗಳಾಗಿ ಸಿ ನಾವು ಪ್ರತಿ ಮನೆಗೂ ಹೋಗ್ತಿದ್ವಿ, ಪ್ರತಿಯೊಬ್ಬರಿಗೂ ಹತ್ತಿರ ಆಗ್ತಿದ್ವಿ. ಅಂಡ್ ಇದು ಸತ್ಯನೂ ಹೌದು, ಮನೆ ಮಕ್ಕಳ ತರಾನೇ ನಮ್ಗೆ ಟ್ರೀಟ್ ಮಾಡ್ತಿದ್ರು. ನನ್ಗೆ ನೆನಪಿದೆ, ನಾನು ಗಿಫ್ಟ್ಗಳೆಲ್ಲ ತಂದ್ಬಿಡೋರು ಅಂದ್ರೆ ಒಂಥರ ಮನೆ ಫಂಕ್ಷನ್ಸ್ಗೆಲ್ಲ ಕರೀತಿದ್ರು, ಆ ರೀತಿಯ ಒಂದು ಕಾಲ ಇತ್ತು. ಅದನ್ನೆಲ್ಲ ನೋಡಿದ್ರಿಂದ ಎಲ್ಲೊಂದ್ ಕಡೆ ಆ ತೀರ ಆತ್ಮೀಯತೆಯ ಒಂದು ಭಾವನೆಯನ್ನ ಹುಟ್ಟಾಕೋದು ಖಂಡಿತ ರೇಡಿಯೋ. ಆದ್ರೆ ರೇಡಿಯೋ ಅಂತ ಏನನ್ನ ಡಿಫೈನ್ ಮಾಡ್ತೀವಿ ಅಂತ ಈಗ ನಾವು ಮತ್ತೆ ಪ್ರಶ್ನೆ ಮಾಡ್ಕೋಬೇಕು.
1: ಈಗ ಮೀಡಿಯಾ ಸ್ಟೂಡೆಂಟ್ಸ್ಗೆ, ಜರ್ನಲಿಸಂ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೀರಲ್ಲ, ಸೊ ಅವರಿಗೆ ಯಾವ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಒತ್ತು ಕೊಡ್ತೀರಾ, ಥಿಯರಿ ಆರ್ ಪ್ರಾಕ್ಟಿಕಲ್?
0: ಎರಡು.
1: ಓಕೆ,
0: ಎರಡು. ನಾನು ಆಕ್ಚುಲಿ ಟೀಚ್ ಮಾಡ್ತಿರೋದು ರೇಡಿಯೋ ಅಂಡ್ ಪಾಡ್ಕಾಸ್ಟಿಂಗ್ ಅಂತ. ಈಗ ರೇಡಿಯೋ ನಿಮ್ಗೆ ಗೊತ್ತಿರೋಂಗೆ ಪಾಡ್ಕಾಸ್ಟಿಂಗ್ ಕೂಡ ಈಗ ಕಳೆದೊಂದಿಷ್ಟು ವರ್ಷಗಳಲ್ಲಿ ಬಹಳ ಅದು
1: ಕೋರ್ಸ್ ತರನೇ ಬಂದ್ಬಿಟ್ಟಿದೆ,
0: ಯಾಕೆಂದ್ರೆ ಒಂದ್ ರೀತಿಲಿ ರೇಡಿಯೋ ಇವಾಗ ಫಂಕ್ಷನ್ ಮಾಡ್ತಿರೋ ರೀತಿಗೂ ಪಾಡ್ಕಾಸ್ಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಕೆಲವು ವ್ಯತ್ಯಾಸಗಳಿದಾವೆ. ಹಾಗಾಗಿ ಇದ್ರದ್ದೇ ಒಂದು ರೇಡಿಯೋದೇ ಒಂದಿಷ್ಟು ಡೂಸ್ ಅಂಡ್ ಡೋಂಟ್ಸ್ ಇದೆ, ಪಾಡ್ಕಾಸ್ಟ್ ಒಂದಿಷ್ಟಿದೆ. ಹಾಗಾಗಿ ಎರಡು ಕೋರ್ಸ್ ರೀತಿಲಿ ಬಂದಿದೆ, ನಾನು ಎರಡೂ ಮಾಡ್ತಿರೋದ್ರಿಂದ ಟೀಚ್ ಮಾಡ್ತೀನಿ. ಥಿಯರಿ ಮುಖ್ಯನ, ಪ್ರಾಕ್ಟಿಕಲ್ಸ್ ಮುಖ್ಯನ ಅಂತಂದ್ರೆ ನನ್ನ ಕೇಳೋದಾದ್ರೆ ಖಂಡಿತ ಪ್ರಾಕ್ಟಿಕಲ್ಸ್. ನಿಮ್ಗೆ ಎಂಡ್ ಆಫ್ ದ ಡೇ ನೀವು ಏನೇ ನಾನು ಕೂತ್ಕೊಂಡು ಕೊಚ್ಚಿದ್ರು, ನೀವಾಗೆ ಏನ್ ಮಾಡ್ತೀರಿ, ಏನ್ ನಿಮ್ಮ ತಲೆ ಉಪಯೋಗಿಸ್ತೀರಿ, ಇಂಟರ್ವ್ಯೂನ ನೀವ್ ಹೇಗೆ ಪ್ಲಾನ್ ಮಾಡ್ತೀರಿ, ಫೈನಲಿ ನೀವ್ ಹೆಂಗ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಅದೆಲ್ಲ ನಿಮ್ಗೆ ಬಿಟ್ಟಿದ್ದು. ಹಾಗಾಗಿ ಥಿಯರಿ ಹೇಳ್ಕೊಡೋಷ್ಟು ಏನು ಅವರ ಪ್ರಿಪರೇಷನ್ ಏನ್ ಬೇಕು ಅಷ್ಟು ಥಿಯರಿ ನಾನು ಹೇಳ್ಕೊಡ್ತೀನಿ. ಬಟ್ ತುಂಬಾ ನಾನು ಕೆಲಸತಿ ಹೇಳ್ಬಿಡ್ತೀನಿ, ಈ ನಂಬರ್ಸ್, ಇಯರ್ಸ್, ಡೇಟ್ಸ್ ಅದೆಲ್ಲ ನೀವು ತಲೆಗೆ ಹಾಕೋಬೇಡಿ, ನಾನು ಹೇಳ್ತಿದ್ದೀನಿ ಕೇಳಿ ಬಿಟ್ಬಿಡಿ. ಯಾಕೆಂದ್ರೆ ನಿಮ್ಗೊಂದು ತಲೆಯಲ್ಲಿ ಇರಬೇಕೇ ಹೊರತು ಅದೇನು ನಾನು ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗೆ
1: ಮಾಡಲ್ಲ.
0: ಆದ್ರೆ ಪ್ರಾಕ್ಟಿಕಲ್ ತುಂಬಾ ಮಾಡಿಸ್ತೀನಿ, ಅವ್ರನ್ನ ರೇಡಿಯೋ ಸ್ಟೇಷನ್ಗಳಿಗೆ ಕರ್ಕೊಂಡು ಹೋಗ್ತೀನಿ, ಹೇಗೆ ವರ್ಕ್ ಆಗುತ್ತೆ, ಸಿಸ್ಟಮ್ ಹೇಗಿರುತ್ತೆ, ಕನ್ಸೋಲ್ ಹೇಗೆ ವರ್ಕ್ ಆಗುತ್ತೆ, ಅದೊಂದು. ಆಮೇಲೆ ಕ್ಲಾಸ್ಗಳಲ್ಲಿ ಬಹಳಷ್ಟು ಅವರಿಗೆ ಆಕ್ಟಿವಿಟೀಸ್ ಕೊಡ್ತಿರ್ತೀನಿ, ಸಣ್ಣ ಸಣ್ಣ

0: ಗ್ರೂಪ್ಗಳನ್ನ ಮಾಡಿ ಬೇರೆ ಬೇರೆ ಅವರೇ ಅವರೇ ರಚಿಸಬೇಕು ಒಂದು ಶೋ ಅಲ್ಲಿ ಒಂದು ಥೀಮ್ ಅವ್ರು ತಗೊಂಡು ಅದ್ರಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಪ್ರತಿ ಸತಿ ಮಾತಾಡೋದನ್ನ ಲಿಂಕ್ ಅಂತ ಕರೀತಾರೆ, ಪ್ರತಿ ಸತಿ ರೇಡಿಯೋದಲ್ಲಿ ಮಾತಾಡೋ ಲಿಂಕ್, ಪ್ರತಿ ಲಿಂಕ್ ಅನ್ನ ಅವ್ರು ಹೇಗೆ ಅವರು ಹೇಗೆ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಈ ರೀತಿ ಪ್ರಾಕ್ಟಿಕಲ್ ನಾಲೆಜ್ಗೆ ಜಾಸ್ತಿ ನಾನು
1: ಲೈಕ್ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಜರ್ನಲಿಸಂ ಅಲ್ವಾ?
0: ಖಂಡಿತ
1: ಅಲ್ವಾ? ಸೊ ಇಟ್ಸ್ ಅ ಪಾರ್ಟ್ ಆಫ್ ಜರ್ನಲಿಸಂ.
0: ಇಟ್ ಇಸ್ ಪಾರ್ಟ್ ಆಫ್ ಜರ್ನಲಿಸಂ.
1: ಆಯ್ತು. ಇವಾಗ ಅದರಲ್ಲಿ ಸ್ಕ್ರಿಪ್ಟ್ ಏನೇನು ಆಸ್ಪೆಕ್ಟ್ಸ್ ಬರುತ್ತೆ, ಸ್ಕ್ರಿಪ್ಟಿಂಗ್ ಆಮೇಲೆ ಪ್ರೊಡಕ್ಷನ್ ಆ ತರ ಎಲ್ಲ ಹೇಳ್ಕೊಡ್ತೀರಿ?
0: ನಾನು ನನಗೆ ಸ್ಕ್ರಿಪ್ಟಿಂಗ್ ಅನ್ನೋದ್ರ ಬಗ್ಗೆ ನನಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ. ನಾನು ಯಾವಾಗ್ಲೂ ಹೇಳೋದು, ನೀವು ಒಳ್ಳೆ ಅರ್ಜಿ ಆದ್ರೆ ಸ್ಕ್ರಿಪ್ಟ್ ಮಾಡಲೇಬಾರದು, ನಿಮ್ಮ ತಲೆಯಲ್ಲಿ ಎಲ್ಲದೂ ಇರಬೇಕು. ಅದು ನಾನು ಕಲ್ತಿದ್ದ ಹಾಗೆ. ನಾನು ರೇಡಿಯೋ ಮಿರ್ಚಿಲಿ ಇದ್ದಾಗ ಅದಕ್ಕೆ ಮೊದಲು ನನಗೆ ಬರೆದು ಮಾತಾಡುವ ಅಭ್ಯಾಸ ಇಲ್ವೇ ಇರಲಿಲ್ಲ. ಮಿರ್ಚಿಲಿ ಸೇರ್ಕೊಂಡಾಗ ನನ್ನ ಬಾಸ್ ಕೆಲವರು ಹಾಗೆ ಮಾಡ್ತಿದ್ರು, ಅವ್ರಿಗೆ ಬೈತಿದ್ದ, ನೀವು ಆರ್ಜೆಗಳು ಅಂತಂದ್ರೆ ನಿಮ್ಗೆ ಹಂಗೆ ಪಟ್ಟಂತ ಬರಬೇಕು, ನೀವು ಅಷ್ಟು ಎಬಿಲಿಟಿ ಇರಬೇಕು ನಿಮ್ಗೆ, ನೀವೇನ್ ಬರ್ಕೊಂಡು ಇಡೀ ಇದನ್ನ ನೀವು ಓದೋದು, ಅದು ಓದೋದು ದಟ್ ಇಸ್ ಅನ್ ಅನೌನ್ಸರ್. ಆರ್ಜೆ ಅಂತಂದ್ರೆ ಮಾತಾಡಬೇಕು, ಓದಿದಾಗ ಏನಾಗುತ್ತೆ ನೀವು ಅನೌನ್ಸರ್. ಅದು ನನ್ನ ತಲೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕೂತಿದೆ. ಸೊ ನಾವೆಲ್ಲ ಇಲ್ಲಿ ಎಫ್ ಎಂ ರೇನ್ಬೋದಲ್ಲೂ ಇಷ್ಟ ಆಯ್ತಾ, ಬರೆಯೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ, ಆನ್ ಮಾಡಿಕೊಂಡು ಮಾತಾಡ್ತಿದ್ವಿ. ಸೊ ನಾನು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ತೀನಿ, ಒಂದು ಆಫ್ ಕೋರ್ಸ್ ಹಿಸ್ಟ್ರಿ ಆಫ್ ರೇಡಿಯೋ ಹೇಗೆ ಬೇರೆ ಬೇರೆ ಹಂತದಲ್ಲಿ ಬೆಳೆದು ಬಂತು ಅದೆಲ್ಲ ಇರುತ್ತೆ. ಬಟ್ ಅದ್ರ ಜೊತೆಗೇನೆ ಒಂದು ರೇಡಿಯೋ ಕಾರ್ಯಕ್ರಮ ನೀವು ನಾಳೆ ಅದೊಂದು ಇದರಲ್ಲಿ ಆರ್ಜಿಯಾಗಿ ಸೇರ್ಕೊಂಡ್ರಿ, ಸೊ ಏನು ಆ ಒಂದು ಕಮರ್ಷಿಯಲ್ ಸ್ಟೇಷನ್ ಸೆಟ್ಅಪ್ ಹೇಗಿರುತ್ತೆ, ಅಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಯಾವ್ದ್ಯಾವ್ದು, ಅದು ಹೇಗೆ ಫಂಕ್ಷನ್ ಆಗುತ್ತೆ. ಆಮೇಲೆ ರೇಡಿಯೋ ಅಂತಂದ್ರೆ ಬರೀ ಆರ್ಜಿ ಅಷ್ಟೇ ಅಲ್ಲ, ಒಂದು ರೇಡಿಯೋ ಅಂತಂದ್ರೆ ಅದರಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ನೀವು ಕಾಪಿರೈಟರ್ ಆಗೂ ಸೇರ್ಕೊಳ್ಬಹುದು ಆಯ್ತಾ, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರೆಯೋದು ಕಾಪಿ ರೈಟರ್ಸ್. ನೀವು ಪ್ರೊಮೋ ಪ್ರೊಡ್ಯೂಸರ್ ಆಗೂ ಸೇರ್ಕೊಳ್ಬಹುದು, ಅಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಗಳನ್ನ ಪ್ರೊಡ್ಯೂಸ್ ಮಾಡೋರು, ಅದಕ್ಕೆ ಮ್ಯೂಸಿಕ್ ಹಾಕಿ ಅದಕ್ಕೆ ವಾಯ್ಸ್ ಚಂದ ಮಾಡಿ ಅದಕ್ಕೂ. ಸೊ ಆತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಿದಾವೆ, ನೀವು ಯಾವ್ದಕ್ಕಾರು ಹೋಗ್ಬೋದು, ನೀವು ಇದೇ ಮಾಡಿ ಅಂತ ನಾನು ಪುಷ್ ಮಾಡಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಅವ್ರಿಗೆ ನಾಲೆಜ್ ಕೊಡ್ತಾನೆ, ಪ್ರೊಡಕ್ಷನ್ ಬಗ್ಗೆ ಒಂದ್ ಸ್ವಲ್ಪ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ತಲೆ ಉಪಯೋಗಿಸೋದ್ ಹೇಗೆ. ಇವತ್ ನಾನು ಕ್ಲಾಸ್ ಅಲ್ಲಿ ನೋಡ್ತೀನಿ, ಸ್ಟೂಡೆಂಟ್ಸ್ ಏನಾದ್ರೂ ಕೊಡ್ತಿದ್ದ ಹಾಗೇನೆ ಚಾಟ್ ಜಿಪಿಟಿಗೋ ಗೂಗಲ್ ಜೆಮಿನೈಗೋ ಹೋಗ್ಬಿಟ್ಟು ಅವರು ದೇ ಜಸ್ಟ್ ಅದನ್ನ ಅದರಿಂದ ಅದೇನು ಐಡಿಯಾಸ್ ಕೊಡುತ್ತೆ ಅದನ್ನ ಅವರು ಮಾಡ್ತಾರೆ ಹೊರತು ಸ್ವಂತ ತಲೆ ಉಪಯೋಗಿಸಲ್ಲ. ನನಗೆ ಅದು ಎಲ್ಲೋ ಒಂದ್ ಕಡೆ ಇದು ಇಲ್ಲಿ ತನಕ ಬಂದ್ರೆ ಇನ್ನು ಮುಂದೆ ಹೇಗೆ ಅನ್ನೋದು ಕೆಲ ಸತಿ ನನಗೆ ಅನ್ಸುತ್ತೆ. ಆದ್ರೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಆಫ್ ರೇಡಿಯೋ ಇದನ್ನೆಲ್ಲ ನಾನು ಟೀಚ್ ಮಾಡ್ತೀನಿ. ಅಂಡ್ ಪಾಡ್ಕಾಸ್ಟಿಂಗ್ ಐ ತಿಂಕ್ ಈಗ ತುಂಬಾ ಇದ್ರಲ್ಲೇ ಹೇಳ್ತಾರೆ, ಅಡ್ಮಿನಿಸ್ಟ್ರೇಟರ್ಸ್ ಹೇಳ್ತಾರೆ ನೀವು ಸ್ವಲ್ಪ ರೇಡಿಯೋ ಬಗ್ಗೆ ಅಷ್ಟು ಇದ್ ಮಾಡಬೇಡಿ, ಪಾಡ್ಕಾಸ್ಟಿಂಗ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ಕೊಡಿ ಅಂತ. ಸೊ ಹಾಗಾಗಿ ಪಾಡ್ಕಾಸ್ಟಿಂಗ್ ಡೂಸ್ ಅಂಡ್ ಡೋಂಟ್ಸ್ ಹೇಗೆ ಪ್ಲಾನ್ ಮಾಡೋದು, ಹೇಗೆ ಪ್ರಶ್ನೆಗಳನ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಆಮೇಲೆ ನಿಮ್ ಕಡೆಯಿಂದ ತಯಾರಿ ಏನಿರ್ಬೇಕು, ಆಮೇಲೆ ಪಾಡ್ಕಾಸ್ಟ್ ದಿನ ಕೂತಾಗ ಸಿ ನೀವು ತಯಾರಿ ಏನೇ ಮಾಡ್ಕೊಳ್ಳಿ, ಆ ರೆಕಾರ್ಡಿಂಗ್ ದಿನ ಹೇಗೆ ಬಿಹೇವ್ ಮಾಡ್ಬೇಕು, ಹೇಗೆ ಗೆಸ್ಟ್ ನ ಒಂಥರ ಅವ್ರ ಜೊತೆ ಐಸ್ ಬ್ರೇಕಿಂಗ್ ಹೇಗಿರ್ಬೇಕು. ಸೊ ಈ ರೀತಿದೆಲ್ಲ ಒಂದಿಷ್ಟು ಪ್ರಾಕ್ಟಿಕಲ್ ಟಿಪ್ ಗಳು. ಅಂಡ್ ತುಂಬಾ ಮಾಕ್ ಮಾಡ್ತೀನಿ, ಕೆಲವೊಬ್ಬರನ್ನ ಕರೆಸಿ ಇಲ್ಲ ಕೆಲವು ಸತಿ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ. ಸೊ ಈ ತರದೆಲ್ಲ ಮಾಡಿ ಪ್ರಾಕ್ಟಿಕಲಿ ತುಂಬಾ ಆಕ್ಟಿವಿಟೀಸ್ ಕೊಡ್ತೀನಿ.
1: ಓಕೆ, ಈಗ ನೀವು ರಂಗಭೂಮಿ ಕಲಾವಿದೆ ಕೂಡ, ನಾಟಕಗಳ
0: ಕಲಾವಿದೆ ಗೊತ್ತಿಲ್ಲ,
1: ಓಕೆ ಆರ್ಟಿಸ್ಟ್ ಅಲ್ವಾ. ಸೊ ನಾಟಕಗಳಲ್ಲೆಲ್ಲ ಅಭಿನಯ ಮಾಡಿದ್ದೀರಿ?
0: ಹೌದು.
1: ಐ ಮೀನ್ ಥಿಯೇಟರ್.
0: ಹೌದು.
1: ಅಂಡ್ ಆಕಾಶವಾಣಿ ಕಲಾವಿದೆ ಕೂಡ.
0: ಹೌದು ಹೌದು.
1: ಓಕೆ, ಸೊ ಅದರ ಜೊತೆಗೆ ನಿರ್ದೇಶಕಿಯಾಗಿ ಕೆಲಸ ಮಾಡಿರೋ ಅನುಭವನೂ ಇದೆ. ಅಂಡ್ ಯು ಹ್ಯಾವ್ ಆಕ್ಟೆಡ್ ಇನ್ ಸಮ್ ಸೀರಿಯಲ್ಸ್ ಆಲ್ಸೋ.
0: ಒಂದ್ ಸೀರಿಯಲ್ ಅಂದ್ರೆ ಅದೇ ಬ್ಯಾಕ್ಗ್ರೌಂಡ್ ಹಾಗೆ ಇದ್ದಿದ್ದಕ್ಕಾಗಿ, ಅಮ್ಮನ ಅಪ್ಪ ಯಕ್ಷಗಾನ ಕಲಾವಿದರಾಗಿದ್ದು, ಹಾಗಾಗಿ ಬಹಳ ಸಣ್ಣ ವಯಸ್ಸಲ್ಲೇ ನನಗೆ ಯಕ್ಷಗಾನಕ್ಕೂ ಹಾಕಿದ್ಲ ಅಮ್ಮ. ಹಾಗಾಗಿ ಸುಮಾರು ವರ್ಷ ತನಕ ನಾನು ಯಕ್ಷಗಾನ ಮಾಡ್ತಿದ್ದೆ. ನನಗೆ ಸಣ್ಣೋಳಿದ ಬಹುಶಃ ಸ್ಟೇಜ್ ಅಂತಂದ್ರೆ ಯಕ್ಷಗಾನನೇ, ನಾಟಕಕ್ಕಿಂತ ಜಾಸ್ತಿ ಯಕ್ಷಗಾನ ಅಥವಾ ಎರಡು ಒಟ್ಟೊಟ್ಟಿಗೆ. ಹಾಗೆ
1: ಈಗ ನಿರ್ದೇಶನ ಮಾಡುವಾಗ ಇದು ಏನು ಒಂದು ಕಂಟ್ರೋಲ್ ಇರಬೇಕು ಆರ್ಟಿಸ್ಟ್ ಗಳ ಮೇಲೆ ಎಲ್ಲ. ಅಂಡ್ ಅಭಿನಯ ಮಾಡುವಾಗ ಒಂದು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು, ಏನು ಸಂವೇದನೆ ಅಂತ ಹೇಳ್ತೀರಲ್ಲ. ಸೊ ಅದೆರಡು ಆ ಎರಡು ಮನಸ್ಥಿತಿಗಳ ಬಗ್ಗೆ ನೀವು ಹೇಗೆ ಬದಲಾಗ್ತೀರಿ?
0: ನನಗೆ ಯಾವತ್ತಿದ್ರು ಐ ಆಮ್ ಎ ಟೀಮ್ ಪ್ಲೇಯರ್ ಆಯ್ತಾ. ನನಗೆ ನಾನು ಅನ್ನೋದಕ್ಕಿಂತ ನಾವು, ನಾವೆಲ್ಲ ಸೇರಿ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡೋಣ, ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅಥವಾ ಒಂದು ಒಳ್ಳೆ ನಾಟಕ ಮಾಡೋಣ, ಯಕ್ಷಗಾನ ಏನೇ ಇಲ್ಲ ಒಂದು ಶೋ ಮಾಡೋಣ. ಸೊ ನನಗೆ ನಾನು ಅಂತ ಬಂದಾಗ ಏನಾಗುತ್ತೆ, ಎರಡು ಸಂವೇದನೆ ಅಂತ ಆಗುತ್ತೆ. ನಾವು ಅಂತ ಬಂದಾಗ ಅದು ಒಂದೇ ಆಗ್ಬಿಡುತ್ತೆ ಅಲ್ವಾ. ಈಗ ನಾನು ನಟಿಯಾಗಿದ್ದಾಗ ನಾನಲ್ಲಿ ನಟಿಯಾಗಿದ್ದೀನಿ, ನನ್ನ ಕೆಲಸ ಏನು, ನನ್ನ ಡೈರೆಕ್ಟರ್ ಏನ್ ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ನಾನು ಚೆನ್ನಾಗಿ ಮಾಡಬೇಕು. ನನ್ನ ಕೋ ಆರ್ಟಿಸ್ಟ್ ಜೊತೆಗೆ ನಾನು ಚೆನ್ನಾಗಿ, ನನ್ನ ಸಂಬಂಧ ಚೆನ್ನಾಗಿರ್ಬೇಕು, ಅವ್ರು ಏನು ಡೈಲಾಗ್ ಹೇಳ್ತಾರೆ ಅದಕ್ಕೆ ನನ್ನ ಸ್ಪಂದನೆ ಪ್ರತಿಸ್ಪಂದನೆ ಚೆನ್ನಾಗಿರ್ಬೇಕು. ಸೊ ನಾನು ಡೈರೆಕ್ಟ್ ಡೈರೆಕ್ಟರ್ ಆಗಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸೇಮ್ ಥಿಂಗ್, ಎಲ್ಲರೂ ಅಂದ್ರೆ ಎಲ್ಲರನ್ನು ನಿಮ್ಮ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿದ್ದು, ಈಗ ತುಂಬಾ ಹೇಳ್ತಾರೆ ಸಂಜಯ್ ಲೀಲಾ ಭನ್ಸಾಲಿ ಒಂಥರ ಬಹಳ ಸ್ಟ್ರಿಕ್ಟ್ ಹೊಡೆದ್ ಬಿಡ್ತಿದ್ರು ನನ್ಗೆ ಅಂತ.

0: ಹೇಗ್ ಕೆಲಸ ಮಾಡ್ತಾರೆ? ನೀವು ಭಯದಿಂದ ಕೆಲಸ ಮಾಡೋದು, ವಿಶ್ವಾಸದಿಂದ ಕೆಲಸ ಮಾಡೋದು ಎರಡು ಬೇರೆ ಬೇರೆ. ಸೊ ನನಗೆ ವಿಶ್ವಾಸದ ಬಗ್ಗೆ ನಂಗೆ ಹೆಚ್ಚು ನಂಬಿಕೆ ಇದೆ. ನಾನು ಎಲ್ಲ ಕಡೆ ನನ್ನ ಟೀಮ್ ಅಲ್ಲಿ ಕೂಡ ನಾನು ಬೇರೆ ಬೇರೆ ಕಡೆ ಹೆಡ್ ಆಗಿ ಕೆಲಸ ಮಾಡಿದ್ದೀನಲ್ಲ, ಎಲ್ಲ ಕಡೆ ಅಷ್ಟು ಎಷ್ಟೋ ಜನ ಅಂತಿದ್ರು ನೀನು ಸ್ವಲ್ಪ ಬಾಸ್ ಆಗಿ ಒಂಚೂರು ನೀನು ದರ್ಪ ಗಿರ್ಪ ತೋರಿಸ್ಬೇಕು ಅಂತ. ನಂದು ನನ್ನ ನೇಚರ್ ಅಲ್ಲಿಲ್ಲ, ಆ ನೇಚರ್ ಅಲ್ಲಿ ಇಲ್ದಿದ್ದಾಗ ನನ್ನನ್ನು ತೋರ್ಸಕ್ಕಾಗಲ್ಲ. ಆಮೇಲೆ ಯಾರನ್ನು ಹೆದರ್ಸಿ ಅವರಿಂದ ಕೆಲಸ ತೆಗೆಸ್ಕೊಳ್ಳೋದು ನಾನು ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಾಸ್ ಆಗಿದ್ದವರು ಸುಮಾರಷ್ಟು ಜನ ಬಹಳ ಫ್ರೆಂಡ್ಲಿ ಆಗಿದ್ರು, ನಾನು ಅದನ್ನ ಕಲ್ತಿದ್ದೀನಿ, ನಾನು ಹಾಗೆ ಇರ್ತೀನಿ ಅಂತ. ಸೊ ಹಾಗಾಗಿ ಎರಡು ಮನಸ್ಥಿತಿಗಳು ನನಗಿರಲ್ಲ. ನಂದು ಒಂದೇ ಮನಸ್ಥಿತಿ, ನಾವು ಏನೇ ಮಾಡಿದ್ರು ನಾವು ಅಂತ, ನಾನು ಅನ್ನಲ್ಲ, ನಾವು ಏನೇ ಮಾಡಿದ್ರು ಅದು ಯಾರಿಗೂ ನೋವು ಉಂಟು ಮಾಡಬಾರ್ದು. ಆಮೇಲೆ ಆ ವಾತಾವರಣ ಬಹಳ ಚೆನ್ನಾಗಿರ್ಬೇಕು, ನಗ್ನಕ್ಕೊಂಡು ಖುಷಿ ಖುಷಿಯಾಗಿ ಕೆಲಸ ಮಾಡುವಂತ ವಾತಾವರಣ ಆಗ್ಬೇಕು. ಸೊ ಅದು ಮನಸ್ಥಿತಿ ಇರೋದ್ರಿಂದ ಸ್ವಿಚ್ ಮಾಡೋದು ಬಹಳ ಸುಲಭ. ಸೊ ನನ್ಗೆ ಯಾರು ಇನ್ಸ್ಟ್ರಕ್ಷನ್ ಕೊಟ್ಟಾಗ ತಗೊಳ್ತೀನಿ, ಇಲ್ಲ ನಾನೇ ಯಾರಿಗಾರು ಇನ್ಸ್ಟ್ರಕ್ಷನ್ ಕೊಡಬೇಕು ಅಂತಂದಾಗ ಬಹಳ ಪ್ರೀತಿಯಿಂದ ಕೊಡ್ತೀನಿ. ಹಾಗಾಗಿ ಅದು ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಗುತ್ತೆ.
1: ಸೊ ಆಕ್ಟಿಂಗ್ ಮಾಡುವಾಗ ಸೊ ನಿಮ್ಮಲ್ಲೇ ಒಬ್ಬ ನಿರ್ದೇಶಕನಿರೋದ್ರಿಂದ ಸೊ ಯು ಡೋಂಟ್ ಫೀಲ್ ಇಟ್ ಡಿಫಿಕಲ್ಟ್ ಟು ಆಕ್ಟ್?
0: ಕೆಲವು ಸತಿ ಅನ್ಸುತ್ತೆ, ಅಂದ್ರೆ ಕೆಲವು ಸತಿ ಡೈಲಾಗ್ ಗಳನ್ನ ನೋಡಿದಾಗ ಸರಿ ಇಲ್ಲ, ಇದು ಹೀಗ್ ಮಾಡೋದ ಅಂತ. ಅವಾಗ ಡೈರೆಕ್ಟರ್ ಹತ್ರ ಇದು ಹೀಗಲ್ಲ, ನಾನು ಹೀಗೆ ಹೇಳ್ತೀನಿ ಅಂತಂದಾಗ ಅವರು ಸರಿ ಅಂತ ಹೇಳ್ಬಿಡ್ತಾರಲ್ಲ. ಹಾಗೆ ಆತರ ತೀರಾ ಇಲ್ಲಿ ತನಕ ಅಂತೂ ತೀರಾ ಅವ್ರದ್ದೇ ಬೇರೆ ಮನಸ್ಥಿತಿ, ನಂದೇ ಬೇರೆ ಮನಸ್ಥಿತಿ ಅನ್ನೋ ತರ ಯಾರ ಜೊತೆ ಕೆಲಸನೇ ಮಾಡಿಲ್ಲ. ಹಾಗಾಗಿ ಐ ಆಮ್ ವೆರಿ ಚೂಸಿ ಆಕ್ಟಿಂಗ್ ಬಗ್ಗೆ. ನಾನು ಒಂದೇ ರೇಡಿಯೋ ಬಂದ್ಮೇಲೆ ಬಿಟ್ಟೆ ಬಿಟ್ಟೆ ಆಕ್ಟಿಂಗ್, ಬಟ್ ಇಲ್ಲಿ ಆಕಾಶವಾಣಿಲೂ ಅಷ್ಟೇ, ಇಲ್ಲಿ ಬಂದು ನಾಟಕಗಳನ್ನ ಮಾಡ್ತಿದ್ನಲ್ಲ, ಬಹಳ ಸೊಗಸಾದ ವಾತಾವರಣ, ಒಂಥರ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಹಾಗಾಗಿ ನಾನು ತುಂಬಾ ಇಷ್ಟಪಟ್ಟು ಇಲ್ಲಿ, ಅದು ನಾನು ನಾನೊಬ್ಳು ಇರೋ ಎಲ್ಲರಿಗಿಂತ ಚಿಕ್ಕೋಳಿರ್ತಿದ್ದೆ, ಎಲ್ಲ ನನ್ಕಿಂತ ಒಂದು 20-30 ವರ್ಷ ದೊಡ್ಡವರು ಅಂತ ಚಿಕ್ಕ ಮಗು ತರ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಇಲ್ಲಿ ಬಹಳ ಖುಷಿ ಖುಷಿಯಾಗಿ ಇಲ್ಲಿ ನಾಟಕಗಳನ್ನ ಮಾಡ್ತಿದ್ದೆ. ಸ್ಟೇಜ್ ಮೇಲೂ ಅಷ್ಟೇ, ಯಾವಾಗ್ಲೂ ಟೀಮಲ್ಲಿ ನಾನು ಚಿಕ್ಕೋಳಿರ್ತಿದ್ದೆ ಅಭಿನಯ ಮಾಡ್ತಿದ್ದಾಗ. ಡೈರೆಕ್ಷನ್ ಮಾಡ್ಬೇಕಾದ್ರೆ ಬೇರೆ ಪ್ರಶ್ನೆ, ಬಟ್
1: ವರ್ಷ 50 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮಾಧ್ಯಮ ರಂಗದಲ್ಲಿ ನೀವೇನಿನ್ನು ಕೆಲಸಗಳನ್ನು ಮಾಡಿದ್ದೀರಾ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಾ ನಮ್ಮ ಕೇಳುಗರ ಜೊತೆ, ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಕರೆದಿದ್ದಕ್ಕೆ ನಿಮಗೂ ಬಹಳ ಧನ್ಯವಾದಗಳು ಆಶಾ.
1: ನಮಸ್ಕಾರ. ಥ್ಯಾಂಕ್ ಯು.

0: ಇದುವರೆಗೆ ವನಿತಾ ವಿಹಾರ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 12:30.
1: ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹ್ಯಾಟ್ಸ್. ವಾಣಿಜ್ಯ ಪ್ರಕಟಣೆ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
6: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
7: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
6: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
5: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
8: ಈ ಕಾರ್ಯಕ್ರಮದ ಪ್ರಾಯೋಜಕರು
7: ತೋಟಗಾರಿಕೆ ಇಲಾಖೆ ಹಾಸನ.

ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಗತಿಪಥ ವಿಷಯ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ. 1:20 ಭಾವಗೀತೆಗಳನ್ನು ಆಲಿಸಬಹುದು ಹಾಗೂ 1:30 ಮತ್ತು 2:40 ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 3:00 ಮಂಚ ಹೇ ಗೀತ್ ಮೂಡಿಬರಲಿದೆ. 4:00 ನಾಟ್ಯ ತರಂಗ್ ಪ್ರಸಾರವಾಗಲಿದೆ. ಈ ಸಂಜೆ 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಸಂದೇಶವನ್ನು ಕಳಿಸೋದಕ್ಕೆ ವಾಟ್ಸ್ಆಪ್ ಸಂಖ್ಯೆ 9141686867. ಈ ಸಂಜೆ 6:15 ಭಾವಗೀತೆಗಳನ್ನು ಕೇಳಬಹುದು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ.

0: ನಂತರ ಅರಳಿಕಟ್ಟೆ ಮೂಡಿಬರಲಿದೆ. ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ. ಅರಕಲಗೂಡು ವಿಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. 7:45 ಚನ್ನವೀರ ಕಣವಿಯವರ ಕಾವ್ಯ ಮೀಮಾಂಶೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳನ್ನು ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾ ಅಶೋಕ್ ಜಿಎಸ್ ಕನ್ನಡ ಭಾಷಣ ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಹಾಸನ ಎಫ್ಎಂ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರ.
1: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರೀಶ್ ಪಿಎನ್. ಅವರು ಡರ್ಮೆಟಾಲಜಿ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ, ಚರ್ಮ ತಜ್ಞರು. ಈಗ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಉಪಯೋಗ ಮಾಡುವಂತಹ ಕೆಲವು ವಿಷಯಗಳು, ಕೆಲವು ವಸ್ತುಗಳು, ಇದರಿಂದ ಆಗುವಂತಹ ಪರಿಣಾಮಗಳು, ಇದರ ಬಗ್ಗೆ ನಾವು ಅವರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ.
3: ನಮಸ್ಕಾರ
2: ಡಾಕ್ಟ್ರೆ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನತೆಯಲ್ಲಿ ಮುಖ್ಯವಾಗಿ ಒಂದು ರೀತಿಯ ಕೆಲವು ಬೆಳವಣಿಗೆಗಳನ್ನು ನಾವು ಕಾಣ್ತೇವೆ. ಅದರಲ್ಲಿ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ ಟ್ಯಾಟೂ ಅಥವಾ ಹಚ್ಚೆ. ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಬಹುಶಃ ಕಳೆದ ಒಂದು 2 ದಶಕಗಳಲ್ಲಿ ಅದು ವ್ಯಾಪಕವಾಗಿ ಬೆಳೆದಿದೆ. ಈ ಟ್ಯಾಟೂ ಅಥವಾ ಹಚ್ಚೆ ಅನ್ನುವಂಥದ್ದು ಇತ್ತೀಚೆಗೆ ಶುರುವಾದ್ದು ಅಥವಾ ಮೊದಲಿಂದಲೂ ಇದ್ದದ್ದ, ಇದು ಹೇಗೆ? ಇದು
3: ಹಚ್ಚೆ ಸುಮಾರು ವರ್ಷದಿಂದ ಇದ್ದಿರಬಹುದು. ಅವರ ರಿಲಿಜನ್ ಅಥವಾ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡುವಂತದ್ದು ಸಣ್ಣ ರೂಪದಲ್ಲಿ ಮೊದಲೇ ಹಚ್ಚೆ ಹಾಕ್ತಿದ್ರು ಮುಖದಲ್ಲಿ ಬಿಂದಿಯ ಜಾಗಕ್ಕೆ, ಕೈಯಲ್ಲಿ ದೇವರ ಚಿತ್ರವ ಅಥವಾ ಯಾವುದೇ ಒಂದು ರಿಲಿಜನ್ ಕಮ್ಯುನಿಟಿಗೋಸ್ಕರ ಹಚ್ಚೆಯನ್ನು ಹಾಕ್ತಿದ್ರು. ಆದ್ರೆ ಈಗ ದಿನ ಹೋದಾಗೆ ಗಾತ್ರ ದೊಡ್ಡಾಗ್ತಾ ಹೋಗಿದೆ, ಮತ್ತೆ ಕಲರ್ ಅಲ್ಲಿ ವೇರಿಯೇಷನ್ ಬಂದಿದೆ. ಕಪ್ಪು ಹೋಗಿ ನೀಲಿ ಆಯ್ತು, ಕೆಂಪು ಹಳದಿ ಬೇರೆ ಬೇರೆ ಚಿತ್ರಗಳು ಬರ್ಲಿಕ್ಕೆ ಶುರು ಆಯ್ತು. ಇಡೀ ಮೈಯಲ್ಲಿ ಅಂಗಿ ಆಗಿರುವ ಚಿತ್ರಗಳು ಬರ್ಲಿಕ್ಕೆ ಶುರು ಆಗಿದೆ. ಸೊ ಹಾಕುವಂತ ವಿಧಾನ ಮತ್ತು ಗಾತ್ರಗಳು ವ್ಯತ್ಯಾಸ ಆಗ್ತಾ ಇದೆ. ಮೊದಲು ಜಾತ್ರೆಯಲ್ಲಿ ಅಥವಾ ಮಾರ್ಗದ ಬದಿಯಲ್ಲಿ ಕುತ್ಕೊಂಡು ಹಚ್ಚೆ ಹಾಕುದು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಆದ್ರೆ ಈಗ ಅದಕ್ಕೆ ಅಂತೇಳಿ ಶಾಪ್ಸ್ ಬಂದಿದೆ, ಹಚ್ಚೆ ಹಾಕುವವರೇ ಇದ್ದಾರೆ, ಅದು ಪ್ರೊಫೆಷನಲ್ ಆಗಿ ಮಾಡುವಂತ ಪದ್ಧತಿ ಬರ್ತಾ ಇದೆ ಈಗ.
2: ಈ ಟ್ಯಾಟೂ ಅಥವಾ ಹಚ್ಚೆ ಹಾಕುವುದರಲ್ಲಿ ಅವರು ಮಾಡ್ತಾ ಇರುವಂತಹ ವಿಷಯಗಳು ಏನು, ಅದು ನಮ್ಮ ಚರ್ಮದ ಮೇಲೆ ಯಾವ ರೀತಿಯಲ್ಲಿ ಆ ರೀತಿಯ ಚಿತ್ರಗಳನ್ನು ಮೂಡಿಸ್ತದೆ?
3: ಅದರಲ್ಲಿ ಫಸ್ಟ್ ಒಂದು ಡೈ ಅಥವಾ ಒಂದು ರಂಗ್ ಕಲರ್ ಇರುವಂತಹ ಒಂದು ವಸ್ತುಗಳನ್ನು ತಗೊಳ್ತಾರೆ. ಪೌಡರ್ ಇರ್ಬೋದು, ಪೇಸ್ಟ್ ಇರ್ಬೋದು, ಯಾವುದೇ ಕಲರ್. ಮೊದಲು ಬರೀ ಮಸಿ ಹಾಕ್ತಿದ್ರು, ಅದು ಕಪ್ಪು ಕಲರ್ ಆಗಿ ಕೊಡ್ತಿತ್ತು. ಈಗ ಬೇರೆ ಬೇರೆ ಕೆಮಿಕಲ್ಸ್ ಬರ್ತಾ ಇದೆ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ಸ್, ಸ್ಟ್ರಾಂಗ್ ಕೆಮಿಕಲ್ಸ್ ಇರ್ಬೋದು. ಈಗ ಹೆವಿ ಮೆಟಲ್ಸ್, ಮರ್ಕ್ಯೂರಿ, ಕ್ಯಾಡಮಿಯಂ ಅಂತ ಮೆಟಲ್ಸ್ ಇಂದ ಬೇಸ್ಡ್ ಪೇಸ್ಟ್ಗಳು ಇರ್ತದೆ. ಸೊ ಆ ಪೇಸ್ಟ್ ಅನ್ನ ಚರ್ಮಕ್ಕೆ ಉದ್ದಿ ಅದರ ನಂತರ ಸೂಜಿಯಿಂದ ಅದನ್ನು ಒಟ್ಟೆ ಮಾಡಿ ಚರ್ಮದ ಒಳಗೆ ಕೂತ್ಕೊಳಿಸುವಂತದ್ದು. ಸೊ ಅದರಿಂದಾಗಿ ಕಲರ್ ಒಂದು ಪರ್ಟಿಕ್ಯುಲರ್ ಲೇಯರ್ ಅಲ್ಲಿ ಕೂರಿಸಬೇಕಾಗ್ತದೆ. ಅದರಿಂದಾಗಿ ಚರ್ಮ, ನಮ್ಮ ಹೊಸ ಚರ್ಮ ಬರುವ ಅದು ಉದುರಿ ಹೋಗ್ಬಾರ್ದು, ಹಾಗೆ ಒಳಗೆ ಸಿಂಕ್ಸ್ ಆಗಬಾರ್ದು, ಅಂದ್ರೆ ಅದು ಚರ್ಮ ಬಾಡಿಯಿಂದ ಆ ಕಲರ್ ಹೋಗ್ಬಾರ್ದು. ಸೊ ಹಾಗೆ ಒಂದು ಮಿಡ್ಲಿನ ಪದರದಲ್ಲಿ ಅದನ್ನ ನಿಲ್ಲಿಸುವಂತದ್ದು. ಸೊ ಇದು ಹೆಚ್ಚಾಗಿ ಆರ್ಟಿಸ್ಟ್ ಮಾಡುವಂತದ್ದು. ಬಟ್ ನಮ್ಗೆ ಹೆಚ್ಚಾಗಿ ಆದಿತ್ಯವಾರ ಈಗ ಮಾರ್ಗದ ಬದಿಯಲ್ಲಿ ನಾವು ನೋಡ್ತೇವೆ, ಒಂದು ಧೂಳಿರುವಂತ ಧೂಳುಮಯ ಪ್ರದೇಶದಲ್ಲಿ ಮಾರ್ಗದ ಸೈಡಲ್ಲಿ ತುಂಬಾ ಜನ ಉಗುಳು

0: ಅಂತದ್ದು ನಾವು ನೋಡ್ತೇವೆ. ಆ ಉಳಿದ ವಸ್ತು ಅಲ್ಲಿ ಒಣಗಿ ಪೌಡರ್ ಆಗಿ ಆ ಧೂಳಿನೊಟ್ಟಿಗೆ ಸೇರಿಕೊಂಡು ಚರ್ಮಕ್ಕೆ ಬಂದು ಕೂತು ಆ ಚರ್ಮದಲ್ಲಿ ಆ ಕ್ರಿಮಿ, ಎಕ್ಸಾಂಪಲ್ ಟ್ಯೂಬರ್ಕ್ಲೋಸಿಸ್, ಟಿ ಬಿ ಪೇಷಂಟ್ಸಿಗೆ ಉಗುಳಿದ ಉಗುಳು ಅದು ಒಣಗಿ ಧೂಳಾಗಿ ಅದೇ ಧೂಳು ನಮ್ಮ ಚರ್ಮದ ಮೇಲೆ ಕೂತು ಅದನ್ನು ಸೂಜಿಯಲ್ಲಿ ಒಳಗೆ ಚುಚ್ಚಿದ್ರೆ, ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇಲ್ಲದೆ ಕ್ಲೀನ್ ಮಾಡದೆ ಚುಚ್ಚಿದ್ರೆ ಆ ಕ್ರಿಮಿ ಅಲ್ಲಿ ಚರ್ಮದ ಒಳಗೆ ಬೆಳೆಯುವ ಸಾಧ್ಯತೆ ಇದೆ.
1: ಈಗ ಈ ಕೆಮಿಕಲ್ ನಿಂದಾಗಿ ಏನಾದರೂ ಕೂಡ ತೊಂದರೆಗಳು ಬರುವಂತದ್ದುಂಟ?
0: ಕೆಮಿಕಲ್ ಇಂದಾಗಿ ಚರ್ಮಕ್ಕೆ ಅಲರ್ಜಿ ರಿಯಾಕ್ಷನ್ ಬರ್ತದೆ, ಮತ್ತೆ ಇಡೀ ಮೈಯಲ್ಲಿ ಹಚ್ಚಿದ್ರೆ ಬೇರೆ ಅಂಗಗಳಿಗೆ ಸಹ ತೊಂದರೆ ಬರಬಹುದು. ಹೆವಿ ಮೆಟಲ್ಸ್ ಕಿಡ್ನಿ ಮೇಲೆ ಪರಿಣಾಮ ಬರಬಹುದು, ಲಿವರಿನ ಮೇಲೆ ಪರಿಣಾಮ ಬರಬಹುದು, ಮತ್ತೆ ಈ ಹಚ್ಚಿದಂತ ಕಲರ್ ಇರುವಂತಹ ವಸ್ತುಗಳು ಬೇರೆ ಕಡೆಗೆ ಹೋಗ್ತದೆ, ಅಲ್ಲೇ ಹಚ್ಚಿದಲ್ಲಿ ಮಾತ್ರ ಇರುವುದಿಲ್ಲ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಆಗಿ ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಸಮಸ್ಯೆಗಳು ಬರಬಹುದು.
1: ನಾವು ಚುಚ್ಚಿದಾಗ ಯಾವಾಗ್ಲೂ ಕೂಡ ಆ ಪದಾರದಲ್ಲೇ ನಿಲ್ತದ ಅಥವಾ ಅದು ಒಳಗೆ ಅಥವಾ ಹೊರಗೆ ಬರುವಂತಹ ಚಾನ್ಸ್ ಗಳು ಉಂಟಾದ್ರೆ?
0: ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು, ಸ್ವಲ್ಪ ಜಾಸ್ತಿ ಒಳಗೆ ಹೋದ್ರೆ ಅದು ಮೈಯಿಂದ ಎಳ್ಕೊಂಡು ಬೇರೆ ಕಡೆಗೆ ಹೋಗ್ತದೆ, ತುಂಬಾ ಮೇಲೆ ಹಾಕಿದ್ರೆ ಅದು ಚರ್ಮದೊಟ್ಟಿಗೆ ಹೊರಗೆ ಹೊಸ ಚರ್ಮ ಬರುವಾಗ ಹಳೆ ಚರ್ಮದೊಟ್ಟಿಗೆ ಉದುರಿ ಹೋಗ್ಬಹುದು. ಸೊ ಆ ಕಲರ್ ವೇರಿಯೇಷನ್ ಬರಬಹುದು.
1: ಈಗ ಇದರಲ್ಲಿ ಅಲರ್ಜಿ ಆಗುವಂತ ಚಾನ್ಸ್ ಗಳು ಉಂಟಾ?
0: ಅಲರ್ಜಿ ಆಗುದು ತುಂಬಾ ಜನರಿಗೆ ಇರ್ತದೆ, ಅದಕ್ಕೆ ಕಲರ್ ಅಲರ್ಜಿ ಬರುವಂತದ್ದು ಅಥವಾ ಕೆಮಿಕಲ್ಗೆ ಅಲರ್ಜಿ ಬರಬಹುದು, ಕಜ್ಜುಗಳಾಗ್ಬಹುದು, ಅಲ್ಲಿ ತುರಿಕೆ ಬಂದು ಒಣಗದಂತ ಗಾಯಗಳು ಬರಬಹುದು, ಇನ್ಫೆಕ್ಷನ್ಸ್ ಆಗ್ಬಹುದು.
1: ಈ ಹಚ್ಚೆಯನ್ನು ಹಾಕ್ಲಿಕ್ಕೆ ಏನಾದರೂ ಸ್ಪೆಷಲೈಸೇಷನ್ ಅಂತ ಬೇಕಾಗ್ತದ? ಹೇಗೆ?
0: ಈಗ ಹೆಚ್ಚಾಗಿ ನೀವು ನೋಡಿದ್ರೆ ಒಂದು ಹೆಚ್ಚಿನವರು ಸಹ ಈಗ ಟ್ಯಾಟೂ ಆರ್ಟಿಸ್ಟ್ ಅಂತ ಹೇಳಿ ಮಾಡುವಂತದ್ದು ಅಥವಾ ನಾರ್ಮಲ್ ಟ್ಯಾಟೂ ಈಗ ವಂಶ ಪಾರಂಪರವಾಗಿ ಅವರ ತಂದೆ ಕರೆದ ಕಸುಬು ಟೈಪ್ ಆ ತರ ಮಾಡಿರ್ಲಿಕ್ಕೂ ಸಾಕು, ಹೆಚ್ಚಿನದ್ದು ಸಹ ಆರ್ಟಿಸ್ಟ್ ಟೈಪೇ ಮಾಡೋದು. ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಮಾಡುವಂತದ್ದು ಕಡಿಮೆ, ಮಜದಾಗೆ ಕಾಣುವಂತದ್ದು ಮಾಡ್ಲಿಕ್ಕೆ ಇದು ಚರ್ಮದ ಡಾಕ್ಟರ್ಗಳು ಮಾಡ್ತಾ ಇದ್ರು. ಆದ್ರೆ ಈಗ ಏನಾಗ್ತದಂದ್ರೆ ಟ್ಯಾಟೂ ಅಥವಾ ಹಚ್ಚೆ ಹಾಕಿಸುವಾಗ ಹಾಕ್ಬೇಕಂತ ಅನಿಸ್ತದೆ, ಆದ್ರೆ 6 ತಿಂಗಳಾಗುವಾಗ ನಮ್ಮ ಮನಸ್ಸು ಬದಲಾಗ್ಬಹುದು, ಆವಾಗ ವಾಪಸ್ ತೆಗಿಬೇಕಂತ ಹೇಳೋ ಮನಸ್ಸಾಗ್ತದೆ, ಆವಾಗ ಸಮಸ್ಯೆ ಶುರುವಾಗೋದು.
1: ಈ ಟ್ಯಾಟೂ ಹಾಕುವಾಗ ಅದರ ಈ ಕಲರ್ನ ಜೊತೆ ಅದನ್ನ ಹಾಕುವಂತಹ ಒಂದು ವಸ್ತು, ನೀಡಲ್ ಅಥವಾ ಏನಿದೆ ಅದು ಮುಖ್ಯ ಆಗ್ತದ ಹೇಗೆ?
0: ಹೌದು, ಈಗ ಎಚ್ ಐ ವಿ ಹೆಪಟೈಟಿಸ್ ಬಿ ಇರುವಂತಹ ಕಾಲದಲ್ಲಿ ಸೂಜಿಯನ್ನು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಉಪಯೋಗಿಸಬಾರದು. ಸೊ ಸ್ಟೆರಿಲೈಸ್ಡ್ ನೀಡಲ್ಸ್, ಅದು ಇಂಜೆಕ್ಷನ್ಗೆ ಚುಚ್ಚುಮದ್ದಿಗೆ ಆದ್ರಿರ್ಲಿ ಅಥವಾ ಹಚ್ಚೆ ಹಾಕ್ಲಿಕ್ಕೆ ಇರಲಿ, ನೀಡಲ್ ಸ್ಟೆರಿಲೈಸೇಷನ್ ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಹೈಜೀನ್ ಅಥವಾ ಶುಚಿತ್ವ ಇಲ್ಲದಿದ್ರೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ.
1: ಸಾಮಾನ್ಯವಾಗಿ ಹಚ್ಚೆ ಹಾಕುವವರು ಈ ತರದನ್ನು ಮಾಡುವಂತ ಕ್ರಮ ಉಂಟಾ ಹೇಗೆ?
0: ಅದಕ್ಕೆ ಗೈಡ್ ಲೈನ್ಸ್ ಅಂತೇಳಿ ಇರ್ಲಿಕ್ಕಿಲ್ಲ, ಫಾಲೋ ಮಾಡಬಹುದು ಮಾಡದಿರಬಹುದು, ಅದಕ್ಕೆ ಇಂಥದ್ದೇ ನಿರ್ದಿಷ್ಟವಾದ ಕ್ರಮ ಅಂತೇಳಿ ಹಾಗೆ ಇಲ್ಲ, ಅದು ಅವರವರಿಗೆ ಇಷ್ಟ ಆದ್ರೆ ಮಾಡ್ಲಿಕ್ಕೂ ಸಾಕು, ಮಾಡ್ಲೇಬೇಕು, ಹಾಗೆ ಅದನ್ನು ಸೂಪರ್ವೈಸ್ ಮಾಡ್ಲಿಕ್ಕೆ ಇಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು.
1: ಸರಿ, ಈಗ ಇದು ಮಾಡಿದ ಮೇಲೆ ಈಗ ನಮಗೆ ತೆಗೆಯಬೇಕು ಅಂತ ಆದ್ರೆ ಅದಕ್ಕೆ ಏನಾದ್ರೂ ವಿದ್ಯೆಗಳು, ಅದಕ್ಕೆ ಏನಾದ್ರೂ ಒಂದು ಪರಿಹಾರ ಉಂಟಾ?
0: ಸಣ್ಣದಿಗೆ ಒಂದು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ನಷ್ಟು ದೊಡ್ಡ ಟ್ಯಾಟೂ ಆದ್ರೆ ಅದನ್ನು ಆಪರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಒಳಗೆ ಸ್ಟಿಚ್ ಹಾಕಿ ಆ ಚರ್ಮವನ್ನು ತೆಗೆದು ಬಿಡಬಹುದು. ಆದ್ರೆ ಅದಕ್ಕಿಂತ ದೊಡ್ಡದಾದ್ರೆ ಈಗ 5 ಸೆಂಟಿಮೀಟರ್, 10 ಸೆಂಟಿಮೀಟರ್, ಒಂದು ಟಿ ಶರ್ಟ್ನಷ್ಟು ದೊಡ್ಡ ಜಾಗ ಅಥವಾ ಅಂಗೈಯಷ್ಟು ದೊಡ್ಡ ಜಾಗ ಇದ್ರೆ ಅದನ್ನು ಕಟ್ ಮಾಡಿ ತೆಗಿಲಿಕ್ಕೆ ಆಗ್ಲಿಕ್ಕಿಲ್ಲ, ಆವಾಗ ಲೇಸರ್ ಚಿಕಿತ್ಸೆ ಉಪಯೋಗಿಸ್ತಾರೆ. ಲೇಸರ್ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ನಮೂನೆ ಲೇಸರ್ಸ್ ಉಪಯೋಗಿಸಿ ಅದನ್ನು ಟ್ಯಾಟೂ ಅನ್ನ ವೇಪೋರೈಸ್ ಮಾಡಬಹುದು, ಅಂದ್ರೆ ಅದು ಬ್ಲಾಸ್ಟ್ ಆದಾಗೆ.
1: ಈ ಟ್ಯಾಟೂ ತೆಗೆಯುವಂತ ಲೇಸರ್ ಚಿಕಿತ್ಸೆ ಮಾಡುವುದಿದ್ರೆ ಅದು ಎಷ್ಟು ಸಮಯದ್ದು, ಅದನ್ನ ಮಾಡ್ಲಿಕ್ಕೆ ಮೆಥಡ್ಗಳು ಅಂತ ಏನಾದ್ರು ಉಂಟಾ ಹೇಗೆ?
0: ಹೆಚ್ಚಾಗಿ ಯೂಸ್ ಮಾಡೋದು ಎನ್ಡಿಯಾಗ್ ಲೇಸರ್ ಅಂತೇಳಿ. ಎನ್ಡಿಯಾಗ್ ಲೇಸರ್ ಅಲ್ಲಿ 2 ಅಥವಾ 3 ವಾರಕ್ಕೆ ಒಂದ್ ಸಲದಾಗೆ ಚಿಕಿತ್ಸೆ ಮಾಡಿದ್ರೆ ಒಂದು 8-10 ಸಲ ಬೇಕಾಗಬಹುದು, ಮಾಡ್ಲಿಕ್ಕೆ ಒಂದು 5-10 ನಿಮಿಷ 15 ನಿಮಿಷ ಹಿಡಿಬಹುದು. ಆದ್ರೆ 2-3 ವಾರಕ್ಕೆ ಒಂದ್ ಸಲದಾಗೆ ಒಂದು 8-10 ಸಲ ಬೇಕಾಗಬಹುದು, ಈವನ್ ಸ್ವಲ್ಪ ಹೆಚ್ಚು ಬೇಕಾಗ್ಲಿಕ್ಕೂ ಸಾಕು. ಅದು ಎಷ್ಟು ಕಲರ್ ಇದೆ, ಎಷ್ಟು ಡೆಪ್ತ್ ಅಲ್ಲಿ ಇದೆ, ಎಷ್ಟು ಆಳದಿಲ್ಲ ಅಂತ ಮೇಲೆ ವ್ಯತ್ಯಾಸ ಆಗ್ಬಹುದು. ಅಥವಾ ಕಲರ್, ಈಗ ಕೆಲವು ಕಲರ್ ಅನ್ನ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಎಲ್ಲ ಲೇಸರ್ ಎಲ್ಲದಕ್ಕೆ ಕಲರಿಗೆ ವರ್ಕ್ ಆಗುದಿಲ್ಲ, ಹಳದಿ ಕೆಂಪು ಅದು ವರ್ಕ್ ಆಗದೆ ಇರಬಹುದು. ಮಸಿಯಾಗಿ ಹಾಗೆ ಹಾಕುವಂತ ಮಚ್ಚೆಗಳು ಹಚ್ಚೆಗಳು ತೆಗಿಲಿಕ್ಕೆ ಸುಲಭ.
1: ಆ ಸಮಯದಲ್ಲಿ ಅವರಿಗೆ ಈ ತರ ಟ್ರೀಟ್ಮೆಂಟ್ ಕೊಡುವಾಗ ಈ ಚರ್ಮಕ್ಕೆ ಏನಾದರೂ ಕೂಡ ಬೇರೆ ಎಫೆಕ್ಟ್ ಆಗುವಂತ ಚಾನ್ಸ್ ಗಳು ಉಂಟಾ?
0: ಆಗ್ತದೆ, ಸ್ವಲ್ಪ ಕೆಂಪಾಗ್ಬಹುದು, ಸ್ವಲ್ಪ ತುರಿಸಿದಾಗ ಆಗ್ತದೆ. ಆ ಟ್ರೀಟ್ಮೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಕೆಂಪಾಗ್ತದೆ ಆ ಜಾಗ, ಬಿಸಿಲಿಗೆ ಹೋದ್ರೆ ಸ್ವಲ್ಪ ಇರಿಟೇಷನ್ ಆಗ್ಬಹುದು. ಲೇಸರ್ ಚಿಕಿತ್ಸೆ ಮಾಡಿದ ಜಾಗವನ್ನು ಅವರು ಬಿಸಿಲಿಂದ ಕವರ್ ಮಾಡಬೇಕಾಗ್ಬಹುದು.
1: ಈಗ ಈ 7-8 ಟೈಮ್ ನೀವು ಮಾಡಿದ ಮೇಲೆ ಅದು ಚರ್ಮ ಮೊದಲಿನ ಹಾಗೆ ಬರ್ತದ?
0: ಮೊದಲಿನ ಹಾಗೆ ಎಲ್ಲರಿಗೆ ಬರುದಿಲ್ಲ, ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಹೇಳ್ತಾರೆ. ಈಗ ಒಂದು ಚಿತ್ರ ಬಿಡಿಸಿ ಆ ಚಿತ್ರವನ್ನು ರಬ್ಬರ್ ಅಲ್ಲಿ ಉಜ್ಜಿದ್ರೆ ಹೇಗೆ ಒಂದು ಶ್ಯಾಡೋ ಬರ್ತದೆ ಅಂದ್ರೆ ಎಂಟಿ ನೆಗೆಟಿವ್ ಇಮೇಜ್ನಾಗೆ, ಕೆಲವು ಸರ್ತಿ ಅದರದ್ದು ಅದರ ಬಾರ್ಡರ್ ಕಾಣ್ತದೆ, ಚಿತ್ರ ಹೋಗಿರ್ತದೆ, ಆ ತರ ಪರಿಸ್ಥಿತಿ ಬರ್ತದೆ. ಸೊ ಎಲ್ಲರಿಗೆ 100% ಮೊದಲಿನ ಚರ್ಮ ಕೊಡ್ಲಿಕ್ಕೆ ಕಷ್ಟ ಉಂಟು, ಅದರಿಂದಾಗಿ ಹಾಕುದು ಬಾರಿ ಸುಲಭ, 1/2 ಗಂಟೆ 1 ಗಂಟೆಯಲ್ಲಿ ಮುಗಿತದೆ.

0: ಅದರ ನಂತರ ತೆಗೆಯುವಂತದ್ದು ಅದರಿಂದ ತುಂಬಾ ಕಷ್ಟದ ಕೆಲಸ.
1: ಈಗ ಒಂದ್ಸಲ ತೆಗೆದು ಮತ್ತೆ ಹಾಕಿಸ್ಬೇಕು ಅಂತ ಕಂಡ್ರೆ ಆ ತರದ ಒಂದು ಟೆಂಪ್ಟೇಷನ್
0: ಇದೆ. ಆದ್ರೆ ಏನಾಗ್ತಂದ್ರೆ ಈಗ ಒಂದು ಹಚ್ಚೆ 5 ಸೆಂಟಿಮೀಟರ್ನ ಒಂದು ಹಚ್ಚೆ ಹಾಕಿದ್ದಾರೆ, ಯಾವ್ದೊಂದು ಹೆಸರ ಅಥವಾ ಎಂತ ರೆಪ್ರೆಸೆಂಟೇಷನ್ ಇರುವಂತದ್ದು, ಅದು ಹಾಕಿದ ಮೇಲೆ ಅದು ಪೂರ್ತಿ ಹೋಗದೆ ಅದೊಂದು ನೆಗೆಟಿವ್ ಇಮೇಜ್ ಆದ್ರೆ ಅದನ್ನು ಕವರ್ ಮಾಡ್ಲಿಕ್ಕೆ ಇನ್ನೊಂದು ಹಚ್ಚೆ ಹಾಕ್ತಾರೆ.
1: ಹಾಗಿದ್ರೆ ಹಚ್ಚೆ ಹಾಕಿಸುವಾಗ ಗಮನಿಸಬೇಕಾದಂತ ವಿಷಯಗಳೇನು?
0: ಹಚ್ಚೆ ಹಾಕುವಾಗ ಒಂದು, ನಾವು ಎಲ್ಲಿ ಹಚ್ಚೆ ಹಾಕಿಸ್ತೇವೆ, ಎನ್ವೈರನ್ಮೆಂಟ್ ಕ್ಲೀನ್ ಇದೆಯಾ ಇಲ್ವಾ. ಅದೊಂದು ಸೂಜಿ ಚಿಕಿತ್ಸೆ ಆದ ಕಾರಣ, ಸೂಜಿಯಲ್ಲಿ ಮಾಡುವಂತ ವಿಧಾನ ಆದ ಕಾರಣ, ಸೂಜಿ ಸರಿಯಾಗಿ ಬಳಕೆ ಮಾಡ್ತಾ ಇದ್ದಾರಾ, ಸ್ಟೆರಿಲೈಸ್ಡ್ ಸೂಜಿಯ, ಮತ್ತೆ ಚರ್ಮ ಕ್ಲೀನ್ ಆಗಿ ಮಾಡ್ತಾ ಇದ್ದಾರಾ, ಅಲ್ಲ ಬಂದ ತಕ್ಷಣ ಹಾಗೆ ಮಾಡ್ತಾ ಇರೋದ, ಅದ್ರ ಮೇಲೆ ಚುಚ್ಚತಾ ಇರೋದ, ಮತ್ತೆ ಆಫ್ಟರ್ ಕೇರ್ ಅದರ ನಂತರ ಏನ್ ಕೇರ್ ಮಾಡಬೇಕಾದ್ದು ಅದರ ಬಗ್ಗೆ ನಾವು ಗಮನ ಹರಿಸಬೇಕಾಗ್ತದೆ. ಮತ್ತೆ ಹೆಚ್ಚು ಕಲರ್ ಅನ್ನ ಚಿತ್ರ ಬರೆಸಲಿಕ್ಕೆ ಹೋದ್ರೆ ಹಳದಿ ನೀಲಿ ಅರಿಶಿನ ಬೇರೆ ಬೇರೆ ಕಲರ್ ಹಾಕಿದಷ್ಟು ತೆಗಿಲಿಕ್ಕೆ ತುಂಬಾ ಕಷ್ಟ.
1: ಹಾಕಿಸ್ಬೇಕು ಅಂತ ಹೇಳಿದ್ರೆ 100 ಸಲ ಯೋಚನೆ
0: ಮಾಡಲೇಬೇಕು.
1: ಈ ಹಚ್ಚೆಯ ಹಾಗೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಂತ ಹೇಳಿದ್ರೆ ಹೇರ್ ಡೈ, ತಲೆಗೂದಲನ್ನ ಕಪ್ಪು ಮಾಡುವಂತ ಒಂದು ವಿಧಾನ. ಈ ಹೇರ್ ಡೈ ಅನ್ನ ಸಾಮಾನ್ಯವಾಗಿ ತುಂಬಾ ಜನ ಉಪಯೋಗಿಸುವಂತದ್ದುಂಟು. ಅದಕ್ಕೆ ಕಾರಣ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಯಂಗ್ಸ್ಟರ್ಸ್ ಅಲ್ಲಿ ಕೂಡ ತಲೆಗೂದಲು ಬಿಳಿ ಆಗುವಂತದ್ದು. ಈ ತಲೆಗೂದಲು ಬಿಳಿ ಆಗ್ಲಿಕ್ಕೆ ಏನ್ ಕಾರಣ?
0: ತಲೆಕೂದಲು ಬಿಳಿ ಆಗ್ಲಿಕ್ಕೆ ತುಂಬಾ ಕಾರಣ ಇದೆ. ವಂಶ ಪರಂಪರವಾಗಿ ತಲೆಕೂದಲು ಬಿಳಿ ಆಗಿರ್ಬೋದು. ಆದ್ರೆ ಈಗ ನಾವು ನೋಡ್ತಾ ಇರೋದು ಏನಂದ್ರೆ 10 ವರ್ಷದ ಮಕ್ಕಳಲ್ಲಿ, 12 ವರ್ಷದ ಮಕ್ಕಳಲ್ಲಿ, ತುಂಬಾ ಸಣ್ಣ ಪ್ರಾಯದಲ್ಲಿ ಅವರ ತಂದೆ ತಾಯಿಗೆ 40 ವರ್ಷದಲ್ಲಿ ಕೂದಲು ಬಿಳಿಯಾಗಿರ್ತದೆ, ಆದ್ರೆ ಮಕ್ಕಳಿಗೆ 10 ವರ್ಷದಲ್ಲಿ 15 ವರ್ಷದ 20 ವರ್ಷದ ಒಳಗೆ ಬಿಳಿ ಆಗ್ತಾ ಉಂಟು. ಇದಕ್ಕೆ ಪ್ರೀಮೆಚ್ಯೂರ್ ವೈಟ್ನಿಂಗ್ ಅಥವಾ ಪ್ರೀಮೆಚ್ಯೂರ್ ಗ್ರೇಯಿಂಗ್ ಅಂತ ಹೆಸರು, ಕ್ಯಾನೈಟಿಸ್ ಅಂತೇಳಿ. ಆದ್ರೆ ಇದು ಒಂದು ರೀತಿಯಲ್ಲಿ ಅರ್ಲಿ ಏಜಿಂಗ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಅರ್ಲಿ ಏಜಿಂಗ್ ಅಂದ್ರೆ 20 ವರ್ಷದಲ್ಲೇ ನಾವು 40 ವರ್ಷದವರಾಗೆ ಏಜಿಂಗ್ ಅಂತ ಹೇಳುವಂತ ಟರ್ಮಿನಾಲಜಿ, ಅದು ಇಂಡಿವಿಜುವಲ್ ಆರ್ಗನ್ ಬೇಸ್ಡ್. ಅಂದ್ರೆ ಒಂದೊಂದು ಅಂಗಕ್ಕೆ ಏಜಿಂಗ್ ಇರ್ತದೆ. ಒಂದು ಮನುಷ್ಯನಿಗೆ 20 ವರ್ಷ ಆದ್ರೂ ಸಹ ಕೂದಲಿಗೆ 40 ವರ್ಷದ ಪ್ರಾಯದ ಲೆಕ್ಕ ಅದು ಬಿಳಿ ಆದ್ರೆ. ಸೊ ಏಜಿಂಗ್ ಅಂದ್ರೆ ಅರ್ಲಿ ಏಜಿಂಗ್. ಸೊ ಇದು ಲೈಫ್ ಸ್ಟೈಲ್ ಚೇಂಜ್ ಇಂದಲೇ ಬರುವುದು ಹೆಚ್ಚಿನದ್ದು. ಹೆಚ್ಚು ಹೆವಿ ಫುಡ್ ಅಂದ್ರೆ ನಮ್ಮ ವ್ಯಾಯಾಮ ಅಥವಾ ಎಕ್ಸಸೈಸ್, ನಮ್ಮ ಫಿಸಿಕಲ್ ರಿಕ್ವೈರ್ಮೆಂಟ್, ಎಷ್ಟು ನಾವು ವ್ಯಾಯಾಮ ಮಾಡ್ತೇವೆ ಅದಕ್ಕಿಂತ ಎಷ್ಟು ಹೆಚ್ಚು ಪಟ್ಟು ಆಹಾರವನ್ನು ಕನ್ಸ್ಯೂಮ್ ಮಾಡುದು, ಆ ಕನ್ಸ್ಯೂಮ್ ಮಾಡಿದ ಆಹಾರವನ್ನು ನಮಗೆ ಕರಗಿಸ್ಲಿಕ್ಕೆ ಆಗದಿದ್ರೆ ಕೆಲವು ಏಜಿಂಗ್ ಬೇಗ ಬರ್ತದೆ. ಎಕ್ಸಾಂಪಲ್ ಹಾಲಿದು ಪ್ರಾಡಕ್ಟ್ಸ್, ಎಸ್ಪೆಷಲಿ ಪನ್ನೀರ್, ಚೀಸ್, ಮಯನೀಸ್, ಈ ತರ ಹಾಲಿಂದ ಮಾಡಿದಂತ ವಸ್ತುಗಳು, ಶುಗರ್ ಸಹ, ಸ್ವೀಟ್ ಆದ ವಸ್ತುಗಳನ್ನು ಹೆಚ್ಚು ಹೆಚ್ಚೆಚ್ಚು ಕನ್ಸ್ಯೂಮ್ ಮಾಡುದು, ಮತ್ತೆ ವ್ಯಾಯಾಮ ಕಡಿಮೆ ಆಗ್ತಾ ಹೋದಾಗೆ ಈ ಇಂಬ್ಯಾಲೆನ್ಸ್ ಇಂದಾಗಿ ಕೂದಲು ಬಿಳಿ ಆಗ್ಬಹುದು. ಇನ್ ಅಡಿಷನ್ ಟು ಅದು, ಈ ವಂಶ ಪಾರಂಪರ್ಯವಂತದ್ದು ಬ್ಲಡ್ ಅಲ್ಲಿ ಇರ್ತದೆ ಆಲ್ರೆಡಿ.
1: ಕೂದಲನ್ನ ಕಪ್ಪಾಗಿ ಬರುವಂತಹ ಕಲರ್ ಬರ್ಲಿಕ್ಕೆ ಕಾರಣ ಏನು? ಆಕ್ಚುಲಿ
0: ನಾರ್ಮಲಿ ನಮ್ಮ ಮೈಗೆ, ಚರ್ಮಕ್ಕೆ ಹೇಗೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಹೇಗೆ ನಮ್ಗೆ ಚರ್ಮಕ್ಕೆ ಕಲರ್ ಕೊಡ್ತದ, ಅದೇ ಸೆಲ್ಗಳು ಕೂದಲಿನ ಬುಡದಲ್ಲಿ ಇರ್ತದೆ. ಸೊ ಕೂದಲಿನ ಬುಡ ಕೂದಲನ್ನು ನಮ್ಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ. ಅದೇ ಕಪ್ಪು ಕಲರ್ ಕೂದಲನ್ನು ಸಹ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ, ನಮ್ಗೆ ಅದನ್ನ ಬಿಸಿಲಿಂದ ಕವರ್ ಮಾಡುವಂತದ್ದು. ಕಪ್ಪು ಕಲರ್ ಕೂದಲಲ್ಲಿ ಇದ್ರೆ ಹೆಲ್ತಿ ಅಂತೇಳಿ ನಮ್ಗೆ ಪರ್ಸೆಪ್ಷನ್. ಕಪ್ಪು ಕಲರ್ ಕೂದಲಿಗೆ ಪ್ರೊಟೆಕ್ಷನ್ ಕೊಡ್ತದೆ ಬಿಸಿಲಿಂದ, ಆಂಟಿ ಆಕ್ಸಿಡೆಂಟ್ ಆಗಿ. ಮೆಲನಿನ್ನ ಕೆಲಸ ಅದು.
1: ಈಗ ಕೂದಲು ಬಿಳಿಯಾದ ಕೂಡಲೇ ಒಂದು ಸಾಮಾನ್ಯ ಆಸೆಗಳಿರ್ತೇವೆ, ಅದನ್ನು ಕಪ್ಪು ಮಾಡಬೇಕು ಅಂತ. ಕಪ್ಪು ಮಾಡಲಿಕ್ಕೆ ಈಗ ಬೇರೆ ಬೇರೆ ವಿಧಾನಗಳನ್ನು ಬಳಸ್ತಾರೆ, ಮುಖ್ಯವಾಗಿ ಡೈ. ಈ ಡೈ ಅನ್ನುವಂಥದ್ದು ಉಪಯೋಗಿಸುವಂತಹದ್ದು ಅದು ಏನದು?
0: ಡೈ ಅಂತ ಹೇಳಿದ್ರೆ ಒಂದು ಟೈಪ್ ಕಲರ್, ಕೂದಲಿಗೆ ಹಾಕುವಂತ ಈ ಕಲರ್ಗಳು, ಕಲರ್ ಕೊಡುವಂತ ವಸ್ತುಗಳು. ಹೆಚ್ಚಾಗಿ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಾ ಮದರಂಗಿ ಅಂತ ಹೇಳಿ ನಮ್ಮ ಊರಿನಲ್ಲಿ ಹೇಳುವಂತದ್ದು, ಮದರಂಗಿ ಸೊಪ್ಪು, ಮೆಹಂದಿ, ನಮ್ಮ ಹಿತ್ತಲಲ್ಲಿ ಇರುವಂತ ಗಿಡದ್ದೇ ಅದನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ರು. ಆದ್ರೆ ಇದರದ್ದು ಸಮಸ್ಯೆ ಏನಂತ ಹೇಳಿದ್ರೆ, ಹುಡಿ ಮಾಡಿ ಪೇಸ್ಟ್ ಮಾಡಿ 2 ಗಂಟೆ ಕೂತ್ಕೊಳ್ಬೇಕು. 2 ಗಂಟೆ ಕಾಲ ಕೂತ್ಕೊಳ್ಳಿಕ್ಕೆ ತುಂಬಾ ಕಷ್ಟ, ಯಾಕಂದ್ರೆ ಅಷ್ಟು ಸಮಯ ಯಾರತ್ರ ಇಲ್ಲ. ಅದರಿಂದಾಗಿ ಈಗ ಹೊಸ ಹೇರ್ ಡೈ ಬಂದಿದೆ, ಅದರಲ್ಲಿ ಕೆಮಿಕಲ್ಸ್ ಇರ್ತದೆ. ಕೆಮಿಕಲ್ ಬೇಸ್ಡ್ ಹೇರ್ ಡೈ ಅಲ್ಲಿ ಉಪಯೋಗ ಏನಂತ ಹೇಳಿದ್ರೆ, ಕೂದಲ ಕಲರ್ ತಕ್ಷಣ ಬರ್ತದೆ 10 ನಿಮಿಷದಲ್ಲಿ, ಕಾಯುವ ಸಮಯ ಬರೀ 10 ನಿಮಿಷ. ಮತ್ತೆ ಅದು ಪರ್ಮನೆಂಟ್ ಹೇರ್ ಡೈ. ಪರ್ಮನೆಂಟ್ ಹೇರ್ ಡೈ ಅಂದ್ರೆ ನಮ್ಗೆ ಒಂದೊಂದು ಕೂದಲಿದು ಎಳೆ ನಮ್ಮ ಹಿಡಿಸುಡಿಯಾಗೆ ಬ್ರೂಮ್ ಸ್ಟಿಕ್ಕಿನಾಗೆ ಇರ್ತದೆ, ಅದರಲ್ಲಿ ತುಂಬಾ ಫೈಬರ್ಸ್ ಇರ್ತದೆ. ಸೊ ಈ ಕಲರ್ ಅದರ ಒಳಗೆ ಹೋಗ್ತದೆ, ಯಾವುದು ಈ ಪರ್ಮನೆಂಟ್ ಹೇರ್ ಡೈ. ಆದ್ರೆ ಮೆಹಂದಿ ಅದರ ಮೇಲೆ ಕೋಟ್ ಮಾಡ್ತದೆ, ಅದರ ಕೂದಲಿನ ಒಳಗೆ ಹೋಗುದಿಲ್ಲ. ಅದರಿಂದಾಗಿ ಮೆಹಂದಿ ಹಾಕಿದ ಕೂದಲು ಯಾವಾಗ್ಲೂ ಸ್ಮೂತ್ ಆಗಿರ್ತದೆ, ಹೇರ್ ಡೈ ಹಾಕಿದ್ದು ಕೂದಲು ರಫ್ ಆಗಿರ್ತದೆ, ಯಾಕಂದ್ರೆ ಅದು ಕೂದಲಿನ ಒಳಗೆ ಹೋಗುವಂತದ್ದು.
1: ಈಗ ಈ ಹೇರ್ ಡೈಯಿಂದಾಗಿ ಏನಾದರೂ ತೊಂದರೆಗಳುಂಟಾ?
0: ಹೇರ್ ಡೈಯಲ್ಲಿ ಹೆಚ್ಚಾಗಿ ಬರುವಂತ ಸಮಸ್ಯೆ ಅಲರ್ಜಿ. ಹೆಚ್ಚಿನ ಒಂದು ಅಥವಾ 2 ದಿವಸದಲ್ಲಿ ತಲೆಯೆಲ್ಲ ಹುಣ್ಣಾಗಿ ನೀರ್ ಬರುವಂತದ್ದು, ಚರ್ಮ ಸ್ವೆಲ್ಲಿಂಗ್ ಬರ್ತದೆ, ಚರ್ಮದಲ್ಲಿ ಊತ ಆಗ್ತದೆ, ಆ ಊತವೇ ಕಣ್ಣಿನ ಹತ್ರ ರೆಪ್ಪೆವರೆಗೆ ಬಂದು ಅದು ಕಣ್ಣು ಊದ್ಕೊಳ್ಳುತ್ತೆ.

0: ಬಹುದು, ಮುಖ ಊದಿಕೊಳ್ಬಹುದು, ಮತ್ತೆ ಜ್ವರ ಸಹ ಬರಬಹುದು.
1: ಇದಕ್ಕೆ ಏನಾದರೂ ಕೂಡ ಅಲರ್ಜಿಗಳಿಗೆ ಏನಾದರೂ ಪರಿಹಾರ ಅಂತ ಉಂಟಾ?
0: ಒಂದನೇದು ಹೇರ್ ಡೈ ಉಪಯೋಗಿಸೋದು ನಿಲ್ಲಿಸಬೇಕಾಗ್ತದೆ. ಔಷಧಿ ತಿಂದು ಈಗ ಫಾರ್ಮಸಿ ಅಂಗಡಿಗೆ ಹೋಗಿ ಮಾತ್ರ ಕೇಳಿದ್ರೆ ಮಾತ್ರ ಎಲ್ಲರಿಗೂ ಸಿಗುವಂತದ್ದೇ. ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋರು ತುಂಬಾ ಮಂದಿ ಇದ್ದಾರೆ. ಆದ್ರೆ ಮಾತ್ರ ತಿಂದು ಹೇರ್ ಡೈ ಉಪಯೋಗಿಸೋದು ಅದು ಆ ರೀತಿ ವಿಧಾನ ಒಳ್ಳೇದಲ್ಲ. ಯಾಕಂದ್ರೆ ಇವತ್ತು ಮೈ ರಿಯಾಕ್ಟ್ ಮಾಡ್ತಾ ಇದೆ, ಅದಂದ್ರೆ ಅದಕ್ಕೆ ಆಗುದಿಲ್ಲ ಅಂತ ತಿಳಿಸ್ತಾ ಇದೆ. ಕಪ್ಪು ಕಲರಿಗೆ ಇವತ್ತು ಅಲರ್ಜಿ, ನಾಳೆ ಆಹಾರದಲ್ಲಿ ಕೆಂಪು ಕಲರು, ಅರಿಶಿನ ಕಲರು, ಬೇರೆ ಕಲರ್ಗಳಿಗೆ ಅಲರ್ಜಿ ಶುರುವಾಗಬಹುದು.
1: ಇದು ಕಲರಿಗೆ ಬರುವ ಅಲರ್ಜಿಯಾ?
0: ಕಲರಿಗೆ ಬರುವ ಅಲರ್ಜಿ
1: ಅಂದ್ರೆ ಆ ಕೆಮಿಕಲ್ಗೆ ಅಂತ ಅಲ್ಲ.
0: ಕೆಮಿಕಲ್ ಇಸ್ ಎ ಕಲರ್. ಕಪ್ಪು ಕಲರ್ ಕೊಡುವಂತದ್ದು ಒಂದು ಕೆಮಿಕಲ್. ಅಂತದೇ ಅದರ ಅಣ್ಣ ತಮ್ಮಂದ್ರು ಬೇರೆ ಕಲರ್ಗಳು ಇರ್ತಾರೆ. ಅದರ ಬೇರೆ ಕಲರ್ ಕೆಂಪು ಕಲರ್ ಆಹಾರದಲ್ಲಿರುವಂತದ್ದು, ಈಗ ಗೋಬಿ ಮಂಚೂರಿಯಲ್ಲಿ ಕೆಂಪು ಕಲರು, ಕ್ಷೀರದಲ್ಲಿ ಹಳದಿ ಕಲರು, ಅವೆಲ್ಲ ಕೆಮಿಕಲಿ ದೇ ಆರ್ ರಿಲೇಟೆಡ್. ಅವರೆಲ್ಲ ಅಣ್ಣ ತಮ್ಮಂದ್ರೆ ಅವರು.
1: ಈ ಫುಡ್ ಐಟಮ್ಸ್ ಅಲ್ಲೂ ಇದು ಅಲರ್ಜಿಯಾಗಿ ಮಾರ್ಪಡುತ್ತದೆ?
0: ಹೌದು, ರಿಯಾಕ್ಷನ್ ಅಂತೇಳಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿದ್ರೆ, ಈಗ ತುರಿಕೆ ಕಜ್ಜು ಏನಾದ್ರು ಇದ್ರೆ ಹಾಕೋದು ನಿಲ್ಲಿಸೋದು ಉತ್ತಮ.
1: ಅದಕ್ಕೇನಾದ್ರೂ ಆಲ್ಟರ್ನೇಟಿವ್ ಅಂತ ಹೇಳಿ ಏನಾದ್ರೂ ಉಂಟಾ ಅನ್ನುವಂಥದ್ದು?
0: ಹೇರ್ ಡೈಗೆ ಆಲ್ಟರ್ನೇಟಿವ್ ಆಗಿರುವುದು ಇನ್ನೊಂದು ಹೇರ್ ಡೈ ಬರ್ತದೆ, ಅದು ಕೆಮಿಕಲ್ ಇದೆ, ಬಟ್ ಅದಕ್ಕೆ ಅಲರ್ಜಿ ಬರ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಕಷ್ಟ. ಅದು ಬಿಟ್ರೆ ಮದರಿಂಗ್ ಅದು ಅದಕ್ಕೆ ಏನು ತೊಂದರೆ ಆಗುದಿಲ್ಲ.
1: ಹೇರ್ ಡೈ ಉಪಯೋಗಿಸುವುದರಿಂದಾಗಿ ನಮಗೆ ಬೇರೆ ಯಾವ್ದಾದ್ರು ಕಾಯಿಲೆಗಳು ಇರುವಂತದ್ದು ಒಳಗೆ ಬರುವಂತಹ ಚಾನ್ಸಸ್ ಗಳು ಉಂಟ?
0: ಹೆಚ್ಚಾಗಿ ಇಲ್ಲ, ಆದ್ರೆ ಕೆಲವರು ಮೀಸೆ ಹತ್ರ ಹಚ್ಚಿದ್ರೆ ಒಳಗೆ ಉಸಿರಾಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಹೇಳ್ತಾರೆ.
1: ಬೇರೆ ಬೇರೆ ಕಲರ್ಜಿಗೆ ಈಗ ಅಲರ್ಜಿಯನ್ನು ಉಂಟು ಮಾಡಿದ್ರೆ ಏನ್ ತೊಂದರೆಗಳಾಗ್ತವೆ ಅಂತ ಅನ್ನೋದು?
0: ನಮ್ಗೆ ಈಗ ಮನೆಯಲ್ಲೇ ಏನೊಂದು ಕಲರ್ಡು, ಈಗ ಅರಿಶಿನದ ಕೊಂಬು ತಂದು ನಾವೀಗ ಅರಿಶಿನ ಹುಡಿ ಮಾಡುವ ಕಾಲ ಕಮ್ಮಿ ಆಗಿದೆ. ಎಲ್ಲರೂ ಈಗ ಅರಿಶಿನ ಪುಡಿಯೇ ತರುದು ಅಂಗಡಿಯಿಂದ. ಕೆಂಪು ಮೆಣಸಿಗೆ ಮೆಣಸಿನ ಹುಡಿ ತರುದು. ಆ ಹುಡಿಯಲ್ಲಿ ಕಲರ್ಸ್ ಇರ್ಬೋದು, ಕೆಂಪು ಕಲರ್ ಇರ್ಬೋದು. ಅರಿಶಿನ ಅಂತೇಳಿ ನಾವು ಉಪಯೋಗಿಸ್ತಾ ಇರೋದ್ರಲ್ಲಿ ಅರಿಶಿನದ ಕಲರ್ ಇರ್ಬೋದು. ಅರಿಶಿನ ಕಲರ್ ಅಲ್ಲಿ ಅರಿಶಿನಕ್ಕೂ ಅರಿಶಿನ ಕಲರ್ಗೆ ನಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಅರಿಶಿನ ಹಾಕಿದ್ರೆ ಅರಿಶಿನದ ಪುಡಿಯಲ್ಲಿ ಅರಿಶಿನದ ಕಲರ್ ಉಂಟಾ ಇಲ್ವಾ ಅಂತ ಹೇಳಿ ಹೇಳಲಿಕ್ಕೆ ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅರಿಶಿನವೇ ಅರಿಶಿನ ಕಲರ್ ಅಲ್ಲದಿದ್ರು ಅದು ಹೆಚ್ಚು ಕಾಣ್ಲಿಕ್ಕೆ ರಂಗ್ ಬರ್ಲಿಕ್ಕೆ ಅರಿಶಿನದ ಕಲರ್ ಇರ್ಬೋದು. ಅದಕ್ಕೆ ಅಲರ್ಜಿ ಇದ್ರೆ ನಮ್ಗೆ ಹುಡುಕ್ಲಿಕ್ಕೆ ಕಷ್ಟ. ಮತ್ತೆ ಹೊರಗೆ ಈಗ ನಮ್ಮ ಮದುವೆ ಸಮಾರಂಭಗಳಿಗೆ ಹೋಗಿ ಹೊರಗೆದ ಊಟದಲ್ಲಿ ಹೆಚ್ಚಿನ ಫುಡ್ ಅಲ್ಲಿ ಈಗ ಒಂದು 10-12 ಊಟದ ಐಟಮ್ಸ್ ಇದ್ರೆ ಒಂದು 7-8 ಕಲರ್ ಇರ್ತದೆ, ಅದನ್ನೆಲ್ಲ ತಿನ್ನುವುದೇ ಕಷ್ಟ. ಮನೆಗೆ ಬಂದು ಒಂದು ದಿವಸ 2 ದಿವಸದಲ್ಲಿ ಮೈ ಎಲ್ಲ ಕಜ್ಜಾಗ್ಲಿಕ್ಕೆ ಶುರು ಆಗ್ತದೆ.
1: ಅದು ಈ ಹೇರ್ ಡೈ ಉಪಯೋಗಿಸುವುದರ ಬೇರೆ ಬೇರೆ ಇದು. ಅದರಿಂದ ಹೇರ್ ಡೈ ಅನ್ನು ನಿಲ್ಲಿಸುವುದೇ ಅದಕ್ಕೆ ಪರಿಹಾರ ಅಂತ?
0: ಹೇರ್ ಡೈ ಅಲರ್ಜಿ ಇರುವವರು ನಿಲ್ಲಿಸಬೇಕು, ಹೇರ್ ಡೈ ತೊಂದರೆ ಇಲ್ಲ ಅಂತ ಹೇಳುವವರು ಮುಂದುವರಿಸಬಹುದು ಬೇಕಿದ್ರೆ.
1: ಈಗ ಈ ಹೇರ್ ಡೈ ಹಾಗೆ ನಮಗೆ ಒಂದು ತಲೆ ಬಿಳಿ ಆಗುವುದರ ಹಾಗೆ ಇನ್ನೊಂದು ಕಂಡು ಬರುವಂತದ್ದು ಮೈಯಲ್ಲಿರುವಂತಹ ಬಿಳಿ ಪ್ಯಾಚಸ್, ವೈಟ್ ಪ್ಯಾಚಸ್. ಇದು ಬರ್ಲಿಕ್ಕೆ ಕಾರಣಗಳೇನು?
0: ಇದು ಈಗದ ಮಟ್ಟಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತ ಹೆಸರು. ಅಂದ್ರೆ ನಮ್ಮ ಮೈಯಲ್ಲಿರುವಂತಹ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್, ಅದೇನು ಕಲರ್ ಕೊಡುವಂತ ಅಂಗಾಂಶಗಳಿದೆ, ಅದನ್ನು ನಮ್ಮ ಮೈಯಲ್ಲಿರುವಂತ ಇಮ್ಯೂನ್ ಸಿಸ್ಟಮೇ ಡಿಸ್ಟ್ರಾಯ್ ಮಾಡ್ತದೆ. ಅಂದ್ರೆ ಮೆಲನಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ ಅನ್ನೇ ಅದು ಸಾಯಿಸ್ತದೆ, ಅದರಿಂದಾಗಿ ಕಲರ್ ಬರುವುದಿಲ್ಲ ಆ ಜಾಗದಲ್ಲಿ.
1: ಇದಕ್ಕೆ ಏನಾದ್ರೂ ಪರಿಹಾರಗಳು ಅಂತ ಏನಾದ್ರೂ ಉಂಟಾ?
0: ಅದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಬೇಕಾಗ್ತದೆ. ಈಗ ಮೊದಲು ಬಿಳಿ ಕೂದಲಿಗೆ ಹೇಳಿದಾಗೆ ವೈಟ್ ಪ್ಯಾಚ್ ಅದೇ ರೀತಿ. ಆಟೋಇಮ್ಯೂನ್ ಆದ್ರೂ, ಇದು ಆಟೋಇಮ್ಯೂನ್ ಆದ್ರೂ ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈಗ ವ್ಯಾಯಾಮ ಮಾಡುವಂತದ್ದು, ವೆಯ್ಟ್ ಅನ್ನ ಮೇಂಟೈನ್ ಮಾಡುವಂತದ್ದು, ಆಹಾರದ ಪದ್ಧತಿಗಳನ್ನು ಪರ್ಟಿಕ್ಯುಲರ್ಲಿ ಈಗ ನಮ್ಗೆ ಎಷ್ಟು ಈಗ ನಾವು ಶಾರೀರಿಕವಾಗಿ ಹೆಚ್ಚು ಬರ್ನಿಂಗ್ ಇರುವಂತ ಕೆಲಸಗಳನ್ನು ಮಾಡಿದ್ರೆ, ಈಗ ಸ್ವಿಮ್ಮಿಂಗ್, ಸೈಕ್ಲಿಂಗ್ ಅಥವಾ ಟೆನ್ನಿಸ್ ಆಡುವಂತದ್ದು ಆತರ ಇದ್ರೆ ಸ್ವಲ್ಪ ಹೆಚ್ಚು ತಿಂದ್ರೂ ಏನಾಗುದಿಲ್ಲ. ಕಡಿಮೆ ಕೆಲಸ ಮಾಡುದಿದ್ರೆ ಆಹಾರ ಕಡಿಮೆ ಬೇಕು. ಅದರ ಹೆಚ್ಚು ಕಮ್ಮಿ ಆದ್ರೆ ಇಂಥ ಪ್ಯಾಚಸ್ ಬರ್ಲಿಕ್ಕೂ ಸಾಧ್ಯತೆ ಇದೆ. ಎಸ್ಪೆಷಲಿ ಹಾಲಿನ ವಸ್ತುಗಳು, ಹಾಲಿನ ವಸ್ತುಗಳು ಹೆವಿ ಇರ್ತದೆ. ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇರೋದು ಪನ್ನೀರ್. ಪನ್ನೀರ್ ಅಂದ್ರೆ ಈಗ ಪ್ರೋಟೀನ್ ಅಂತೇಳಿ ಎಲ್ಲರಿಗೆ ಗೊತ್ತಿರುವ ವಿಷಯವೇ. ಆದ್ರೆ 4 ಅಥವಾ 5 ಕ್ಯೂಬ್ ಪನ್ನೀರ್ ಆಗ್ಬೇಕಿದ್ರೆ ಅದರಲ್ಲಿ 3/4 ಲೀಟರ್ ಹಾಲಿರ್ತದೆ. ಹಾಲನ್ನು ಒಡೆದು ಅದರ ಗಟ್ಟಿಯ ವಸ್ತು ಪೋರ್ಷನ್ ಅನ್ನು ಪನ್ನೀರ್ ಆಗಿ ಮಾಡುವಂಥದ್ದು. ಸೊ 3/4 ಲೀಟರ್ ಹಾಲು ಕುಡಿದ್ರೆ ನಮಗೆ ಅದನ್ನು ಕರಗಿಸುವ ಶಕ್ತಿ ಇದೆಯಾ, ಅದನ್ನು ನಾವು ಫಸ್ಟ್ ನೋಡಬೇಕು. ನಮಗೆ ಅಷ್ಟು ವ್ಯಾಯಾಮ ಇದ್ರೆ ಅದಷ್ಟು ತಿನ್ಬಹುದು.
1: ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಕೇಳಿ ಬರ್ತಾ ಉಂಟು. ಇದಕ್ಕೆ ಕಾರಣಗಳೇನಿರ್ಬೋದು ಡಾಕ್ಟರ್?
0: ಹೆಚ್ಚಾಗಿ ಹೆವಿ ಅಥವಾ ರಿಚ್ ಫುಡ್, ಹೆವಿ ಫುಡ್, ಹಾಲಿನಂಥ ವಸ್ತುಗಳು ಅಥವಾ ಸಕ್ಕರೆ ಇರುವಂತದ್ದು ಹೆಚ್ಚು ತಿಂದು ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆಟೋಇಮ್ಯೂನ್ ಪ್ರೊಸೆಸಸ್ ಶುರುವಾಗಬಹುದು. ಅದರಿಂದಾಗಿ ಆ ಮೆಲನಿನ್ ತಯಾರಾಗುವಂತಹ ಸೆಲ್ ಅನ್ನು ಡ್ಯಾಮೇಜ್ ಮಾಡಿ ವೈಟ್ ಪ್ಯಾಚಸ್ ಬರುವಂತದ್ದು ತುಂಬಾ ಕಾಮನ್ ಆಗಿ ನೋಡ್ತೇವೆ ಈಗ. ಅದು ಈಗ ಕೋವಿಡ್ ನಂತರ ವ್ಯಾಯಾಮ ಕಮ್ಮಿ ಆದ ಮೇಲೆ ಆ ಪ್ರಾಬ್ಲಮ್ಗಳು ಹೆಚ್ಚು. ಈವನ್ ಮಕ್ಕಳಲ್ಲಿ ಸಹ ಕೋವಿಡ್ ನಂತರ ಕೆಲವು ಮಕ್ಕಳು 5-10 ಕೆಜಿ ಹೆಚ್ಚಾಗಿದ್ದಾರೆ ಒಂದೇ ಸಮನೆ. ಒಂದು ವರ್ಷದಲ್ಲಿ 10 ಕೆಜಿ ಹೆಚ್ಚಾಗಿದೆ. ಅದರ ನಂತರ ಅವರಿಗೆ ಈ ಆಟೋಇಮ್ಯೂನ್ ಡಿಸೀಸ್ ಅಥವಾ ನಮ್ಮ ಅಂಗಗಳ ಮೇಲೆ ನಮ್ಮ ಇಮ್ಯೂನ್ ಸಿಸ್ಟಮ್ ಆಕ್ಟ್ ಆಗುತ್ತೆ.

0: ಅಂತ ಕಂಡೀಷನ್ಸ್ಗಳು ಹೆಚ್ಚಾಗಿದೆ.
1: ಇದಕ್ಕೇನಾದರೂ ಕೂಡ ಔಷಧಿಗಳು ಇಂಥದ್ದೇನಾದರೂ ಪರಿಹಾರಗಳು ಉಂಟ?
0: ಇದೆ, ನಾರ್ಮಲ್ ಕ್ರೀಮ್ಸ್ ಇಂದ ಹಿಡಿದು ಬೇರೆ ಬೇರೆ ನಮೂನೆಯ ಮಾತ್ರೆಗಳು ಬರ್ತದೆ. ಫೋಟೋಥೆರಪಿ ಅಂತೇಳಿ ಲೈಟ್ ಟ್ರೀಟ್ಮೆಂಟ್ ಬರ್ತದೆ, ಕೆಲವು ಇಂಜೆಕ್ಷನ್ಸ್ ಇದೆ. ಸೊ ಅದಕ್ಕೆ ಅವರು ಯಾರಿಗೆ ಆ ತೊಂದರೆ ಇದೆ ಅವರು ತಜ್ಞ ವೈದ್ಯರ ಹತ್ರ ಹೋಗಿ ಸರಿಯಾದ ಡಯಾಗ್ನೋಸಿಸ್ ಮಾಡಿ ಬ್ಲಡ್ ಟೆಸ್ಟ್ ತಪಾಸಣೆ ಎಲ್ಲ ಮಾಡಿ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಂಡ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಕಾಯಿಲೆ ಶುರುವಾಗುವಾಗಲೇ ಮಾಡಿದ್ರೆ ಹತೋಟಿಗೆ ಬರಬಹುದು.
1: ಆದ್ರೆ ಇದು ಅಡ್ವಾನ್ಸ್ ಆದ್ರೆ ಕಷ್ಟ,
0: ಕೆಲವರಿಗೆ ಸಹಾಯ ಆಗ್ತದೆ, ಆದ್ರೆ ಇನ್ನು ಕೆಲವರಿಗೆ ಔಷಧಿ ಮಾಡ್ತಾ ಇದ್ದಾಗ ಇಡೀ ಮೈ ವೈಟ್ ಆಗಿಬಿಡ್ತದೆ.
1: ಯಂಗ್ಸ್ಟರ್ಸ್ ಅಲ್ಲೇ ಹೆಚ್ಚಾಗಿ ಕಾಣುವಂತ ಈ ಮೊಡವೆ ಬರಲಿಕ್ಕೆ ಏನ್ ಕಾರಣಗಳು?
0: ಮೊಡವೆ ನಾರ್ಮಲ್ ಆಗಿ ಪ್ಯುಬರ್ಟಿ ಅಥವಾ ಅಡಾಲಸೆನ್ಸ್ ಏಜ್, ಈಗ 12-13 ವರ್ಷ ಆಗುವಾಗ ಮಕ್ಕಳಿಗೆ ಹುಡುಗಿಯರಲ್ಲಿ ಆದ್ರೆ ಅವರಿಗೆ ಪಿರಿಯಡ್ ಶುರು ಆಗ್ತದೆ, ಹುಡುಗರಲ್ಲಿ ಅವ್ರಿಗೆ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಆ ಏಜ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸ ಬರ್ತದೆ, ಹಾರ್ಮೋನ್ ಸಡನ್ ಆಗಿ ಹೆಚ್ಚಾಗುವಾಗ ಮೊಡವೆ ಅಥವಾ ಪಿಂಪಲ್ಸ್ ಬರುವುದು ಕಾಮನ್. ಅಂದ್ರೆ ಬರುವುದಿಲ್ಲ ಅಂತ ಏನಿಲ್ಲ, ಒಂದು 14-15 ವರ್ಷ ಆಗುವಾಗ ಒಂದು 4-5 ಮೊಡವೆ ಎಲ್ಲರ ಮುಖದಲ್ಲಿ ಇರ್ತದೆ.
1: ಹೌದು,
0: ಆದ್ರೆ ಹೆಚ್ಚು ಬರುವಾಗ ಈ ವೈಟ್ ಪ್ಯಾಚ್ಗೆ ಇದ್ದಾಗೆ ಇಂಥದೇ ಆಹಾರಗಳನ್ನು ಸ್ವೀಕರಿಸಿದ್ರೆ, ಹೆಚ್ಚು ಸಕ್ಕರೆ ಇರುವಂತದ್ದು, ಹಾಲಿರುವಂತದ್ದು, ಮತ್ತೆ ವ್ಯಾಯಾಮ ಕಮ್ಮಿ ಆದ ಕೂಡಲೇ ಆ ಮೊಡವೆಗಳು ದೊಡ್ಡ ಸಂಖ್ಯೆಯಲ್ಲಿ ಬರಲಿಕ್ಕೆ ಶುರು ಆಗ್ತದೆ. 50-100 ಮುಖದಲ್ಲಿ, ಬೆನ್ನು, ಎದೆಯಲ್ಲಿ, ಕೈಯಲ್ಲಿ, ತೋಳಲ್ಲೆಲ್ಲ ಬರುವಂತ ಸಾಧ್ಯತೆ ಇರ್ತದೆ. ಮತ್ತೆ ಅದು ಆ ಪಿಂಪಲ್ಸ್ ಅಥವಾ ಮೊಡವೆ ಹೋಗುವಾಗ ಕಡಿಮೆ ಆಗುವಾಗ ಅದು ಕಲೆ ನಿಲ್ತದೆ, ಗುಂಡಿಯಾಗಿ ಹೊಂಡದಾಗೆ ಕಾಣ್ತದೆ. ಅದು ಸರಿಪಡಿಸುವಂತ ಸಮಸ್ಯೆ ಅದು. ಅದನ್ನ ಹತೋಟಿಗೆ ತಂದ್ರೆ ಆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈಗ ಇದು ಫಸ್ಟಿಗೆ ಕಂಡ ಕೂಡಲೆ ಎಲ್ಲರಲ್ಲಿ ಇರುವಂತದ್ದು ಅಂತ ಹೇಳಿ ಬಿಡುವಂತದ್ದು ಕೂಡ ಉಂಟು. ಇದಕ್ಕೇನಾದ್ರೂ ಕೂಡ ಸಾಮಾನ್ಯವಾಗಿ ಒಂದು ಪ್ರಿಕಾಷನ್ಸ್ ಅನ್ನ ತಗೊಂಡ್ರೆ ಕಡಿಮೆ ಮಾಡುವಂತದ್ದು ಉಂಟು ಆಗ್ಬೋದಾ?
0: ಅದೇ, ಮೊಡವೆಯಲ್ಲಿ 4 ಸ್ಟೇಜ್. ಫಸ್ಟ್ ಇದು ಮುಳ್ಳು ಮುಳ್ಳಿನಾಗಿರುವಂತ ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಮತ್ತೆ ರೆಡ್ ಸ್ಟೇಜ್, ಮತ್ತೆ ಕೀವ್ ಆಗಿರುವಂತದ್ದು, ಮತ್ತೆ ಕಲ್ ಕಟ್ಟಿದಾಗೆ ಗಂಟುಗಳ ಹತ್ರ ಬರುವಂತದ್ದು, ಕೀವ್ ಗುಳ್ಳೆಗಳು, ಸೋರುವಂತ ದೊಡ್ಡ ಕಲ್ ಕಟ್ಟಿದಂತದ್ದು ಕಲೆಗಳು. ಈ ಫಸ್ಟ್ ಸ್ಟೇಜ್ ಮುಳ್ಳು ಮುಳ್ಳಿನಾಗಿರುವಂತದ್ದು ಸರ್ವೇ ಸಾಮಾನ್ಯವಾಗಿ ಆ ಪ್ರಾಯದಲ್ಲಿ ಕಾಣುವಂತದ್ದೇ, 15-25 ವರ್ಷದಲ್ಲಿ ಬರುವಂತ ವಿಷಯವೇ. ಅದು ಏನು ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಮೊಡವೆಯಾಗಿ ಮುಳ್ಳಿನಾಗೆ ಬಂದು ಅದು ಉದುರಿ ಹೋಗ್ತದೆ, ಅಲ್ಲಿಗೆ ಅದು ಗುಣ ಆಗ್ತದೆ, ಅದು ಕಲೆಯೂ ನಿಲ್ಲುವುದಿಲ್ಲ. ಯಾವಾಗ ಪಸ್ ಫೀಲ್ಡ್ ಅಥವಾ ರೇಷಿ ಬೊಕ್ಕೆ ಆಗಿ ಬರುವಂತದ್ದು, ಕೆಂಪು ಕಲೆಗಳ ಕೆಂಪು ಗುಳ್ಳೆಗಳಾಗಿ ಬರುವಂತದ್ದು, ಕಲ್ ಕಟ್ಟಿದಾಗೆ ಬೀಜದಾಗೆ ಚರ್ಮದ ಒಳಗೆ ಬಂದಾಗ ಅದಕ್ಕೆ ಅದಕ್ಕೆ ಬೇಕಾದ ಔಷಧಿಗಳನ್ನು ಮಾಡಬೇಕಾಗ್ತದೆ.
1: ಈಗ ಇದಕ್ಕೆ ಔಷಧಿಗಳು ಬೇಕಾದಷ್ಟು ಉಂಟ, ಹೇಗೆ?
0: ಔಷಧಿಗಳಿದೆ, ಅದು ಈಗ ಕೀವು ಗುಳ್ಳೆ ಆದ್ರೆ ಆಂಟಿಬಯೋಟಿಕ್ ಇರ್ತದೆ, ಅದಕ್ಕೆ ಬೇಕಾದ ಸುಮಾರು ಟೈಪ್ ಇದೆ ಔಷಧಿ ಇದೆ. ಅಂದ್ರೆ ಹಚ್ಚುವಂತದ್ದಿದೆ, ಹೊಟ್ಟೆಗೆ ತಗೊಳ್ಳುವಂತದ್ದಿದೆ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಈ ವಿಷಯಗಳನ್ನು ಗಣನೆಗೆ ತಗೊಂಡ್ರೆ ಅದು ಹತೋಟಿಗೆ ಬರಲಿಕ್ಕೆ ಸಹಕಾರಿಯಾಗುತ್ತದೆ. ಮತ್ತೆ ಕಲೆಗಳನ್ನು ನಿಯಂತ್ರಿಸಬಹುದು.
1: ಈ ಕಲೆಗಳು ಉಳ್ಕೊಂಡ್ರೆ ಅದನ್ನ ತೆಗೆಯುವಂತದ್ದು ಕೂಡ ಔಷಧಿಗಳಿದ್ದಾವೆ.
0: ಇದಾವೆ, ಅಂದ್ರೆ ಈಗ ಒಂದು ವರ್ಷದ ಒಳಗೆ ಅವರು ವೈದ್ಯರನ್ನು ಸಂಪರ್ಕಿಸಿದ್ರೆ ಹಚ್ಚುವಂತ ಕ್ರೀಮ್ಗಳು ಕೊಡಬಹುದು ಕಲೆಗಳಿಗೆ. ಅದರ ನಂತರಕ್ಕೆ ಆದ್ರೆ ಲೇಸರ್ ಚಿಕಿತ್ಸೆ ಬೇಕಾಗಬಹುದು, ಡರ್ಮ ರೋಲರ್ ಅಂತರ ಇದೆ, ರೇಡಿಯೋ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟ್, ಅದೆಲ್ಲ ಸೂಜಿ ಚಿಕಿತ್ಸೆ. ಸೂಜಿಯ ತುದಿಯಲ್ಲಿ ಕರೆಂಟ್ ಬರ್ತದೆ, ಅದು ಚರ್ಮಕ್ಕೆ ಕಲೆಗಳನ್ನು ಕಮ್ಮಿ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ತುಂಬಾ ತರದ ಆ ತರದ ಔಷಧಿಗಳಿದೆ, ಚಿಕಿತ್ಸೆಗಳು. ಆದ್ರೆ ರಿಸಲ್ಟ್ ಲೇಟ್ ಆದಷ್ಟು ನಿಮ್ಗೆ ಒಂದು 30-50% ಅಷ್ಟೇ ವ್ಯತ್ಯಾಸ ಆಗ್ಬಹುದು. ಅದನ್ನು ಒಂದು 4-5 ಸಲ ಆಗಿ ಮಾಡಬೇಕಾಗ್ತದೆ, ತಿಂಗಳಿಗೆ ಒಂದ್ ಸಲದಾಗೆ 5-6 ಸಲ ಮಾಡಬೇಕಾಗ್ತದೆ. ಅದರ ಬದಲಿಗೆ ಆ ದೊಡ್ಡ ಕೀವು ಗುಳ್ಳೆಗಳು ಬರದಾಗೆ ಪ್ರಿವೆಂಟಿವ್ ಮಾಡಿದ್ರೆ ಆ ಸ್ಕಾರ್ ಸ್ಟೇಜಿಗೆ ಹೋಗುದಿಲ್ಲ, ಕಲೆಗಳಾಗುದಿಲ್ಲ.
1: ಈ ಪ್ರಿವೆಂಟ್ ಮಾಡೋದು ಅಂದ್ರೆ ಹೇಗೆ?
0: ಅದು ಎಕ್ಸಸೈಸ್ ಮತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಮತ್ತೆ ಸೆಕೆಂಡ್ ಸ್ಟೇಜಸ್ ಅಲ್ಲಿ ಎಸ್ಪೆಷಲಿ ಆ ಕೀವು ಗುಳ್ಳೆಗಳಿರುವಾಗಲೇ ಔಷಧಿ ಮಾಡಿದ್ರೆ, ಹಚ್ಚುವಂತದ್ದು ಅಥವಾ ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ತಗೊಂಡ್ರೆ ಕಲೆಗಳಾಗೋದು ತುಂಬಾ ಕಡಿಮೆ ಆಗುತ್ತೆ.
1: ಫುಡ್ನಿಂದಾಗಿ ಏನಾದ್ರೂ ಕೂಡ ಬರುವಂತ
0: ಫುಡ್ಡಿಂದು ಅದೇ ಹೆಚ್ಚಾಗಿ ಸ್ವೀಟಿಷ್ ಫುಡ್ ಮತ್ತೆ ಹಾಲಿನ ಐಟಮ್ಸ್, ಅಥವಾ ಕೆಲವರೀಗ ಜಿಮ್ಮಿಗೆ ಹೋಗುವವರು ಆ ಏಜ್ ಅಲ್ಲಿ 18-20 ವರ್ಷದಲ್ಲಿ ಜಿಮ್ಮಿಗೆ ಹೋಗ್ಲಿಕ್ಕೆ ತುಂಬಾ ಉತ್ಸಾಹಕರಾಗಿರ್ತಾರೆ. ಅವರ ಫ್ರೆಂಡ್ಸ್ ಸೀನಿಯರ್ಸ್ ಯಾರು ನೋಡಿರ್ತಾರೆ, ಅದರಲ್ಲಿ ವೇ ಪ್ರೋಟೀನ್ ಅಥವಾ ವೇ ಪ್ರೋಟೀನ್ ಅಂತ ಹೇಳಿದ್ರೆ ಹಾಲಿಂದ ಮಾಡಿದಂತ ಪ್ರೋಟೀನ್. ಸೊ ಆ ಪ್ರೋಟೀನ್ ಅಂತ ಫುಡ್ಗಳು ತಿಂದ್ರೆ ಅಥವಾ ಪ್ರೋಟೀನ್ ಪೌಡರ್ ಅಲ್ಲಿ ಹಾರ್ಮೋನ್ಗಳು ಇರ್ಲಿಕ್ಕೂ ಸಾಕು, ಅಂತದರಿಂದಾಗಿ ಸ್ವಲ್ಪ ಮೊಡವೆ ಹೆಚ್ಚಾಗ್ತದೆ, ಅಂತದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಬಹುದು.
1: ಡಾಕ್ಟರ್, ಈಗ ಇತ್ತೀಚಿನ ದಿನಗಳಲ್ಲಿ ಕೊಡುವಂತಹ ಔಷಧಿಗಳು ಕೂಡ ತುಂಬಾ ಬದಲಾಗಿದ್ದಾವೆ. ಬೇಕಾದಂತಹ ಒಂದು ಔಷಧಿಗಳು, ಕೆಲವು ಹೊಸ ಹೊಸ ತಂತ್ರಜ್ಞಾನಗಳು ಕೂಡ ಬಂದಿದ್ದಾವೆ. ಒಂದು ವಿಭಾಗದ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಇಡೀ ದೇಹಕ್ಕಿಡೀ ಎಫೆಕ್ಟ್ ಆಗುವಂತಹ ಔಷಧಿಗಳಲ್ಲದೆ ಆ ಕಾಯಿಲೆಯ ಎಲ್ಲಿ ಇದೆಯೋ ಅಲ್ಲಿ ಮಾತ್ರ ತಾಗುವಂತಹ ಔಷಧಿಗಳು ಕೂಡ ಬರ್ತಾ ಇದ್ದಾವೆ. ಇವುಗಳು ಈ ನಿಮ್ಮ ಚರ್ಮದ ಕಾಯಿಲೆಗಳಲ್ಲೂ ಕೂಡ ಬರ್ತವೆ, ಹೇಗೆ?
0: ಹೌದು, ಮೊದಲು ಕಾಯಿಲೆಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರ್ತಿತ್ತು. ಬ್ರಾಡ್ ಸ್ಪೆಕ್ಟ್ರಮ್ ಅಂದ್ರೆ ಚರ್ಮದ ಎಸ್ಪೆಷಲಿ ಎಲರ್ಜಿಗೆ ಸ್ಕಿನ್ಗೆ ಹಚ್ಚಲಿಕ್ಕೆ ಸ್ಟೀರಾಯ್ಡ್ ಕ್ರೀಮ್ಸ್ ಇರ್ಬೋದು ಅಥವಾ

0: ಹೊಟ್ಟೆಗೆ ತಗೊಳ್ಳುವಂತ ಔಷಧಿ ಇರಬಹುದು. ಈಗ ಏನಾಗಿದೆ ಅಂದ್ರೆ ಈಗ ಬಯಾಲಜಿಕಲ್ಸ್ ಅಂತ ಟ್ರೀಟ್ಮೆಂಟ್ ಬರ್ತಾ ಇದೆ, ಅದರಲ್ಲಿ ಟಾರ್ಗೆಟ್ ಟ್ರೀಟೆಡ್, ಟಾರ್ಗೆಟ್ ಅಂದ್ರೆ ಎಲ್ಲಿ ಕಾಯಿಲೆ ಇದೆಯಾ ಅಲ್ಲಿಗೆ ಅದು ಆಕ್ಷನ್ ಆಗುವಂತ ಇಂಜೆಕ್ಷನ್ಗಳು ಅಥವಾ ಮಾತ್ರೆಗಳು. ಈಗೀಗ ಇನ್ನು ನೆಕ್ಸ್ಟ್ 10 ವರ್ಷದಲ್ಲಿ ಪಾಲು ಹೆಚ್ಚಿರಬಹುದು, ಅದು ಹೆಚ್ಚು ಉಪಯುಕ್ತ ಇರಬಹುದು. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಈಗ ಹೊಸ ಔಷಧಿ ಆದ ಕಾರಣ ಹೆಚ್ಚು ಕಾಸ್ಟ್ಲಿ.
1: ಒಳ್ಳೇದು ಡಾಕ್ಟರ್ ಗಿರೀಶ್ ಅವರೇ, ಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಮಗೆ ಕಂಡು ಬರ್ತಾ ಇರುವಂತಹ ಕೆಲವು ಸಮಸ್ಯೆಗಳು ಜೊತೆಗೆ ಕೆಲವು ಉಂಟು ಮಾಡಿದಂತಹ ಸಮಸ್ಯೆಗಳಿಂದ ಬರುವಂತಹ ಬೇರೆ ಬೇರೆ ತೊಂದರೆಗಳು, ಹಾಗೆ ಅದಕ್ಕೆ ಪರಿಹಾರ ಇವುಗಳನ್ನ ತಾವು ಹೇಳಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಗಿರೀಶ್ ಪಿಎನ್ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
2: ಗ್ರಾಮೀಣ ಅಂಚೆ ಯೋಜನೆ. ಕೇಂದ್ರ ಸರ್ಕಾರವು ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂಬುದನ್ನು ಮನಗಂಡು ಗ್ರಾಮೀಣ ಭಾರತದ ಸರ್ವತೋಮುಖ ಅಭಿವೃದ್ಧಿಗಾಗಿ ಗ್ರಾಮೀಣ ಅಂಚೆ ಯೋಜನೆಗೆ ಮೊದಲಿನಿಂದಲೂ ಉತ್ತೇಜನ ಕೊಡುತ್ತಾ ಬಂದಿದೆ. ಗ್ರಾಮೀಣ ಅಂಚೆ ಯೋಜನೆ ಎಂದರೆ ಭಾರತದ ಅಂಚೆ ಇಲಾಖೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಒದಗಿಸುವ ವಿವಿಧ ಸೇವೆಗಳನ್ನು ಸೂಚಿಸುತ್ತದೆ. ಇದರಲ್ಲಿ ಪ್ರಮುಖವಾಗಿ ಅಂಚೆ ಪತ್ರಗಳ ವಿತರಣೆ, ಅಂಚೆ ಇಲಾಖೆಯ ಹಣಕಾಸು ಯೋಜನೆಗಳು ಮತ್ತು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಒದಗಿಸುವ ಸೇವೆಗಳು ಸೇರಿವೆ. ಗ್ರಾಮೀಣ ಭಾಗದ ಅಂಚೆ ಕಚೇರಿಗಳು ಪ್ರಮುಖವಾಗಿ ನಾಲ್ಕು ವಿಧದ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಮೊದಲನೆಯದಾಗಿ ಲಾಜಿಸ್ಟಿಕಲ್ ಸರ್ವಿಸಸ್ ಎಂದರೆ ಸರಕು ಅಥವಾ ವಸ್ತುಗಳನ್ನು ಸಾಗಿಸುವ ಅಥವಾ ಸಂಗ್ರಹಿಸುವ ಕೆಲಸ. ಎರಡನೆಯದು ಆರ್ಥಿಕ ಸೇವೆಗಳು ಅಂದರೆ ಅಂಚೆ ಕಚೇರಿಗಳು ಭಾರತೀಯ ಅಂಚೆ ಪೇಮೆಂಟ್ ಬ್ಯಾಂಕ್ ಮೂಲಕ ಡಿಜಿಟಲ್ ಆರ್ಥಿಕ ಸೇವೆಗಳನ್ನು ಒದಗಿಸುತ್ತಿವೆ. ಮೂರನೆಯದಾಗಿ ನಾಗರಿಕ ಸೇವೆಗಳು ಅಂದರೆ ಆಧಾರ್ ಕಾರ್ಡ್ ನೋಂದಣಿ ಮುಂತಾದ ನಾಗರಿಕ ಸೇವೆಗಳನ್ನು ಒದಗಿಸುತ್ತವೆ. ಇನ್ನು ನಾಲ್ಕನೆಯದಾಗಿ ಗ್ರಾಮೀಣ ಆರ್ಥಿಕತೆ ಸುಧಾರಣಾ ಸೇವೆಗಳು ಅಂದರೆ ಹೊಸ ಉದ್ದಿಮೆದಾರರು, ಮಹಿಳೆಯರು ಹಾಗೂ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆದಾರರಿಗೆ ಹಲವು ಸೇವೆಗಳನ್ನು ಒದಗಿಸುತ್ತಿವೆ. ಗ್ರಾಮೀಣ ಪ್ರದೇಶಗಳಲ್ಲಿ ಅಂಚೆ ಕಚೇರಿಗಳು ಹಾಗೂ ಪೋಸ್ಟ್ಮ್ಯಾನ್ಗಳು ಅಂಚೆ ಪತ್ರವನ್ನು ವಿತರಿಸುವುದು ಹಾಗೂ ಮನಿ ಆರ್ಡರ್ಗಳನ್ನು ತಲುಪಿಸುವ ಹಾಗೂ ಸ್ವೀಕರಿಸುವ ವ್ಯವಸ್ಥೆ ಮಾಡುತ್ತಾರೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂದರೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಮುಖ್ಯವಾಗಿ ಗ್ರಾಮ ಸುರಕ್ಷಾ, ಗ್ರಾಮ ಸಂತೋಷ್, ಗ್ರಾಮ ಸುಮಂಗಳ್, ಗ್ರಾಮ ಬಾಲ ವಿಮೆ ಮತ್ತು ಗ್ರಾಮ ಸುವಿಧಾ ಮುಂತಾದ ಯೋಜನೆಗಳು ಲಭ್ಯವಿದೆ. ಈ ಯೋಜನೆಗಳು ಗ್ರಾಮೀಣ ಜನರಿಗೆ ವಿಮೆ ಮತ್ತು ಉಳಿತಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತವೆ. ಗ್ರಾಮ ಸುರಕ್ಷಾ ಯೋಜನಾ, ಇದು ಅತ್ಯಂತ ಲಾಭದಾಯಕ ಯೋಜನೆಯಾಗಿದ್ದು ಹೂಡಿಕೆದಾರರಿಗೆ ಮೆಚ್ಯುರಿಟಿ ನಂತರ ದೊಡ್ಡ ಮೊತ್ತವನ್ನು ಒದಗಿಸುತ್ತದೆ. ಈ ಯೋಜನೆಯನ್ನು 1995 ಗ್ರಾಮೀಣ ಜನರಿಗೆ

0: ಆಗಿ ಪ್ರಾರಂಭಿಸಲಾಯಿತು. ಗ್ರಾಮ್ ಸಂತೋಷ್ ಯೋಜನೆ, ನಿಗದಿತ ಅವಧಿಗೆ ಕಂತುಗಳನ್ನು ಪಾವತಿಸಿ ಪಕ್ವತೆ ಅಥವಾ ಮೆಚ್ಯುರಿಟಿಯ ನಂತರ ವಿಮಾ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಸುಮಂಗಳ್ ಯೋಜನೆ, 15-20 ವರ್ಷಗಳ ಅವಧಿಯ ಈ ಯೋಜನೆಯಲ್ಲಿ ಮುಂಚಿತವಾಗಿ ಕಂತುಗಳನ್ನು ಪಾವತಿಸಿ ಕೊನೆಯಲ್ಲಿ ಬೋನಸ್ ಸಹಿತ ದೊಡ್ಡ ಮೊತ್ತವನ್ನು ಪಡೆಯಬಹುದು. ಗ್ರಾಮ ಬಾಲ ವಿಮಾ ಯೋಜನೆ, ಇದು ಮಕ್ಕಳಿಗಾಗಿ ಇರುವ ಜಂಟಿ ವಿಮಾ ಯೋಜನೆಯಾಗಿದೆ. ಗ್ರಾಮ ಸುವಿಧಾ ಯೋಜನೆ, ಇದು ಆಜೀವ ವಿಮೆಯಾಗಿದ್ದು 5 ವರ್ಷಗಳ ನಂತರ ನಿಗದಿತ ವಯೋಮಿತಿ ವಿಮೆಯಾಗಿ ಪರಿವರ್ತಿಸುವ ಅವಕಾಶವನ್ನು ನೀಡುತ್ತದೆ. ಗ್ರಾಮೀಣ ಅಂಚೆ ಕಚೇರಿಗಳು, ಹೀಗೆ ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ನಿರತವಾಗಿವೆ. ನಮ್ಮ ದೇಶದಲ್ಲಿರುವ 164,987 ಅಂಚೆ ಕಚೇರಿಗಳಲ್ಲಿ 149,164 ಅಂಚೆ ಕಚೇರಿಗಳು ಗ್ರಾಮೀಣ ಭಾಗದಲ್ಲಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ವಿಸ್ತೃತ ಅಂಚೆ ಕಚೇರಿಗಳ ಜಾಲವು ಗ್ರಾಮೀಣ ಜನರಿಗೆ ವಿವಿಧ ಆರ್ಥಿಕ ಹಾಗೂ ಸಾಮಾಜಿಕ ಭದ್ರತೆಯ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರವು ಹಮ್ಮಿಕೊಂಡಿರುವ ವಿವಿಧ ಯೋಜನೆಗಳನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಕೊಂಡಿಯಾಗಿವೆ. ಗ್ರಾಮೀಣ ಅಂಚೆ ಯೋಜನೆಯ ಲಾಭಗಳೆಂದರೆ ಕಡಿಮೆ ಪ್ರೀಮಿಯಂ ಮೊತ್ತ, ಹೆಚ್ಚು ಬೋನಸ್, ಆದಾಯ ತೆರಿಗೆ ವಿನಾಯಿತಿ ಸೌಲಭ್ಯ, ಪ್ರೀಮಿಯಂ ಪಾವತಿಗಾಗಿ ಸಾಲ ಸೌಲಭ್ಯ ಮತ್ತು ಯಾವುದೇ ಅಂಚೆ ಕಚೇರಿಯಲ್ಲಿ ಹಣ ಪಾವತಿ ಮತ್ತು ಪಡೆಯುವ ಸೌಲಭ್ಯ. ಈ ಎಲ್ಲ ಯೋಜನೆಗಳನ್ನು ಪಡೆಯಲು ನಿಮ್ಮ ಸಮೀಪದ ಅಂಚೆ ಕಚೇರಿಗೆ ಭೇಟಿ ನೀಡಿ ಸಂಬಂಧಿತ ಅರ್ಜಿ ನಮೂನೆಗಳನ್ನು ಭರ್ತಿ ಮಾಡಿ ಅಗತ್ಯವಿರುವ ದಾಖಲೆಗಳನ್ನು ಲಗತ್ತಿಸಿ ಅಂಚೆ ಸಿಬ್ಬಂದಿಗೆ ಸಲ್ಲಿಸಿ. ಹೀಗೆ ನಮ್ಮ ಕೇಂದ್ರ ಸರ್ಕಾರವು ಗ್ರಾಮೀಣ ಜನರಿಗಾಗಿ ತಂದಿರುವ ಅಂಚೆ ಕಚೇರಿಯ ವಿವಿಧ ಯೋಜನೆಗಳ ಲಾಭವನ್ನು ಪಡೆದು ನಮ್ಮ ದೇಶವು ಆರ್ಥಿಕವಾಗಿ ಸದೃಢವಾಗಲು ಸಹಕರಿಸಿ. ನಮಸ್ಕಾರ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಗ್ರಾಮೀಣ ಅಂಚೆ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿಯವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿಯಿದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ.

0: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ವಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿಯನ.
1: ಚೇ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
2: ಆಕಾಶವಾಣಿ ಬೆಂಗಳೂರು, ಇನ್ನೇನು ಸಮಯ 1:10 ಗಂಟೆಗಳಾಗಲಿದೆ. ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಪಿ ಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ವಾರ್ತೆಗಳ ವಿವರ. ಇಂಡೋನೇಷ್ಯಾ ಗಣರಾಜ್ಯದ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ ಇದೇ 8ರವರೆಗೆ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇದು ಪ್ರಧಾನಿಯವರ 4ನೇ ಇಂಡೋನೇಷ್ಯಾ ಭೇಟಿಯಾಗಿದ್ದು 2018ರ ಮೇ ತಿಂಗಳಲ್ಲಿ ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಿದ ಬಳಿಕ ಮೊದಲ ದ್ವಿಪಕ್ಷೀಯ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೊ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿ ವಿವಿಧ ಕ್ಷೇತ್ರಗಳ ಸಹಕಾರದ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಜಕಾರ್ತಾದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಲಿರುವ ಪ್ರಧಾನಿ ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಅವರ ಭೇಟಿಯನ್ನು ಇಂಡೋನೇಷ್ಯಾದಲ್ಲಿರುವ ಭಾರತೀಯ ಸಮುದಾಯ ಕಾತುರದಿಂದ ನಿರೀಕ್ಷಿಸುತ್ತಿದೆ. ಜಕಾರ್ತಾದ ಇಂಡಿಯಾ ಕ್ಲಬ್ ಅಧ್ಯಕ್ಷ ಸಿದ್ದಾರ್ಥ ಪಾಡಿಯ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸ್ನೇಹ ಸಂಬಂಧ ಅತ್ಯಂತ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಜಗತ್ತಿನ ವೇಗವಾಗಿ ಬೆಳೆಯುತ್ತಿರುವ ಎರಡು ಪ್ರಮುಖ ಆರ್ಥಿಕತೆಗಳಾದ ಭಾರತ ಮತ್ತು ಇಂಡೋನೇಷ್ಯಾ ಮೂಲಸೌಕರ್ಯ, ವ್ಯಾಪಾರ, ರಕ್ಷಣೆ, ಕೃಷಿ, ನೈಸರ್ಗಿಕ ಸಂಪನ್ಮೂಲ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಇನ್ನಷ್ಟು ವಿಸ್ತರಿಸಲಿವೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸಮುದಾಯ ಕಾರ್ಯಕ್ರಮದ ಯಶಸ್ವಿ ಆಯೋಜನೆಗಾಗಿ 200ಕ್ಕೂ ಹೆಚ್ಚು ಸ್ವಯಂ ಸೇವಕರು ಸಿದ್ದತೆಯಲ್ಲಿ ತೊಡಗಿಸಿಕೊಂಡಿದ್ದು ಜಕಾರ್ತಾ ಮಾತ್ರವಲ್ಲದೆ ಬಾಲಿ, ಮೆಡಾನ್, ಸೆಮರಾಂಗ್ ಹಾಗೂ ಸುರಬಯಾದಿಂದಲೂ ಭಾರತೀಯರು ಭಾಗವಹಿಸುವ ನಿರೀಕ್ಷೆ ಇದೆ. ಭಾರತ ಪ್ರಮುಖ ಆರ್ಥಿಕ ಪಾಲುದಾರ ರಾಷ್ಟ್ರ ಎಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದೇ ತಿಂಗಳ 8ರಿಂದ 10ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಸ್ಟ್ರೇಲಿಯಾ ಭೇಟಿಗೆ ಮುನ್ನ ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಈ ಹೇಳಿಕೆ ನೀಡಿದ್ದು ವಿಶ್ವದ 4ನೇ ಅತಿದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿರುವ ಭಾರತ ಆಸ್ಟ್ರೇಲಿಯಾಕ್ಕೆ ನಿರ್ಣಾಯಕ ಆರ್ಥಿಕ ಪಾಲುದಾರ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಹಾಗೂ ಆಸ್ಟ್ರೇಲಿಯಾದ ಸಂಬಂಧವು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಆಳವಾದ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸಂಪರ್ಕಗಳಿಂದ ಬೆಂಬಲಿತವಾಗಿದೆ. ವ್ಯಾಪಾರ, ರಕ್ಷಣೆ, ಭದ್ರತೆ ಮತ್ತು ತಂತ್ರಜ್ಞಾನದ ಕುರಿತಾದ ನಮ್ಮ ಸಹಕಾರವು ಉಭಯ ದೇಶಗಳಿಗೆ ಪ್ರಯೋಜನಗಳನ್ನು

0: ಭಾರತದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ವ್ಯಾಪಕ ನಿಯಮಾವಳಿ ಉಲ್ಲಂಘನೆಯಾಗುತ್ತಿದ್ದು ಕಾಂಗ್ರೆಸ್ ಸರ್ಕಾರ ನಕಲಿ ಮತದಾರರನ್ನು ಸೃಷ್ಟಿಸಲು ಮುಂದಾಗಿದೆ ಎಂದು ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಸ್ಐಆರ್ ವಿಷಯದಲ್ಲಿ ವಿರೋಧ ಪಕ್ಷಗಳು ದೇಶಾದ್ಯಂತ ಜನರಲ್ಲಿ ಅನಗತ್ಯ ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿವೆ. ರಾಜ್ಯದಲ್ಲಿ ಪ್ರಕ್ರಿಯೆಯ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಬೇಕಾದ ಅಧಿಕಾರಿಗಳು ಕಲ್ಯಾಣ ಮಂಟಪದಂತಹ ಸ್ಥಳಗಳಲ್ಲಿ ಜನರನ್ನು ಒಂದೆಡೆ ಸೇರಿಸಿ ಪ್ರಕ್ರಿಯೆ ನಡೆಸುತ್ತಿರುವುದು ಸಂಶಯಾಸ್ಪದವಾಗಿದೆ. ಜಿಲ್ಲಾಧಿಕಾರಿಗಳ ಕಾರ್ಯವೈಫಲ್ಯದಿಂದ ಇಂತಹ ಲೋಪಗಳು ಸಂಭವಿಸುತ್ತಿದ್ದು ಪಾರದರ್ಶಕತೆ ಕಾಯ್ದುಕೊಳ್ಳುವುದು ಅವಶ್ಯಕವಾಗಿದೆ. ಈ ಕುರಿತು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಈ ತಿಂಗಳ ಒಂದರಿಂದ ವಿಕಸಿತ ಭಾರತ್ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿರಾಮ್ಜಿ ಕಾಯ್ದೆ 2025 ಯಶಸ್ವಿಯಾಗಿ ಜಾರಿಗೆ ಬಂದಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಇಂದು ಅವರು ವರ್ಚುಯಲ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿ ನೆರವನ್ನು ಬಿಡುಗಡೆ ಮಾಡಿ ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಿಂದ ವಿಬಿಜಿರಾಮ್ಜಿ ಕಾಯ್ದೆಗೆ ಯಶಸ್ವಿಯಾಗಿ ಪರಿವರ್ತನೆಗೊಂಡಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯನ್ನು ದೇಶಾದ್ಯಂತ ಜಾರಿಗೊಳಿಸಲು 3 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ವಿಬಿಜಿರಾಮ್ಜಿ ಗ್ಯಾರಂಟಿ ಕಾಯ್ದೆಯನ್ನು ಕೇವಲ ಒಂದೇ ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಮುಂದಿನ 5 ವರ್ಷಗಳಲ್ಲಿ 2.86 ಲಕ್ಷ ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡುವ ಮೂಲಕ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ಈ ಕಾಯ್ದೆ ನೆರವಾಗಲಿದೆ ಎಂದು ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಛತ್ತೀಸ್ಗಢದ ಖ್ಯಾತ ಜಾನಪದ ಗಾಯಕಿ ಹಾಗೂ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತೆ ತೀಜನ್ ಬಾಯಿ ಅವರು ಇಂದು ಮುಂಜಾನೆ ನಿಧನರಾದರು. ಅವರಿಗೆ 70 ವರ್ಷ ವಯಸ್ಸಾಗಿತ್ತು. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ರಾಯಪುರದ ಏಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ತೀಜನ್ ಬಾಯಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬ್ರಿಕ್ಸ್ ಅಧ್ಯಕ್ಷ ಸ್ಥಾನವನ್ನು ಭಾರತ ವಹಿಸಿಕೊಂಡಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ ಸಭೆ ನಾಳೆಯಿಂದ ಕೇರಳದ ಕೊಚ್ಚಿಯಲ್ಲಿ ಆರಂಭವಾಗಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯದ ಪ್ರಕಾರ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಮಹಿಳಾ ಸಬಲೀಕರಣ, ಮಹಿಳೆಯರ ನೇತೃತ್ವದ ಅಭಿವೃದ್ದಿ ಹಾಗೂ ಪರಸ್ಪರ ಸಹಕಾರಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಸಭೆಯು ಇದೇ 8 ಮತ್ತು 9 ರಂದು ನಡೆಯಲಿರುವ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆಗೆ ಭದ್ರ ಅಡಿಪಾಯ ಹಾಕಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಇಂದು ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ನಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಟೂರ್ನಿಯಲ್ಲಿ ಇದುವರೆಗೆ ಉಭಯ ತಂಡಗಳು ಅಜೇಯವಾಗಿ ಫೈನಲ್ಗೆ ಪ್ರವೇಶಿಸಿವೆ. ಆಸ್ಟ್ರೇಲಿಯಾ ತಂಡ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಪ್ರಶಸ್ತಿ ಸುತ್ತಿಗೆ ಲಗ್ಗೆ ಇಟ್ಟಿದ್ದರೆ ಇಂಗ್ಲೆಂಡ್ ತಂಡ ಗುರುವಾರ ನಡೆದ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಗೆದ್ದು ಸತತ 6ನೇ ಜಯದೊಂದಿಗೆ ಫೈನಲ್ಗೆ ಪ್ರವೇಶಿಸಿದೆ. ಉಭಯ ತಂಡಗಳ ನಡುವಿನ ಈ ಪ್ರಶಸ್ತಿ ಹಣಾಹಣಿಯು ರೋಚಕ ಪೈಪೋಟಿಗೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ. ಫಿಲಡೆಲ್ಫಿಯಾದಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ನ 16ನೇ ಸುತ್ತಿನ ಪಂದ್ಯದಲ್ಲಿ ಪರಾಗ್ವೆ ವಿರುದ್ದ 1-0 ಅಂತರದ ಜಯ ಸಾಧಿಸುವ ಮೂಲಕ ಫ್ರಾನ್ಸ್ ಕ್ವಾರ್ಟರ್ ಫೈನಲ್ಗೆ ದಾಪುಗಾಲಿಟ್ಟಿದೆ. 70ನೇ ನಿಮಿಷದಲ್ಲಿ ಫ್ರಾನ್ಸ್ ನಾಯಕ ಕೈಲಿಯನ್ ಎಂಬಾಪೆ ಪೆನಾಲ್ಟಿ ಸ್ಥಾನದಿಂದ ಪಂದ್ಯದ ಏಕೈಕ ಗೋಲು ಗಳಿಸಿದರು. ಫ್ರಾನ್ಸ್ ಈಗ ಕ್ವಾರ್ಟರ್ ಫೈನಲ್ನಲ್ಲಿ ಮೊರಾಕೋ ತಂಡವನ್ನು ಎದುರಿಸಲಿದೆ. ಇದಕ್ಕೂ ಮುನ್ನ ಈಜಿಪ್ಟ್ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವಿನ ಪಂದ್ಯ ನಿಗದಿತ ಸಮಯ ಮತ್ತು ಹೆಚ್ಚುವರಿ ಸಮಯದ ಬಳಿಕ 1-1 ಅಂತರದಲ್ಲಿ ಡ್ರಾ ಸಾಧಿಸಿತ್ತು. ನಂತರ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ದ ಈಜಿಪ್ಟ್ 4-2 ಅಂತರದಲ್ಲಿ ಗೆಲುವು ಸಾಧಿಸಿ ಮುಂದಿನ ಹಂತಕ್ಕೆ ಪ್ರವೇಶಿಸಿತು. ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿಂದು ಸರ್ಬಿಯಾದ ನೋವಾಕ್ ಜೋಕೋವಿಚ್ 16ರ ಸುತ್ತಿನ ಪಂದ್ಯದಲ್ಲಿ ರೋಮನ್ ಸಫಿಯುಲ್ಲಿನ್ ಅವರನ್ನು ಹಾಗೂ ಅಗ್ರಶ್ರೇಯಾಂಕಿತ ಇಟಲಿಯ ಜಾನಿಕ್ ಸಿನ್ನರ್ ಅವರು ಜಪಾನ್ನ

0: ಕಿಟಾರೋ ಮೊಜಿಜುಕಿ ಎದುರಿಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನ 16ರ ಸುತ್ತಿನಲ್ಲಿ ಅಗ್ರ ಶ್ರೇಯಾಂಕಿತೆ ಅರಿನಾ ಸಬಲೆಂಕ ಜಪಾನ್ನ ನವೊಮಿ ಒಸಾಕಾ ವಿರುದ್ದ ಸೆಣಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವಾಲಯದ ಸಮಗ್ರ ಶಿಕ್ಷಣ ಅಭಿಯಾನದಡಿ ಆರಂಭಿಸಿದ ರಾಷ್ಟೀಯ ಯೋಜನೆ ನಿಪುಣ ಭಾರತ ಮಿಷನ್ ಅನುಷ್ಠಾನಗೊಂಡು ಇಂದಿಗೆ 5 ವರ್ಷಗಳು ಪೂರ್ಣಗೊಂಡಿವೆ. ನಿಪುಣ ಭಾರತ ಮಿಷನ್ ಪ್ರತಿ ಮಗು 3ನೇ ತರಗತಿಯ ಅಂತ್ಯದ ವೇಳೆಗೆ ಮೂಲ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಸಾಧನೆಯನ್ನು ಖಚಿತಪಡಿಸುತ್ತದೆ. 3ರಿಂದ 9 ವರ್ಷ ವಯಸ್ಸಿನ ಮಕ್ಕಳಿಗೆ ಜೀವಿತಾವಧಿಯ ಕಲಿಕೆಗಾಗಿ ಮೂಲಭೂತ ಓದು, ಬರವಣಿಗೆ ಮತ್ತು ಗಣಿತ ಕೌಶಲ್ಯಗಳನ್ನು ಪಡೆಯಲು ಈ ಯೋಜನೆ ನಿರ್ದಿಷ್ಟ ಕಲಿಕಾ ಗುರಿಗಳನ್ನು ನಿಗದಿಪಡಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆಯಿಂದ 3 ದಿನಗಳ ಇಂಡೋನೇಷ್ಯಾ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ನರೇಂದ್ರ ಮೋದಿ ಜಕಾರ್ತಾದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಭಾಷಣ. ಕರ್ನಾಟಕದಲ್ಲಿ ಎಸ್ಐಆರ್ ನಿಯಮ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ದೂರು, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿ ಕುಮಾರಸ್ವಾಮಿ. ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸಲು ವಿಬಿಜಿರಾಮ್ಜಿ ಕಾಯ್ದೆ ಸಹಕಾರಿ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ನಲ್ಲಿಂದು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಹಾಸನ ಕೇಂದ್ರ, ಸಮಯ 1:20:22. ಭಾವಗೀತೆಗಳ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಚಂದ್ರಶೇಖರ ಕಂಬಾರ ಅವರ ರಚನೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ ಗೆಳೆಯ ಬರೆತೀನಿ ಮನದಾಗಿರೋ ನೆನಪ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ. ನಿನ್ನ ಬಾಂಧಳದಂತೆ ನನ್ನ ಮನವಿರಲಿ, ಕುವೆಂಪು ಅವರ ರಚನೆ, KS ಸುರೇಖಾ ಅವರ ಸ್ವರದಲ್ಲೇ.

ಇದುವರೆಗೂ ಭಾವಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೌಂದರ್ಯ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ ಹಾಗೂ ಅನುರಾಧ ಭಟ್. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸರಸಂಯೋಜನೆ ಇರುವ ಡಾಕಿ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಮೂಡಿ ಬರುತ್ತಿರುವ ಧ್ವನಿಗಳು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರದು.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ರಘುದೀಕ್ಷಿತ್ ಅವರು ಸ್ವರ ಸಂಯೋಜಿಸಿ ಹಾಡಿರುವ ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದ ಗೀತೆ, ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯ.

ಕೇಳುಗರೆ, ನಿಮ್ಮ ನೆಚ್ಚಿನ ಹಾಸನದ ಬಾನುಲಿಯಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಕೃಷ್ಣನ್ ಲವ್ ಸ್ಟೋರಿ ಚಿತ್ರದ ಗೀತೆ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್, ಸ್ವರ ಸಂಯೋಜಿಸಿದ್ದಾರೆ ಶ್ರೀಧರ್ ವಿ ಸಂಭ್ರಮ್.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:57 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಕೃಷಿ ವಿದ್ಯಮಾನಗಳನ್ನು ಆಧರಿಸಿದ ಮಾತುಕತೆ ಅರಳಿಕಟ್ಟೆ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಒಲವೇ ಜೀವನ ಲೆಕ್ಕಾಚಾರ ಚಿತ್ರದ ಗೀತೆ. ಗೀತೆಯ ಗಾಯಕರು ರಾಜೇಶ್ ಕೃಷ್ಣನ್ ಮತ್ತು ಶ್ರೇಯಾ ಘೋಷಾಲ್.

ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಡಿಬಂತು. ಕೆಳಗರೆ ಮತ್ತೆ ಕನ್ನಡ ಚಿತ್ರಗೀತೆಗಳನ್ನು ಈ ಮಧ್ಯಾಹ್ನ 2:40 ಆಲಿಸಬಹುದಾಗಿದೆ.

0: सरकार ने मेटा को इंस्टाग्राम से बच्चों के शोषण से जुड़े विज्ञापन हटाने का आदेश देते हुए 7 दिन के भीतर जवाब मांगा। छत्तीसगढ़ की सुप्रसिद्ध पंडवानी गायिका तीजन बाई का निधन। राष्ट्रपति, उपराष्ट्रपति और प्रधानमंत्री ने शोक व्यक्त किया। और ICC महिला T20 क्रिकेट विश्व कप के फाइनल में आज शाम इंग्लैंड और ऑस्ट्रेलिया का होगा मुकाबला। और इसके साथ ही दोपहर समाचार का ये अंक समाप्त हुआ। नमस्कार।
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ. ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ. ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಠಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ. ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪಹಾನಿ. ದೇಶದಲ್ಲಿ ಹಿಂದುಳಿದ ಹಾಗೂ ಶೋಷಿತ ವರ್ಗಕ್ಕೆ ರಾಜಕೀಯ ಸಾಮಾಜಿಕ ಹಕ್ಕುಗಳು ಸಿಗುವಂತಾಗಲು ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವೇ ಕಾರಣವಾಗಿದೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಂದು ಉದ್ಘಾಟಿಸಿದರು. ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಅಂಬೇಡ್ಕರ್ ಅವರಿಗೆ ಸಲ್ಲಬೇಕಾದ ಮನ್ನಣೆ ಸಿಗಬೇಕಾದರೆ ಹಿಂದುಳಿದ ವರ್ಗದವರೂ ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂವಿಧಾನವನ್ನು ರಕ್ಷಿಸಬೇಕಿದೆ. ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕು ಎನ್ನುವ ಸಂವಿಧಾನದ ಆಶಯ ಈಡೇರಿದಾಗ ಮಾತ್ರ ಸಂವಿಧಾನಕ್ಕೆ ಅರ್ಥ ಸಿಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬೌದ್ಧ ಭಿಕ್ಕುಗಳಾದ ಕೊಳ್ಳೆಗಾಲ ಬುದ್ಧ ವಿಹಾರ ಪೂಜ್ಯ ಮನೋರಕ್ಕಿತ ಬಂತೇಜಿ ಚೇತವನ, ಸಚಿವರಾದ ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸಂಸದ ಡಾ ಕೆ ಸುಧಾಕರ್, ಶಾಸಕರಾದ ಶರತ್ ಬಚ್ಚೇಗೌಡ, ಆನೇಕಲ್ ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಧೀರಜ್ ಮುನಿರಾಜು, ವಿಧಾನ ಪರಿಷತ್ ಸದಸ್ಯ ರವಿ ಮತ್ತಿತರರು ಉಪಸ್ಥಿತರಿದ್ದರು. ಅನಧಿಕೃತ ಬೀಜ ಮತ್ತು ರಸಗೊಬ್ಬರ ದಾಸ್ತಾನು ಹಾಗೂ ಮಾರಾಟ ನಿಯಂತ್ರಿಸಲು ಕೃಷಿ ಇಲಾಖೆ ಆಯುಕ್ತ ಡಾ ಬಿಸಿ ಸತೀಶ್ ಅವರ ಸೂಚನೆ ಮೇರೆಗೆ ಅಧಿಕಾರಿಗಳ ತಂಡ ಹಾಸನ, ತುಮಕೂರು ಮತ್ತು ಮಂಡ್ಯ ಜಿಲ್ಲೆಗಳಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ದಾಸ್ತಾನನ್ನು ವಶಪಡಿಸಿಕೊಂಡಿದೆ. ಹಾಸನ ಜಿಲ್ಲೆ ಸಾಲಗಾಮೆ ಮತ್ತು ಅರಸೀಕೆರೆ ವ್ಯಾಪ್ತಿಯಲ್ಲಿ ಬೀಜ ಕಾಯ್ದೆ ಉಲ್ಲಂಘಿಸಿ ಸಂಗ್ರಹಿಸಲಾಗಿದ್ದ ಒಟ್ಟು 97,000 ರೂಪಾಯಿ ಮೌಲ್ಯದ ಹೈಬ್ರಿಡ್ ಮೆಕ್ಕೆಜೋಳ ಬೀಜಗಳು ಹಾಗೂ ಬೇಲೂರು ತಾಲೂಕಿನಲ್ಲಿ 1.77 ಲಕ್ಷ ರೂಪಾಯಿ ಮೌಲ್ಯದ 88 ಚೀಲ ಯೂರಿಯಾ ಹಾಗೂ ಫಾಸ್ಫೋ ಜಿಪ್ಸಮ್ ಗ್ರಾನ್ಯೂಲ್ಸ್ ಜಪ್ತಿ ಮಾಡಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನಲ್ಲಿ ನಿಯಮಬಾಹಿರವಾಗಿ ಇರಿಸಲಾಗಿದ್ದ 86,000 ರೂಪಾಯಿ ಮೌಲ್ಯದ 22 ಲೀಟರ್ ಸೂಕ್ಷ್ಮ ಪೋಷಕಾಂಶ ಮಿಶ್ರಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ಮಂಡ್ಯ ತಾಲೂಕಿನ ಇಂದುವಾಳದಲ್ಲಿ ಅನಧಿಕೃತವಾಗಿ ಸಾಗಿಸಲಾಗುತ್ತಿದ್ದ 300 ಚೀಲ ಯೂರಿಯಾವನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ನಿಯಮಬಾಹಿರವಾಗಿ ಚಟುವಟಿಕೆ ನಡೆಸುವ ಮಾರಾಟಗಾರರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಲಾಖೆ ಎಚ್ಚರಿಸಿದೆ. ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ ಸೇರಿದಂತೆ ಕಾಡಂಚಿನ ಪ್ರದೇಶದ ಬುಡಕಟ್ಟು ಸೋಲಿಗ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಪೌಷ್ಠಿಕ ಆಹಾರ ಕಿಟ್ಗಳನ್ನು ಕಳೆದ 3 ತಿಂಗಳಿಂದ ಸ್ಥಗಿತಗೊಳಿಸಿರುವುದನ್ನು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಖಂಡಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಆಹಾರ ಭದ್ರತೆಯ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ದುರ್ಬಲ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬರ ಮತ್ತು ಉದ್ಯೋಗದ ಕೊರತೆ ನಡುವೆ ಸರ್ಕಾರದ ಈ ನಿರ್ಲಕ್ಷ್ಯದಿಂದಾಗಿ ಸೋಲಿಗ ಕುಟುಂಬಗಳು ಕೂಲಿ ಅರಸಿ ವಲಸೆ ಹೋಗುವಂತಾಗಿದೆ ಮತ್ತು ಮಕ್ಕಳು ಶಾಲೆ ತೆರೆಯುವ ದುಸ್ಥಿತಿ ನಿರ್ಮಾಣವಾಗಿದೆ. ಖಾತರಿ ಯೋಜನೆಗಳ ಹೆಸರಿನಲ್ಲಿ ಪ್ರಚಾರ ಪಡೆಯುತ್ತಿರುವ ಸರ್ಕಾರ ಮೂಲಭೂತ ಆಹಾರ ಒದಗಿಸುವಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ವೇಳೆ ಬಾಕಿ ಇರುವ 3 ತಿಂಗಳ ಪೌಷ್ಠಿಕ ಆಹಾರ ಕಿಟ್ಗಳನ್ನು ತಕ್ಷಣವೇ ವಿತರಿಸಿ ಬುಡಕಟ್ಟು ಸಮುದಾಯಕ್ಕೆ ನ್ಯಾಯ ಒದಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ಲೋಪದೋಷಗಳ ಕುರಿತು ತಾವು ನೀಡಿದ್ದ ಹೇಳಿಕೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಸಮರ್ಥಿಸಿಕೊಂಡಿದ್ದಾರೆ ಹಾಗೂ ಈ ಬಗ್ಗೆ ಮುಖ್ಯ ಚುನಾವಣಾ ಅಧಿಕಾರಿಯವರೇ ಸಮಗ್ರ ಪರಿಶೀಲನೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಸಚಿವ ಎಚ್ಕೆ ಪಾಟೀಲ್ ಅವರ ಹೆಸರಿನಲ್ಲಿ 3 ಮತಗಳಿರುವ ಕುರಿತು ಅಧಿಕೃತ ದಾಖಲೆಗಳ ಆಧಾರದ ಮೇಲೆಯೇ ತಾವು ಪ್ರಸ್ತಾಪಿಸಿದ್ದು, ಈ ವಿಷಯದಲ್ಲಿ ಕ್ಷಮೆ ಕೇಳುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಒಂದೇ ಕ್ಷೇತ್ರದಲ್ಲಿ ವ್ಯಕ್ತಿಯ ಹೆಸರು ಮತ್ತು ತಂದೆಯ ಹೆಸರು ಒಂದೇ ರೀತಿ ಇರುವುದರಿಂದ ಉಂಟಾಗಿರುವ ಗೊಂದಲದ ಬಗ್ಗೆ ಸಚಿವ

0: ಎಚ್ ಕೆ ಪಾಟೀಲ್ ನೀಡಿರುವ ಸ್ಪಷ್ಟೀಕರಣವನ್ನು ಚುನಾವಣಾ ಅಧಿಕಾರಿಗಳು ಕೂಲಂಕಷವಾಗಿ ಪರಿಶೀಲಿಸಬೇಕು ಎಂದು ಅವರು ತಿಳಿಸಿದ್ದಾರೆ. ಮ್ಯಾಪಿಂಗ್ ನಂತರವೂ ಒಂದೇ ಹೆಸರಿನಲ್ಲಿ ಹಲವು ಮತಗಳಿರುವ ಪ್ರಕರಣಗಳು ಮರುಕಳಿಸುತ್ತಿರುವುದು ಗಂಭೀರ ವಿಚಾರವಾಗಿದ್ದು, ತಾವು ಯಾರ ಮೇಲೂ ವೈಯಕ್ತಿಕ ಆಪಾದನೆ ಮಾಡದ ಕಾರಣ ಕ್ಷಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದೆ. ಜಿಲ್ಲೆಯಲ್ಲಿ ಇದುವರೆಗೂ ಒಟ್ಟು 9,59,565 ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು 15,937 ಫಾರ್ಮ್ಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಜನರಿಂದಲೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಮನೆ ಮನೆಗೆ ಭೇಟಿ ನೀಡುತ್ತಿರುವ ಬಿಎಲ್ಒಗಳು ಪ್ರತಿಯೊಬ್ಬ ಮತದಾರರ ಮಾಹಿತಿ ದಾಖಲಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಪ್ರಾಥಮಿಕ ಮಾಹಿತಿ ಆಧರಿಸಿ 894 ಮಂದಿಯನ್ನು ಅನರ್ಹರ ಪಟ್ಟಿಗೆ ಸೇರಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯ ವಿಶೇಷ ಅಭಿಯಾನದಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಜವಾಬ್ದಾರಿಯಿಂದ ಪಾಲ್ಗೊಳ್ಳಬೇಕು ಮತ್ತು ತಮ್ಮ ಅಮೂಲ್ಯವಾದ ಮತದಾನದ ಹಕ್ಕನ್ನು ರಕ್ಷಿಸಿಕೊಳ್ಳಬೇಕು ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ಆರಂಭವಾಗಿರುವ SIR ಪ್ರಕ್ರಿಯೆಯು ಅತ್ಯಂತ ಪ್ರಮುಖವಾದದ್ದಾಗಿದೆ. ಸಾರ್ವಜನಿಕರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು.
4: ತಮ್ಮ ಮತ ಅತಿ ಅಮೂಲ್ಯವಾದದ್ದು. ಅದಕ್ಕೆ SIR ಏನ್ ಇವತ್ತು ಶುರುವಾಗಿದೆಯೋ, BLAಗಳು ಯಾರು ಬರ್ತಾರೋ, ಎರಡು ಫಾರ್ಮ್ಸ್ ಕೊಡ್ತಾರೆ ನಿಮಗೆ, ಅದರಲ್ಲಿ ಒಂದು ಫಾರ್ಮ್ ಎಲ್ಲ ಫಿಲ್ ಮಾಡಿ ವಾಪಸ್ BLA ಕೊಡಿ, ಇನ್ನೊಂದು ಫಾರ್ಮ್ ನೀವು ಇಟ್ಕೊಳ್ಳಿ. ದಯವಿಟ್ಟು ನೀವು ಬಹಳ ಗಮನ ಇಟ್ಕೊಂಡು ಯಾವ್ಯಾವ ಓಟು ಯಾರ್ಯಾರ್ದಿದೆಯೋ ಅದನ್ನ ಕರೆಕ್ಟ್ ಆಗಿ ನಮೂದೇ ಮಾಡಿಸಿ ಅವ್ರನ್ನ ರಿಜಿಸ್ಟರ್ ಮಾಡಿಸಿ. ನಿಮ್ಮ ಮತ ಬಹಳ ಅಮೂಲ್ಯವಾದದ್ದು, ಅದಕ್ಕೆ SIR ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಮತ ಪಟ್ಟಿಯಿಂದ ಅದನ್ನ ನಿಮ್ಮ ಹೆಸರು ಬಿಡಲಾಗುತ್ತೆ. ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಸಹಕಾರ ಇರಲಿ.
0: ರಾಜ್ಯದ ಕೆಲವೆಡೆ ಕಳೆದ ಕೆಲವು ದಿನಗಳಿಂದ ಸ್ವಲ್ಪ ಮಟ್ಟದಲ್ಲಿ ಮಳೆಯಾಗಿದ್ದು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ದಾವಣಗೆರೆ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳಿಂದ ಮಳೆಯಾಗುತ್ತಿದ್ದು ಸ್ಥಗಿತಗೊಂಡಿದ್ದ ಕೃಷಿ ಚಟುವಟಿಕೆಗಳು ಮತ್ತೆ ಗರಿಗೆದರಿವೆ. ಮಳೆ ಕೊರತೆಯಿಂದಾಗಿ ಆತಂಕದಲ್ಲಿದ್ದ ಮತ್ತು ತಾತ್ಕಾಲಿಕವಾಗಿ ಕೃಷಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿದ್ದ ಅನ್ನದಾತರ ಮುಖದಲ್ಲಿ ಈಗ ಮಂದಹಾಸ ಮೂಡಿದೆ. ಜಿಲ್ಲೆಯ ಚನ್ನಗಿರಿ, ಹರಿಹರ, ಹೊನ್ನಾಳಿ, ಜಗಳೂರು ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಮಳೆಯಾಗಿದೆ. ಇದರಿಂದಾಗಿ ರೈತರು ಹೊಲಗಳತ್ತ ಮುಖ ಮಾಡಿದ್ದು ಬಿತ್ತನೆ, ಉಳುಮೆ ಹಾಗೂ ಕಳೆ ಕೀಳುವ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮೆಕ್ಕೆಜೋಳ, ಭತ್ತ, ರಾಗಿ, ದ್ವಿದಳ ಧಾನ್ಯ ಬಿತ್ತನೆ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ 4 ದಿನಗಳಿಂದ ಗಾಳಿ ಸಹಿತ ಸಾಧಾರಣ ಮಳೆಯಾಗುತ್ತಿದೆ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದಾಗಿ ಮೂಡಿಗೆರೆ ತಾಲೂಕಿನ ಕೋಳೂರು ಗ್ರಾಮದಲ್ಲಿ ಮನೆಗಳ ಮೇಲೆ ಮರ ಉರುಳಿಬಿದ್ದು ಹೆಚ್ಚಿನ ಹಾನಿ ಸಂಭವಿಸಿದೆ. ಇದೇ ಗ್ರಾಮದ ಕೆಲ ಮನೆಗಳಿಗೆ ನೀರು ನುಗ್ಗಿದೆ. ಕೆಲವೆಡೆ ಮರ ಹಾಗೂ ವಿದ್ಯುತ್ ಕಂಬಗಳು ಉರುಳಿವೆ. ಕಳಸ ತಾಲೂಕಿನ ಹಲವೆಡೆ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಕುದುರೆಮುಖ, ಶೃಂಗೇರಿ ಸುತ್ತಮುತ್ತ ಹೆಚ್ಚಿನ ಮಳೆಯಾಗುತ್ತಿದ್ದು ತುಂಗಭದ್ರಾ ಹಾಗೂ ಹೇಮಾವತಿ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆ ಉಂಟಾಗಿದೆ. ಮಳೆಯಿಂದ ರೈತರಿಗೆ ಅನುಕೂಲವಾಗಿದ್ದು ಮಲೆನಾಡು ಭಾಗದಲ್ಲಿ ಕಾಫಿ, ಮೆಣಸು ಕೃಷಿ ಚಟುವಟಿಕೆಗಳು ಚುರುಕಾಗಿವೆ. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ವ್ಯಸನ ಕೇವಲ ವ್ಯಕ್ತಿಯ ಆರೋಗ್ಯವನ್ನಷ್ಟೇ ಅಲ್ಲ, ಬದಲಿಗೆ ಕುಟುಂಬದ ನೆಮ್ಮದಿ, ಸಮಾಜದ ಶಾಂತಿ ಮತ್ತು ದೇಶದ ಭವಿಷ್ಯಕ್ಕೂ ಗಂಭೀರ ಸವಾಲಾಗಿ ಪರಿಣಮಿಸಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ನಿಷೇಧ ಮತ್ತು ವ್ಯಸನ ಮುಕ್ತಿ ಮಂಡಳಿಯ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕಳವಳ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶ್ವ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವ್ಯಸನಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲಾ ವರ್ಗದವರು ಸಾಮೂಹಿಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ ಡಾ ಉಡೆ ಪಿ ಕೃಷ್ಣ, ಯುವಜನರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಮಾದಕ ವಸ್ತುಗಳ ದುರುಪಯೋಗ ತಡೆಯಲು ವಿದ್ಯಾರ್ಥಿಗಳು ಜಾಗೃತ ರಾಯಭಾರಿಗಳಾಗಬೇಕು ಎಂದರು. ಗ್ರೇಟರ್ ಬೆಂಗಳೂರು ಆಡಳಿತ ವ್ಯವಸ್ಥೆಯಡಿ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಸ್ವತಂತ್ರ ಆಡಳಿತ ಲಭಿಸಿದ್ದು ಪ್ರಸಕ್ತ ಸಾಲಿಗೆ 3,800 ರಿಂದ 3,900 ಕೋಟಿ ರೂಪಾಯಿ ಮೊತ್ತದ ಆಯವ್ಯಯ ರೂಪಿಸಲಾಗಿದೆ ಎಂದು ಪಾಲಿಕೆ

0: ಆಯುಕ್ತ ಡಿಎಸ್ ರಮೇಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಾರದರ್ಶಕತೆಗಾಗಿ ಕಾಮಗಾರಿಗಳ ಪ್ರಗತಿ ತಿಳಿಸುವ ಡಿಜಿಟಲ್ ಡ್ಯಾಶ್ಬೋರ್ಡ್ ಜಾರಿಗೊಳಿಸಲಾಗುತ್ತಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ರಕ್ಷಣೆಯಿಂದ ಮಾತ್ರ ಹಿಂದುಳಿದ ಶೋಷಿತ ವರ್ಗಕ್ಕೆ ಸಾಮಾಜಿಕ ನ್ಯಾಯ ಸಾಧ್ಯ, ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ. ಹಾಸನ, ತುಮಕೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕೃಷಿ ಇಲಾಖೆ ಕಾರ್ಯಾಚರಣೆ, ಅನಧಿಕೃತ ಬೀಜ ರಸಗೊಬ್ಬರ ವಶ. ಬುಡಕಟ್ಟು ಸೋಲಿಗರಿಗೆ ಪೌಷ್ಟಿಕ ಆಹಾರ ಕಿಟ್ ವಿತರಣೆ ಸ್ಥಗಿತ, ಸರ್ಕಾರದ ವಿರುದ್ದ ವಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ. ದಾವಣಗೆರೆ, ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಮಳೆ, ಚುರುಕಾದ ಕೃಷಿ ಚಟುವಟಿಕೆ, ಕೆಲವೆಡೆ ಅಲ್ಪ ಹಾನಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಹಾಸನ ಕೇಂದ್ರ ಕನ್ನಡ ಚಿತ್ರಗೀತೆಗಳು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರಲಿದೆ. ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮನು ಮತ್ತು ಚಿತ್ರ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕೇಳುಗರೆ, ಇದುವರೆಗೂ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಮತ್ತೆ ಈ ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳನ್ನು ಆಲಿಸಬಹುದಾಗಿದೆ.

0: विदिशापति महाराज अग्निमित्र
1: प्रबल वन उत्साह

0: ये है विविध भारती।
1: उजाले उनकी यादों की, उजाले उनकी यादों की।

ಇದು ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ 4:59. ನಾನು ನಿಮ್ಮ ಚೇತನ್ ಪಟೇಲ್.

ನಿಮ್ಮ ಸಂದೇಶ ಮೇಘ ಸಂಗೀತ. ಇದು ನಿಮ್ಮ ವಾಟ್ಸಾಪ್ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಆಯ್ಕೆಯ ಗೀತೆಯನ್ನು ನಮ್ಮ ಆಕಾಶವಾಣಿಯ ಹಾಸನ ಕೇಂದ್ರದಿಂದ ಪ್ರಸಾರ ಮಾಡಬೇಕಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 9141688637. ಈ ಸಂಖ್ಯೆಗೆ ವಾಟ್ಸಾಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು.

ಕೇಳುಗರೆ, ಈಗ ಸಮಯ ಸರಿಯಾಗಿ 5:15. ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ, ಮಡೆನೂರು.
2: ನಿಮ್ಮ ಸಂದೇಶ ಮೇಘ ಸಂಗೀತ. ಈ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಆಕಾಶ್ ಚಿತ್ರದ ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲ. ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್. ಈ ಗೀತೆಯನ್ನು ಪ್ರಸಾರ ಮಾಡಲು ಸಂದೇಶವನ್ನು ಕಳುಹಿಸಿದ್ದವರು ಮಂಜುನಾಥ್ ಸಿಪಿ, ವಿದ್ಯಾನಗರ, ಹಾಸನ.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
3: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜ. ಈ ಹಾಡಿಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಗಣೇಶ್ ಗೌಡ, HD, ಜೋಡಿಗಟ್ಟೆ, ಹಿರಿಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಈಗ ಕೇಳಿ ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ದೇವ. ಈ ಹಾಡಿಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಧರ್ಮ, ಜೋಡಿಗಟ್ಟೆ ಹಿರೇಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ.

ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಪ್ರೇಮಲೋಕ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಮತ್ತು ಸಂಗೀತವೆರಡೂ ಹಂಸಲೇಖ ಅವರದ್ದು. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಅನಿಲ್ ಕುಮಾರ್, ತಡಕನಹಳ್ಳಿ, ಹಿರೇಕೆರೂರು ತಾಲೂಕು, ಹಾವೇರಿ ಜಿಲ್ಲೆ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಡಾಕ್ಟರ್ ಕೃಷ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ರುದ್ರಮೂರ್ತಿ ಶಾಸ್ತ್ರಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಮಮತಾ ಶಿವರಾಜ್ ಭದ್ರಾವತಿ.

ಆಲಿಸಿ ಗಂಗಾ ಯಮುನ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿದ್ಯಾಸಾಗರ್. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಚಿತ್ರ, ಶಿವಕುಮಾರ್ ಹೊಸ್ಮನೆ, ಭದ್ರಾವತಿ.

0: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
1: ಕೇಳಿದ್ರೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ. ಈಗ ಕೇಳಿ ಗಡಿಬಿಡಿಗಂಡ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಸಾಹಿತ್ಯ ಮತ್ತು ಸಂಗೀತವೆರಡು ಹಂಸಲೇಖ ಅವರದ್ದು. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ಅನನ್ಯ, ಧನುಷ್ ಜಿ ಡಿ, ಹಾಸನ.

ಕೇಳಿ ಮೇಯರ್ ಮುತ್ತಣ್ಣ ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದವರು ಹರೀಶ್ ಸಿ ಕೆ, ಚಾಕೇನಹಳ್ಳಿ, ಹೊಳೆನರಸೀಪುರ ತಾಲೂಕು, ಹಾಸನ.

ಕೇಳುಗರೆ, ಈಗ ಆಲಿಸಿ ಗಿರಿಕನ್ಯೆ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ರೋಹನ್ ಗೌಡ ಹಾಗೂ ಸೌಮ್ಯ ಟಿವಿ, ಗವೇನಹಳ್ಳಿ, ಹಾಸನ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಕನಸುಗಾರ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್. ಈ ಗೀತೆಗಾಗಿ ಸಂದೇಶವನ್ನು ಕಳುಹಿಸಿದ್ದವರು ದೀಕ್ಷಿತ್ ಟಿಎನ್, ಭರತ್ ಭೂಷಣ್, ರಾಕೇಶ್ ಗೌಡ, ಉಲ್ಲಾಸ್ ಗೌಡ ಹಾಗೂ ಸಚಿನ್ ಆರ್ ಗೌಡ ಹಾಸನಾಮ್.

0: ಕೇಳುಗರೆ, ಇದುವರೆಗೂ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಈಗ ಸಮಯ 6 ಗಂಟೆ ಆಗುತ್ತಲಿದೆ. ಇದು ಆಕಾಶವಾಣಿ ಹಾಸನ ಕೇಂದ್ರ FM ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ 6:01. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. ಇಂದು ಸಂಜೆ 6:15 ಭಾವಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿಯಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಂತರ ಅರಳೀಕಟ್ಟೆ ಕಾರ್ಯಕ್ರಮದಲ್ಲಿ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. 7:45 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಕನ್ನಡದಲ್ಲಿ ಮಾತುಕತೆ. ಈ ಕಾರ್ಯಕ್ರಮದಲ್ಲಿ ಚನ್ನವೀರ ಕಣವಿ ಅವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ, ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಅಶೋಕ್ ಜಿಎಸ್. 8:00 ಕನ್ನಡ ಚಿತ್ರಗೀತೆಗಳು, 8:30 ಗಜಲ್ಸ್, 9:15 ದೆಹಲಿ ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್, 9:30 ನಾಟಕ ಕೊರಿಯಪ್ಪನ ಕೊರಿಯೋಗ್ರಫಿ, 10:00 ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭಾ. ಇವಿಷ್ಟು ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ನಾಳೆ ಬೆಳಿಗ್ಗೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ, 6:35 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:45 ಸವಿಗಾನ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ದೇಶಭಕ್ತಿ ಗೀತೆಗಳು, 9:00 ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಳುಕುಂಡಲು ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಸಂಪರ್ಕಿಸಲು ಸಂಖ್ಯೆಗಳು 0817224628 ಹಾಗೂ 2452258. 10:00 ಒಗಟು ಜಿಗುಟು ನೇರ ಫೋನ್ ಇನ್ ಕಾರ್ಯಕ್ರಮ, 10:30 ಕರೆಗೊಂದು ಗೀತೆ ನಿಮ್ಮ ಕರೆ ನಿಮ್ಮ ಹಾಡು, 11:00 ಫುಲ್ವಾರಿ ಗೀತೋಂಕ ಆಂಗನ್, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಕಾರ್ಯಕ್ರಮದಲ್ಲಿ ಟಿಆರ್ ಮಹಾಲಿಂಗಂ ಅವರ ಕೊಳಲು ವಾದನ ಕೇಳಬಹುದು. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ, ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಮತ್ತು ಯೋಗ, ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀ ಶ್ರೀನಿವಾಸ್ ಅರ್ಕ ಅವರೊಂದಿಗೆ ಸಂದರ್ಶನ. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಪ್ರಗತಿ ಪಥ, 1:20 ಭಾವಗೀತೆಗಳು, 1:30 ಕನ್ನಡ ಚಿತ್ರಗೀತೆಗಳು, 2:40 ಚಿತ್ರಗೀತೆಗಳು, 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ, ನಂತರ 4:00 ಸೆಹತ್ನಾಮಾ, 5:00 ಕನ್ನಡ ಚಿತ್ರಗೀತೆಗಳು ನೇರ ಫೋನ್ ಇನ್ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿಯಲ್ಲಿ ಕೇಂದ್ರ ಪುರಸ್ಕೃತ ತಾಳೆ ಬೆಳೆ ಯೋಜನೆಯಿಂದ ಕೃಷಿಕರಿಗೆ ದೊರೆಯುವ ಸೇವಾ ಸೌಲಭ್ಯಗಳ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಸಹಾಯಕ ತೋಟಗಾರಿಕಾ ಅಧಿಕಾರಿ ಬಿಕೆ ಅಶ್ವಿನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳು, 8:00 ಯುವವಾಣಿ ಕಾರ್ಯಕ್ರಮದಲ್ಲಿ ಯುವ ರಸಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಸ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್. 9:30 ಬೆಂಗಳೂರು ಕೇಂದ್ರದಿಂದ ಜನಪದ ವೈವಿಧ್ಯ. 10:00 ಮಧುರ ಗಾನ ಚಿತ್ರಗೀತೆಗಳ ಕಾರ್ಯಕ್ರಮ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್. ಇವಿಷ್ಟು ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani. The news are read by Abhishek Mukhopadhyay. Union Minister of Agriculture and Rural Development Shivraj Singh Chauhan today released the first installment of over 25,000 crore rupees to the states under Viksit Bharat Guarantee for Rozgar and Ajivika Mission Grameen. Mr. Chauhan also reviewed the implementation of the scheme with rural development ministers of all states and union territories. He said the first installment released today is aimed at ensuring that states have adequate funds so that wages can be paid within 15 days. The monsoon session of Parliament will commence from the 20th of this month and continue till the 13th of August. Parliamentary Affairs Minister Kiran Rijiju informed that President Draupadi Murmu has approved the proposal of the government to convene the monsoon session of Parliament from 20th of July. The government has withdrawn emergency curbs on natural gas supplies after liquefied natural gas LNG shipments through the Strait of Hormuz resumed following a ceasefire in the West Asia conflict. The emergency order was issued in March this year under the Essential Commodities Act after disruptions to LNG shipments through the Strait of Hormuz. Minister of State for Personnel, Public Grievances and Pensions Dr. Jitendra Singh today met a delegation of Bharatiya Mazdoor Sangh, BMS, and affiliated employees' organizations to discuss a range of issues relating to government employees, pensioners and administrative reforms. Dr. Singh appreciated the constructive role played by employee organizations in bringing service-related issues before the government through institutional dialogue. In Maharashtra, heavy monsoon rains continued to affect several parts of the state today, triggering rescue operations and rain-related incidents. In Raigad district, 10 to 12 tourists were safely rescued by the police from Adoshi waterfall near Kopoli after the water level suddenly rose. Authorities have advised people to stay away from rivers, waterfalls and other water bodies during the monsoon. In Mumbai, a 63-year-old man was killed after a tree fell on a shop in Kurla during heavy rain this afternoon. The BMC said 64 incidents of tree falls and 8 cases of wall or partial house collapses have been reported across the city. Heavy rain and strong gusty winds have also disrupted flight operations significantly. The India Meteorological Department has issued a red alert in the Konkan districts including Mumbai, Thane, Palghar, Raigad and Ratnagiri. Heavy to very heavy rainfall is also predicted in the ghat areas of Satara, Pune and Kolhapur. In rest of Maharashtra, the weather office has forecast thunderstorms with lightning, gusty winds of 30 to 40 km per hour and extremely heavy rainfall at isolated locations. Uttarakhand Chief Minister Pushkar Singh Dhami today flagged off the first batch of the Kailash Mansarovar Yatra 2026 from Tanakpur in Champawat district for the next leg of the pilgrimage. The first batch comprises 49 pilgrims, including a doctor, with 34 men and 15 women. Venezuela's acting president Delcy Rodriguez has thanked India for assistance in the wake of massive earthquakes. Rodriguez said that Venezuela will be reborn. In a social media post, Rodriguez said the country honors the rescuers from the United Kingdom, Qatar, France, India, Barbados, Brazil and Argentina in recognition of the invaluable work and the solidarity they have shown with Venezuela during these days of sorrow. She said Venezuela will never forget their dedication, courage and commitment. In the ICC Women's T20 World Cup, England will take on Australia in the final at the Lord's Cricket Ground in London today. The match will begin at 8 p.m. Indian time. In Wimbledon tennis, round of 16 matches are being played today. Serbia's Novak Djokovic will face Roman Saifulin of Russia, while top seed Yannick Sinner of Italy will take on Japan's Shintaro Mochizuki in the men's singles. In the other matches, Hubert Hurkacz of Poland will meet Germany's Johan Lennart Struff. Canada's Felix Oze Aliassime will play Alejandro Davidovich Fokina of Spain in the pre-quarterfinals. In the women's singles, Czech Republic's Karolina Muchova will take on compatriot Barbora Krejcikova. Top-seeded Arina Sabalenka will face Japan's Naomi Osaka. And that is the end of this news bulletin.
0: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಸರಿಯಾಗಿ 6:10:10.
2: ಆಕಾಶವಾಣಿ ಹಾಸನ ಸೇವಾ ಮಾಹಿತಿ.
3: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗಿರುವ ವಿವಿಧ ಬೆಳೆಗಳಿಗೆ

0: ವಿಮಾ ಸುರಕ್ಷತೆ ಒದಗಿಸುವ ಸಲುವಾಗಿ ಅಧಿಸೂಚನೆ ಪ್ರಕಟಣೆಯಾಗಿರುತ್ತದೆ. ಭತ್ತ, ರಾಗಿ, ಮುಸುಕಿನ ಜೋಳ, ಉದ್ದು, ಹೆಸರು, ಎಳ್ಳು, ಅಲಸಂದೆ, ಹತ್ತಿ, ಆಲೂಗಡ್ಡೆ, ತೊಗರಿ, ಹುರುಳಿ ಹಾಗೂ ಟೊಮ್ಯಾಟೊ ಬೆಳೆಗಳನ್ನು ಬೆಳೆಯುವ ಕೃಷಿಕರು ತಮ್ಮ ಸಮೀಪದ ಬ್ಯಾಂಕ್, ಕರ್ನಾಟಕ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳಬಹುದಾಗಿರುತ್ತದೆ. ಹಾಗೂ ಈ ಕುರಿತು ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳುವಂತೆ ಹಾಸನದ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿರುತ್ತದೆ. ಬೆಳೆಗಳನ್ನು ಆಧರಿಸಿ ನೋಂದಣಿಗೆ ಅಂತಿಮ ದಿನಾಂಕ ನಿಗದಿಪಡಿಸಿದ್ದು ತಮ್ಮ ಸಮೀಪದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಸಹಕಾರಿ ಬ್ಯಾಂಕುಗಳಿಂದ ಸೂಕ್ತ ಮಾಹಿತಿ ಪಡೆದು ಕೃಷಿಕರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಬಹುದಾಗಿರುತ್ತದೆ.
1: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. ಟೂ ವೀಲರ್ಸ್ ಇರ್ಬೋದು, ಫೋರ್ ವೀಲರ್ಸ್ ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಡೆ ಉಂಟಾಗುತ್ತೆ. ಇದರಿಂದಾಗಿ ಇಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.
0: ಕೇಳುಗರೆ, ಗಮನಿಸಿ, ಇದೊಂದು ಪ್ರಕಟಣೆ. 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳನ್ನು ಸಮೀಕ್ಷೆ ಮಾಡಲು ಈಗ ಅವಕಾಶವನ್ನು ಕಲ್ಪಿಸಲಾಗಿದೆ. ಕೃಷಿಕರು ತಾವು ಬೆಳೆದಿರುವ ಬೆಳೆಯನ್ನು ಸಮೀಕ್ಷೆ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದ್ದು, ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆ್ಯಪ್ 2026-27 ಡೌನ್ಲೋಡ್ ಮಾಡಿಕೊಂಡು ಸಕ್ರಿಯಗೊಳಿಸಿ ಬೆಳೆ ಸಮೀಕ್ಷೆಯನ್ನು ದಾಖಲು ಮಾಡಬಹುದಾಗಿರುತ್ತದೆ ಎಂದು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ಮೊಬೈಲ್ ಆ್ಯಪ್ ಬಳಸಲು ನಿಮ್ಮ ಗ್ರಾಮಕ್ಕೆ ನೇಮಕವಾಗಿರುವ ಖಾಸಗಿ ವ್ಯಕ್ತಿಗಳ ಸಹಾಯ ಪಡೆಯಬಹುದಾಗಿರುತ್ತದೆ.

ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ. ಕರೆ ಮಾಡಿ ಮಾತನಾಡಿ.

0: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಭಾವಗೀತೆಗಳು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ ಅಂಬಿಕಾ ತನಯ ದತ್ತಾರವರ ರಚನೆ. ಹಾಡಿದ್ದಾರೆ ಮೇಘನಾ ಕುಲಕರ್ಣಿ. ಭೃಂಗದ ಬೆನ್ನೇರಿ ಬಂತು.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಆಲಿಸಿ ಅಂಬಿಕಾ ತನಯ ದತ್ತರವರ ರಚನೆಯ ಮತ್ತೊಂದು ಭಾವಗೀತೆ. ಹಾಡಿದ್ದಾರೆ ಮೇಘನಾ ಕುಲಕರ್ಣಿ.

0: ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ?
1: ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್, ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ.
2: ರತ್ನಂ ಸಿಲ್ಕ್ಸ್, ನಿಯರ್ ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
6: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ, ಬಿ ಆರ್ ಲಕ್ಷ್ಮಣ ರಾವ್ ಅವರ ರಚನೆ, ಹಾಡಿದ್ದಾರೆ ಸಿ ಅಶ್ವಥ್.

0: ಆಕಾಶವಾಣಿ ಬೆಂಗಳೂರು. ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ.
1: ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ. ನಾವು ಬೇಡದೇ ಇರೋ ಎಲೆಕ್ಟ್ರಿಸಿಟಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲಿಂದ ಗಿಡ ನೆಡೋದು, ಮರ ನೆಡೋದು, ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದ ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವ್ ಏನ್ಬೇಕಾದ್ರೆ ಇನ್ವಾಲ್ವ್ ಮಾಡಬಹುದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಇಟ್ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್. ವಿ ಆರ್ ಅ ಮಾಸ್ಟರ್ ಆಫ್ ಇಟ್ ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮ್ಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳ್ದಲ್ಲ ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡದೇ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ನ, ಕ್ಲೈಮೇಟ್ ಕ್ರೈಸಿಸ್ ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ ಇಲ್ಲ, ಬಯಡೆ

0: ಸೊಸೈಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವ ಮಾನವ ಅಂತ ಹೇಳಬೇಕಾದ್ರೆ ಇವತ್ತು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ಥ. ಡಿಫೈನ್ ಮಾಡಿದೆ ಅರ್ಬನ್ ಸ್ಪೇಸಸ್ ಅಲ್ಲಿ, ಸ್ಟೇಟ್ ಅಲ್ಲಿ, ನ್ಯಾಷನಲ್ ವೈಡ್ ಅಲ್ಲಿ 33% ನಮ್ಗೆ ಇರಬೇಕು ಅಂತ ಹೇಳಿ ಡಿಫೈನ್ ಮಾಡಿದಾಗ ಏನು ಅಂತ, ನಾನು ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಂಗಳೂರಲ್ಲಿ ಅವತ್ತು ನಮ್ಗೆ ಅರ್ಬನೈಸೇಷನ್ ಇಂದ ಮರಗಳನ್ನ ಕಟ್ ಮಾಡಕ್ ಸ್ಟಾರ್ಟ್ ಆಯಿತು, ನನ್ನ ಸಿಟಿ ನನ್ನ ಜಾಗ, ನಾನು ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಯೋಚನೆ ಮಾಡಬೇಕಾದ್ರೆ ಹೌದು ಹ್ಯಾವ್ ಟು ಏನಿದೆ ಅಂತ ಗೊತ್ತಾಗುತ್ತೆ ಏನ್ ಮಾಡ್ಬೇಕು ಅಂತ ಹೇಳಿ ನಾನು ಅವಾಗ ಕನ್ಸೆಪ್ಷನ್ ಅಲ್ಲಿ ನೋಡೋದು ಇದು ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಟುಡೇ ಐ ಆಮ್ ಸೋ ಹ್ಯಾಪಿ. ಬೆಂಗಳೂರಲ್ಲಿ 10-10-10 ಅಂದ್ರೆ ಒಂದು 15-20 ವರ್ಷದ ಮುಂಚೆ ಅದನ್ನ ಮಾಡಿದಾಗ ಚೀಫ್ ಜಸ್ಟಿಸ್ ಎಂ ಎನ್ ವೆಂಕಟಾಚಲಯ್ಯ ಅವರು ಅವತ್ತಿನ ಕಾಲಕ್ಕೆ ಬಂದು ನಂದು ಆ ವೆಬ್ಸೈಟ್ ನ ಮಾಡಿ ಇದು ಎಷ್ಟು ಒಳ್ಳೆ ಐಡಿಯಾ, ಒಬ್ರು ಯಾರೋ ಟೆಕ್ನಾಲಜಿನ ಯೂಸ್ ಮಾಡಿ ಒಂದು ಸಿಟಿನ ಟೆಂಪರೇಚರು, ಅಲ್ಲಿ ಏಸ್ಥೆಟಿಕ್ ಅಲ್ಲಿ ಇಂಪಾರ್ಟೆನ್ಸ್ ಅಲ್ಲಿ ಕಲ್ಚರು ಆ ಹಿಸ್ಟೋರಿ ಎಲ್ಲಾನು ಒಂದ್ ಕಡೆ ತಂದು ಇಟ್ಕೊಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದ. ಇಟ್ಸ್ ಅ ವೆರಿ ಗುಡ್ ಥಾಟ್ ಅಂತ ಹೇಳಿ ಇವತ್ತು ಮೈಸೂರಲ್ಲೂ ಒಂದು ವಾರ್ಡ್ ಕಂಪ್ಲೀಟ್ ಸೆನ್ಸಸ್ ಆಗಿದೆ. ಮೈಸೂರು ಮಹಾರಾಣಿ ಅವರೇ ಬಂದು ಒಂದೇ ಒಂದು ಮರದ ಕೆಳಗಡೆ ನಿಂತ್ಕೊಂಡು, ನಾವು ಒಂದು ಚೇರ್ ಕೂಡ ಹಾಕಿರ್ಲಿಲ್ಲ, ಒಂದು ಬಾಟಲ್ ನೀರು ಕೂಡ ಕೊಟ್ಟಿಲ್ಲ, ಸೆನ್ಸಸ್ ಟ್ರೀ ಇಂಪಾರ್ಟೆನ್ಸ್ ಎಂದು ಅಮ್ಮ ಬಂದು ಪ್ರಮೋದಾ ದೇವಿ ಅಮ್ಮ ಬಂದು ಮರದ ಕೆಳಗಡೆ ನಿಂತು ಅದನ್ನ ಇನಿಶಿಯೇಟ್ ಮಾಡಿಕೊಟ್ರು. ಆ ಫಸ್ಟ್ ಡಿಜಿಟಲೈಸ್ ಡೇಟಾ ಏನ್ ಮಾಡಿದ್ರು ಮೈಸೂರು ಮಹಾರಾಜ ಯದುವೀರ್ ಸರ್ ಬಂದು ಲಾಂಚ್ ಮಾಡಿಕೊಟ್ರು. ಆಕ್ಚುಲಿ ಅದು ತೋರಿಸುತ್ತೆ ಎಷ್ಟು ಇಂಪಾರ್ಟೆನ್ಸ್ ಅಂಡ್ ನಾವು ಆಲ್ ದ ಅದರ್ ಸಿಟಿ ಇನ್ ಮಂಗಳೂರಲ್ಲಿ ಯಾರೋ ಮಾಡಿದ್ರು, ಮತ್ತೆ ಮೈಸೂರಲ್ಲಿ ಇವತ್ತು ಯಾರು ಇನಿಶಿಯೇಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ವಡೋದರಾ ಬೇರೆ ಕಡೆ ಎಲ್ಲ ಕಡೆ ನಾನು ಕೇಳ್ತಾ ಇದಾರೆ ಆಕ್ಚುಲಿ. ಸೊ ಏನಕ್ಕೆ ಇದು ಹೇಳಿದೆ ಅಂದ್ರೆ ನೋಡಿ, ಇವತ್ತು ನಿಮ್ಗೆ ಏನಕ್ಕೆ ಏನಕ್ಕೆ ಟ್ರೀ ಸೆನ್ಸಸ್ ಮಾಡ್ಬೇಕಂತ ಹೈಕೋರ್ಟ್ ಕೂಡ ಹೇಳಿದೆ ದುಡ್ಡು ಕೊಟ್ಟು ಇವತ್ತು ಟ್ರೀ ಸೆನ್ಸಸ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಸಿಗುತ್ತೆ, ಒಂದು ಪರ್ಸನ್ಗೆ 7-8 ಮರ ಇರುತ್ತೆ ಬಿಕಾಸ್ ಅದು ಕಂಫರ್ಟಬಲ್ ಲಿವಿಂಗ್ ಅಂತ ಹೇಳಿ ಆ 33% ನ ಡಿಫೈನ್ ಮಾಡೋಕ್ಕಾಗತ್ತೆ. ಸೊ ಅರ್ಬನ್ ಲಿವಿಂಗ್ ಯಾಕೆ ಬರ್ತೀರಾ ನೀವು? ಆಕ್ಚುಲಿ ಒಳ್ಳೆ ಗಾಳಿ ಬೆಳಕು ನೀರಿಗೆ ಬರ್ತೀರಾ. ಸೊ ಈ ಸಿಟಿಲೇ ಕನ್ಸಂಪ್ಷನ್ಸ್ ಇದೆಲ್ಲ ಆಗ್ತಾ ಇರೋದ್ರಿಂದ ಇಲ್ಲಿ ಡಿಫೈನ್ ಮಾಡಿಲ್ಲ ಅಂದ್ರೆ ಕಾಡ್ ಹೆಂಗ್ ಉಳಿಸ್ತಾರೆ? ಆಮೇಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ, ಇವತ್ತು ನಾನು ಯಾವುದೇ ಸ್ಕೂಲು ಕಾಲೇಜಸ್ಗೆ ಹೋದ್ರೆ ಮಕ್ಕಳಿಗೆ ಬೆಂಗಳೂರಲ್ಲಿ 10 ಮರಾನ ಹೆಸರು ಮಾಡಕ್ಕಾಗತ್ತೆ ಅಂದ್ರೆ ಒಬ್ರು ಹೇಳಕ್ಕಾಗ್ತಾ ಇಲ್ಲ. ದಟ್ ಈಸ್ ದ ಡಿಸ್ಕನೆಕ್ಟ್ ಇನ್ ದ ಅರ್ಬನ್ ಸ್ಪೇಸ್ ವಿ ಆರ್ ಫೇಸಿಂಗ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಬರಾಂಕ 102.2 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 6:35:05.
1: ಹೈಟೆಕ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ 5 ವರ್ಷ ವಾರಂಟಿಯೊಂದಿಗೆ 28,000 ರೂಪಾಯಿಗೆ. ಟೈಕೋನ್ ಮ್ಯಾಟ್ರೆಸ್ ಬೈ ಒನ್ ಗೆಟ್ ಒನ್ ಫ್ರೀ. ಹೈಟೆಕ್ ಫರ್ನಿಚರ್, ಬೇಲೂರು ರೋಡ್, ಹಾಸನ.
2: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಆದ್ಯತೆ. ಕಾರಣ, ರಸ್ತೆಗಳು ಸಂಚಾರಕ್ಕೆ ಮುಕ್ತವಾಗಿರಬೇಕು. ಆದರೆ ನಮ್ಮ ನಗರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಸಮಸ್ಯೆ ಅಂದರೆ, ರಸ್ತೆಯ ಎರಡೂ ಬದಿಗಳಲ್ಲಿಯೂ ಸಹ ಪಾರ್ಕಿಂಗ್ ವಾಹನಗಳನ್ನು ನಿಲ್ಲಿಸಿಬಿಡ್ತಾರೆ. ಎಲ್ಲೆಂದರಲ್ಲೇ ವಾಹನಗಳನ್ನು ಪಾರ್ಕಿಂಗ್ ಮಾಡ್ತಾರೆ. 2-wheelers ಇರ್ಬೋದು, 4-wheelers ಇರ್ಬೋದು. ಹಾಗಾಗಿ ರಸ್ತೆ ಸಂಚಾರಕ್ಕೆ ಅಡಚಣೆ ಉಂಟಾಗುತ್ತೆ. ಇದರಿಂದಾಗಿ ಹಿಟ್ ಅಂಡ್ ರನ್ ಕೇಸಸ್ ಜಾಸ್ತಿ ಆಗುತ್ತೆ, ಅಪಘಾತಗಳು ಜಾಸ್ತಿ ಆಗುತ್ತೆ. ಮತ್ತೆ ವಾಹನದಲ್ಲಿ ಸಂಚಾರ ಮಾಡುವವರಿಗೂ ಸಹ, ಮತ್ತೆ ಪಾದಚಾರಿಗಳಿಗೂ ಸಹ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲೆಂದರಲ್ಲೇ ಪಾರ್ಕಿಂಗ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ, ಈಗ ಅಧಿಸೂಚಿತ ಪ್ರದೇಶದಲ್ಲಿ ಮಾತ್ರ ನಮ್ಮ ವಾಹನವನ್ನ ನಿಲುಗಡೆ ಮಾಡಬೇಕು ಅಂತ ನಾನು ಕೋರ್ಕೊಳ್ತೇನೆ. ಧನ್ಯವಾದಗಳು.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
2: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು?
3: ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ.
2: ಅದು ನೋಡ್ಕೊಂಡು
0: ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ಅಪ್ನೆ ಪರಿವಾರ ಕೋ ದೀಜಿಯೇ ಸುರಕ್ಷಿತ ಜೀವನ ರೂರಲ್ ಪೋಸ್ಟ್ ಲೈಫ್ ಇನ್ಶೋರೆನ್ಸ್ RPLI ಕಿ ಲೈಫ್ ಇನ್ಶೋರೆನ್ಸ್ ಪಾಲಿಸೀಸ್ ಕೆ ಸಾಥ್ ಅಪ್ನೆ ನಜದೀಕಿ ಡಾಕ್ ಘರ್ ಸೇ ಆಜ್ ಹಿ ಸಂಪರ್ಕ್ ಕರೇ ಯಾ indiapost.gov.in ಪರ್ ಲಾಗ್ ಆನ್ ಕರೇ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
9: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
8: ಏನಾಯ್ತೆ ಸವಿ?
10: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
9: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
10: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
8: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
11: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
12: ಐಸ್ ಕ್ರೀಮ್ ಬೇಕೆ, ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
13: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
14: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಹೋರಾಟ ಹಾಗೂ ದನಿ ಎತ್ತುವುದನ್ನು ಪ್ರತಿಪಾದಿಸಿದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಆಶಯ ಸಾಕಾರಗೊಳಿಸುವುದು ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟನಲ್ಲಿ ಪ್ರಜಾಸೇವಾ ಇಲಾಖೆ ಸ್ಥಾಪಿಸುವ ಮೂಲಕ ಸಾರ್ವಜನಿಕರ ದೂರುಗಳನ್ನು ತ್ವರಿತವಾಗಿ ಆಲಿಸಿ ಪರಿಹರಿಸಲು ಸರ್ಕಾರ ಕ್ರಮ ವಹಿಸುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ 14 ಅಡಿ ಎತ್ತರದ ಕಂಚಿನ ಪ್ರತಿಮೆಯನ್ನು ಅನಾವರಣಗೊಳಿಸಿ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಸಂವಿಧಾನದ ಬಲವರ್ಧನೆಯ ಪರವಾಗಿದೆ. ಸರ್ಕಾರ 6ನೇ ಗ್ಯಾರಂಟಿಯಾಗಿ ಆಸ್ತಿ ರಕ್ಷಣೆಗಳ ದಾಖಲೆಗೆ ಖಾತೆ, ಪೋಡಿ, ಭೂಮಿ ಗ್ಯಾರಂಟಿಯನ್ನು ನೀಡಲಾಗುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಯಲು ಸೀಮೆಯ ಜಿಲ್ಲೆಯಲ್ಲಿ ಅಂತರ್ಜಲ ದಿನೇ ದಿನೇ ಬದ್ದುತ್ತಿದ್ದು ಎತ್ತಿನ

0: ಹೊಳೆ ಯೋಜನೆಯಿಂದ ನೀರು ನೀಡಲಾಗುತ್ತಿದೆ. ರಾಜ್ಯದ ಎಲ್ಲ ಕೆರೆಗಳ ಅಂತರ್ಜಲ ಹೆಚ್ಚಿಸಿ ರೈತರ ಬದುಕನ್ನು ಹಸನು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ರಾಜ್ಯದಲ್ಲಿ ಭೂಮಿ ನೀಡಿದ ರೈತರಿಗೆ ಗೌರವ ನೀಡಲು ಸ್ಮರಣೀಯ ಗೋಡೆ ನಿರ್ಮಾಣ ಮಾಡಿ ಜಮೀನು ನೀಡಿದವರ ಹೆಸರನ್ನು ಹಾಕಲಾಗುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ಈಡೇರಿಸಲಾಗುತ್ತಿದೆ ಎಂದು ತಿಳಿಸಿದರು.
1: ಇವತ್ತು ಎತ್ತಿನೊಳೆಯಿಂದ ಕರಾವಳಿಯಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಕುಡಿಯೋ ನೀರನ್ನು ಕೊಡಬೇಕು. ಈ ರಾಜ್ಯದಲ್ಲಿರುವ ಎಲ್ಲ ಕೆರೆಗಳಿಗೆ ಅಂತರ್ಜಲವನ್ನು ಹೆಚ್ಚಿಸಿ ಈ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಉತ್ತಮವಾದಂತಹ ನೀರನ್ನ ಕೊಡಲಿಕ್ಕೆ ಹೊಸಕೋಟೆ ಕೆರೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ತಿಪ್ಪಗುಂಡಹಳ್ಳಿ ಕೆರೆ, ಆನೇಕಲ್ ಸುತ್ತಮುತ್ತ ಇರುವಂತ ಏನು ನಮ್ಮ ಕೆರೆಗಳು ಈ ಬೆಂಗಳೂರು ಸುತ್ತಮುತ್ತ ಇದೆ, ಅಂತರ್ಜಲವನ್ನು ಹೆಚ್ಚುವಂತ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದು ಚಿತ್ರದುರ್ಗದಲ್ಲಿ ಕಂದಾಯ ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿಯ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ಸಲ್ಲಿಸಲಾಗುವುದು ಹಾಗೂ ಎನ್ಡಿಆರ್ಎಫ್ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಕೇಂದ್ರದ ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯದೆ ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು ಹಾಗೂ ಪರಿಸ್ಥಿತಿಯನ್ನು ಸಮನ್ವಯದಿಂದ ಎದುರಿಸಬೇಕು ಎಂದು ಸೂಚನೆ ನೀಡಿರುವುದಾಗಿ ಉಪಮುಖ್ಯಮಂತ್ರಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ರಾಜ್ಯದ 4 ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಪಟ್ಟಣದಲ್ಲಿ ಇಂದು ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಹಾಗೂ ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಜನರ ಕುಡಿಯುವ ನೀರು, ಕೃಷಿ ಹಾಗೂ ಇತರೆ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂದರು. 5,67 ಹೆಕ್ಟೇರ್ ಕೃಷಿಗೆ ಸಹಾಯವಾಗಲಿದ್ದು ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದರು. ಯೋಜನೆಯ ಕಾಮಗಾರಿಗಳು ಹಂತ ಹಂತವಾಗಿ ನಡೆಯುತ್ತಿದೆ. ಕೆರೆ ತುಂಬಿಸುವ ಯೋಜನೆ 3ನೇ ಹಂತ ಪ್ರಾರಂಭವಾಗಿದ್ದು 4ನೇ ಹಂತದ ಕೆರೆ ತುಂಬಿಸುವ ಯೋಜನೆ ಆರಂಭಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು. ದೇಶದ ಭದ್ರತೆ ಮತ್ತು ರಾಜ್ಯದ ಸಂಪನ್ಮೂಲಗಳ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯ ಗೊಂದಲದ ಕುರಿತು ಕೇಂದ್ರ ಚುನಾವಣಾ ಆಯೋಗ ಮಧ್ಯಪ್ರವೇಶಿಸಿ ತನಿಖೆ ನಡೆಸಬೇಕು ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಪ್ರೇರಣೆಯನ್ನು ಅಧಿಕಾರಿಗಳು ಈ ಪ್ರಕ್ರಿಯೆಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಯಮ ಬಾಹಿರವಾಗಿ ಮಸೀದಿ, ಮದುವೆ ಮಂಟಪ ಮತ್ತು ರಸ್ತೆಗಳಲ್ಲಿ ದಾಖಲಾತಿ ಅರ್ಜಿಗಳನ್ನು ವಿತರಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿರುವ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮತಪಟ್ಟಿಗೆ ಸೇರ್ಪಡೆಯಾಗಿ ದೇಶದ ಸಂಪನ್ಮೂಲ ದುರುಪಯೋಗಪಡಿಸಿಕೊಳ್ಳುವ ಅಪಾಯವಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲೂ ಬೇರೆ ರಾಜ್ಯದ ಅಧಿಕಾರಿಗಳನ್ನು ನಿಯೋಜಿಸಿ ನ್ಯಾಯಾಂಗದ ಉಸ್ತುವಾರಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸುವಂತೆ ಹಾಗೂ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿಂದು ರಾಜ್ಯ ಪದಾಧಿಕಾರಿಗಳ ಸಭೆ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತಿದೆ ಎನ್ನಲಾದ ಅಧಿಕಾರ ದುರ್ಬಳಕೆಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇದೇ ವೇಳೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಹಲವಾರು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೀತಂ ಗೌಡ, ಪಿ ರಾಜೀವ್ ಸೇರಿದಂತೆ ಪಕ್ಷದ ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಕಾರ್ಯಸ್ಥಳಗಳಲ್ಲಿನ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು ಕಾರ್ಮಿಕರ ಅಪಘಾತಗಳ ಪ್ರಮಾಣ ಗಣನೀಯವಾಗಿ ಕುಸಿದಿದೆ ಎಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ದೇಶದಲ್ಲಿ ಸುರಕ್ಷಿತ ಹಾಗೂ ಆರೋಗ್ಯಕರ ಕಾರ್ಯಸ್ಥಳಗಳನ್ನು ನಿರ್ಮಿಸುವ ಕೇಂದ್ರ ಸರ್ಕಾರದ ನಿರಂತರ ಪ್ರಯತ್ನದ ಫಲವಾಗಿ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವ ಮಾರಣಾಂತಿಕ ಮತ್ತು ಇತರ ಗಾಯಗಳ ಪ್ರಮಾಣ 2016ರಲ್ಲಿ ಪ್ರತಿ 1 ಲಕ್ಷ ಕಾರ್ಮಿಕರಿಗೆ ಶೇಕಡ 37.73ರಷ್ಟಿತ್ತು. ಇದು 2023ರ ವೇಳೆಗೆ 21.42% ಇಳಿಕೆಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಕೇಂದ್ರ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡು ನಾಡಪ್ರಭು ಕೆಂಪೇಗೌಡ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಕ್ರಿಯವಾಗಿದ್ದು ಕರಾವಳಿ ಕರ್ನಾಟಕದಾದ್ಯಂತ ಸಾಮಾನ್ಯವಾಗಿತ್ತು. ಕರಾವಳಿಯ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ 15 ಸೆಂಟಿಮೀಟರ್, ಉತ್ತರ ಕನ್ನಡ ಜಿಲ್ಲೆಯ ಮಂಕಿಯಲ್ಲಿ 13, ಗೇರುಸೊಪ್ಪದಲ್ಲಿ 12 ಸೆಂಟಿಮೀಟರ್ ಮಳೆಯಾಗಿದೆ. ಇನ್ನು ಪೊನ್ನಂಪೇಟೆಯಲ್ಲಿ 11, ಕಮ್ಮರಡಿ, ಶೃಂಗೇರಿ, ತಾಳಗುಪ್ಪ, ಖಾನಾಪುರದಲ್ಲಿ ತಲಾ 9, ಲೋಂಡಾದಲ್ಲಿ 8 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 6 ದಿನಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ಮುಂದಿನ 5 ದಿನಗಳವರೆಗೆ ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಲಿದೆ. ಇಂದಿನಿಂದ ಇದೇ 9ರವರೆಗೆ ಕರಾವಳಿಯಲ್ಲಿ ಗಾಳಿ 40-60 ಕಿಲೋಮೀಟರ್ ವೇಗದಲ್ಲಿ ಬೀಸುವ ಸಾಧ್ಯತೆ ಇರುವ ಹಿನ್ನೆಲೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯುವ ವೇಳೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ, ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕಳೆದ ಕೆಲವು ದಿನಗಳಿಂದ ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿಗಳಿಗೆ ಒಳಹರಿವು ಕ್ಷಣಕ್ಷಣಕ್ಕೂ ಹೆಚ್ಚುತ್ತಿದ್ದು ಸದ್ಯ ಜಲಾಶಯಕ್ಕೆ ಸುಮಾರು 8,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಹೆಚ್ಚುವರಿ ನೀರನ್ನು ನದಿಗೆ ಹರಿಸಲಾಗುತ್ತಿದ್ದು ಬೆಳಗಾವಿಯಿಂದ ಬಾಗಲಕೋಟೆಯವರೆಗೆ ನದಿಯ ಹರಿವು ಉತ್ತಮವಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಘಟಪ್ರಭಾ ಜಲಾಶಯಕ್ಕೆ ಭೇಟಿ ನೀಡಿ ಜಲಾಶಯದ ಪ್ರಸಕ್ತ ಪರಿಸ್ಥಿತಿ ಹಾಗೂ ಒಳಹರಿವಿನ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಇಂದು ಬೆಳಗ್ಗೆಯಿಂದಲೇ ಘಟಪ್ರಭಾ ಎಡದಂಡೆ ಕಾಲುವೆಗೆ 1,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಇದನ್ನು 2,000 ಕ್ಯೂಸೆಕ್ಗೆ ಹೆಚ್ಚಿಸುವ ಮೂಲಕ ಸುಮಾರು 2 ಲಕ್ಷ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ದೊರೆತು ರೈತರ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಮುಂದಿನ ದಿನಗಳಲ್ಲಿಯೂ ಜಲಾಶಯದ ನೀರಿನ ಮಟ್ಟ ಹಾಗೂ ಒಳಹರಿವಿನ ಮೇಲೆ ನಿರಂತರ ನಿಗಾ ವಹಿಸಿ ರೈತರ ಹಿತದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂವಿಧಾನದ ಬಲವರ್ಧನೆಯ ಪರ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕೇಂದ್ರ ಸರ್ಕಾರಕ್ಕೆ ಶೀಘ್ರದಲ್ಲೇ ರಾಜ್ಯ ಬರ ಪರಿಸ್ಥಿತಿಯ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಹಿತಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ 4 ಜಿಲ್ಲೆಗಳ 12 ತಾಲೂಕುಗಳಿಗೆ ಅನುಕೂಲ, ಸಚಿವ ರಾಮಲಿಂಗಾರೆಡ್ಡಿ ವಿಶ್ವಾಸ. ಎಸ್ಐಆರ್ ಪ್ರಕ್ರಿಯೆ ಗೊಂದಲ ನಿವಾರಣೆಗೆ ಕೇಂದ್ರ ಚುನಾವಣಾ ಆಯೋಗ ನೇತೃತ್ವದ ತನಿಖೆಗೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ರಾಜ್ಯದಲ್ಲಿ ಮುಂಗಾರು ಚುರುಕು, ಮುಂದಿನ 6 ದಿನಗಳಲ್ಲಿ ಹಲವೆಡೆ ಮಳೆಯ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.

ಇದು ಆಕಾಶವಾಣಿ ಹಾಸನ ಕೇಂದ್ರ FM ಕಂಪನಾಂಕ 102.2 MHz. ಕೇಳುಗರೆ, ಈಗ ಸಮಯ ಸರಿಯಾಗಿ 6:50:45.

0: ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಸಿರು ಇಂಧನ, ಇದು ಜೈವಿಕ ಇಂಧನದ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರುತ್ತದೆ.
1: ಹಸಿರು ಇಂಧನ, ಹಸಿರು ಇಂಧನ,
2: ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ.
2: ಆಲಿಸಿ ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್.
3: ಆತ್ಮೀಯ ರೈತ ಬಾಂಧವರೇ, ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ ಪ್ರಾಯೋಜನೆ ಮಾಡುತ್ತಿರುವ ಸರಣಿ ಕಾರ್ಯಕ್ರಮ ಹಸಿರು ಇಂಧನ ಈಗಾಗಲೇ 12 ಕಂತುಗಳು ಪ್ರಸಾರವಾಗಿ ಇಂದು 13ನೇ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ಒಟ್ಟು 15 ಕಂತುಗಳಲ್ಲಿ ಈ ಒಂದು ಪ್ರಾಯೋಜಿತ ಸರಣಿ ಪ್ರಸಾರವಾಗ್ತಿದೆ ಹಾಸನ ಆಕಾಶವಾಣಿಯ ಮೂಲಕ. ಇದಕ್ಕೆ ಸಹಕಾರವನ್ನು ಮಾಡಿರತಕ್ಕಂಥದ್ದು ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನ. ಈ ಒಂದು ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಜೈವಿಕ ಇಂಧನ ಸಸ್ಯಗಳು ಅಂತಂದರೆ ಏನು, ಅವುಗಳನ್ನು ಸಾಗುವಳಿ ಮಾಡುವ ಕ್ರಮ ಹೇಗೆ, ಅಲ್ಲದೆ ಇದರಿಂದ ಬರುವಂತಹ ಉತ್ಪನ್ನಗಳಾದಂತಹ ಜೈವಿಕ ಇಂಧನವನ್ನು ಹೇಗೆ ಬಳಸುವುದು, ಉಪ ಉತ್ಪನ್ನಗಳಾದಂತಹ ಹಿಂಡಿಯನ್ನು ಸದ್ಬಳಕೆ ಮಾಡಿಕೊಳ್ಳುವ ರೀತಿ ಹೇಗೆ, ಇದರಿಂದ ಪರಿಸರವನ್ನು ನಾವು ಯಾವ ರೀತಿ ಸಂರಕ್ಷಿಸಬಹುದು ಹಾಗೂ ಕಾಪಾಡಬಹುದು ಅನ್ನೋ ಕುರಿತಂತೆ ಈ ಒಂದು ಸರಣಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾ ಬಾಲಕೃಷ್ಣ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಪರಿಸರಕ್ಕೆ ಎಷ್ಟು ಪೂರಕವಾಗಿದೆ ಅನ್ನುವ ವಿಚಾರಗಳನ್ನು ಸವಿವರವಾಗಿ ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಆಲಿಸ್ಕೊಳ್ಳಿ, ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ, ಹಾಗೆಯೇ ಕಾರ್ಯಕ್ರಮದ ಕಡೆಯಲ್ಲಿ ಕೇಳುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ಲಾಟರಿ ಮೂಲಕ ಆಯ್ಕೆಯಾಗುವಂತಹ ಆಯ್ದ ಶ್ರೋತೃಗಳಿಗೆ ಜೈವಿಕ ಇಂಧನ ಉದ್ಯಾನ ಬಹುಮಾನವನ್ನು ಕೂಡ ನೀಡುತ್ತೆ. ಬನ್ನಿ ಈಗ ಕೇಳೋಣ ಜೈವಿಕ ಇಂಧನ ಮತ್ತು ಪರಿಸರ ಕುರಿತಂತೆ ವಿಚಾರಗಳನ್ನು.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಜೈವಿಕ ಇಂಧನ ಮತ್ತು ಪರಿಸರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಜೈವಿಕ ಇಂಧನ ಪರಿಸರಕ್ಕೆ ಪೂರಕವಾಗಿ ಹೇಗೆ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು, ಅದರ ಜೊತೆಗೆ ಈ ಜೈವಿಕ ಇಂಧನವನ್ನು ಬೆಳೆಯಲಿಕ್ಕೆ ನಾವು ಬಳಸ್ತಕ್ಕಂತಹ ಗಿಡಮರಗಳು ಏನಿದ್ದಾವೋ ಇವುಗಳು ಮಣ್ಣು ಹಾಗೂ ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣ ಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
4: ಈ ಜೈವಿಕ ಇಂಧನದ ಬೆಳೆಗಳು ಏನಿದ್ದಾವೋ ಇವು ಪರಿಸರಕ್ಕೆ ಹೇಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ?
5: ನಾವು ಈಗ ಈ ಜೈವಿಕ ಇಂಧನ ಮರಗಿಡಗಳನ್ನ ನಾವು ಏನು ಹಿಂದೆ ಎಲ್ಲ ಹೇಳ್ತಾ ಇದ್ವಿ, ಇವೆಲ್ಲವೂ ನಮ್ಮ ಪರಿಸರದಲ್ಲಿ ಈಗಾಗಲೇ ಇರುವಂಥದ್ದು. ಹಾಗಾಗಿ ನಾವು ಯಾವುದೇ ಹೊಸ ಸಸಿಗಳನ್ನು ಅಥವಾ ನಮ್ಮ ಪರಿಸರಕ್ಕೆ ಮಾರಕವಾಗುವಂಥದ್ದಾಗಲಿ ಅಥವಾ ನಮ್ಮ ಮಣ್ಣಿಗೆ ಮಾರಕವಾಗುವಂಥದ್ದಾಗಲಿ ಅಥವಾ ನಮ್ಮ ಬೇರೆ ಕೃಷಿ ಬೆಳೆಗಳಿಗೆ ತೊಂದರೆ ಕೊಡುವಂಥದ್ದಾಗಲಿ ಅಂತ ಯಾವ ಸಸ್ಯಗಳು ಇಲ್ಲ. ಇವೆಲ್ಲವೂ ಕೃಷಿ ಜೊತೆ ಜೊತೆಗೆ ಅಭಿವೃದ್ಧಿ ಆಗಿ ಬಂದಿರುವಂಥದ್ದು. ಹಾಗಾಗಿ ಇವು ಕೃಷಿಗೆ ಪೂರಕವಾಗಿರುವಂಥದ್ದು ಮತ್ತು ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ಇಲ್ಲಿ ಕೆಲವು ಪ್ರಶ್ನೆಗಳನ್ನ ನಾವು ನಮಗೆ ಹಾಕೋಬಹುದು. ಏನಪ್ಪ ಅಂತಂದರೆ, ಮಣ್ಣಿನ ಮೇಲೆ ಏನಾದರೂ ಪರಿಣಾಮ ಬೀರ್ತದಾ? ಯಾತಕ್ಕೆ ಮಣ್ಣಿಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದೇ ಮಣ್ಣಿನಲ್ಲಿ ಕೃಷಿ ಅಂದರೆ ನಾವು ಬೆಳೆಗಳನ್ನ ಬೆಳೀತಾ ಇರ್ತೀವಿ, ಅದರಿಂದ ಮಣ್ಣಿನ ಮೇಲೆ ಏನಾದ್ರೂ ಅಂದರೆ ಆಹಾರಕ್ಕೋಸ್ಕರ ಆಗ್ಬೋದು ಅಥವಾ ನೀರಿಗೋಸ್ಕರ ಆಗ್ಬೋದು, ಕೃಷಿ ಬೆಳೆಗಳಿಗೂ ಮತ್ತು ಈ ಜೈವಿಕ ಮರಗಿಡಗಳಿಗೂ ಏನಾದರೂ ಒಂದಕ್ಕೊಂದು ತೊಂದರೆ ಆಗೋಂಥ ಸಾಧ್ಯತೆ ಇದೆಯಾ ಅಂತ ಪ್ರಶ್ನೆ ಬರ್ಬೋದು. ಅಂತ ಯಾವ ಪ್ರಶ್ನೆ ಬರೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಈ ಮರಗಿಡಗಳು ಭೂಮಿಯ ಆಳಕ್ಕೆ ತಮ್ಮ ಬೇರುಗಳನ್ನು ಕಳಿಸಿ ಅಲ್ಲಿಂದ ನೀರು ಮತ್ತು ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಪಡೀತದೆ. ಮತ್ತು ಕೃಷಿ ಬೆಳೆ ಮೇಲಿನ ಪದರದಲ್ಲಿ ಎಲ್ಲ ಅಂಶಗಳನ್ನ ಸಿಗ್ತಾ ಇರೋದ್ರಿಂದ ಮತ್ತು ತೇವಾಂಶ ಇರೋದ್ರಿಂದ ಯಾವುದೇ ರೀತಿಯ ಒಂದಕ್ಕೊಂದು ಆ್ಯಂಟಿಗೊನಿಸ್ಟಿಕ್ ಅಥವಾ ಒಂದಕ್ಕೊಂದು ಆಹಾರಕ್ಕೋಸ್ಕರ ಪೈಪೋಟಿ ಇಲ್ಲದೇ ಇರುವಂಥ ಪರಿಸ್ಥಿತಿ ಇರ್ತದೆ ಇಲ್ಲಿ. ಆ ಕಾರಣದಿಂದ ನಾವು ಕೃಷಿ ಬೆಳೆ ಮತ್ತು ಈ ಮರಗಳಿಗೆ ಯಾವುದೇ ಪರಿಸರದಲ್ಲಿ ಹಾನಿಯಾಗೋದಿಲ್ಲ. ಮತ್ತು ಇನ್ನು ಯಾವುದಾದ್ರು ಅನುಕೂಲ ಆಗುತ್ತಾ ಅನ್ನೋದಾದರೆ, ಈ ಮರಗಿಡಗಳಿಂದ ಬಿದ್ದಂಥ ಎಲೆಗಳಿರ್ಬೋದು, ಹಣ್ಣಿರ್ಬೋದು, ಹೂವಿರ್ಬೋದು, ಅವು ಭೂಮಿಯ ಫಲವತ್ತತೆ ಹೆಚ್ಚಿಸೋದ್ರಲ್ಲಿ ಸಹಕಾರಿಯಾಗಿರ್ತದೆ. ಮತ್ತು ಮಣ್ಣಿನಲ್ಲಿ ಬೇಕಾದಂಥ, ವಿಶೇಷವಾಗಿ ಮೇಲ್ಪದರದಲ್ಲಿ ಬೇಕಾದಂಥ ಹೆಚ್ಚಿನ ಪೌಷ್ಟಿಕಾಂಶಗಳನ್ನು ಅಥವಾ ಪೋಷಕಾಂಶಗಳನ್ನು ಕೃಷಿ ಬೆಳೆಗೆ ಒದಗಿಸುವಂಥ ಒಂದು ಸಾಧ್ಯತೆ ಕೂಡ ಇದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದು ಈ ಮಣ್ಣಿನಲ್ಲಿ ಕೀಟಗಳಿರ್ಬೋದು, ವಾತಾವರಣದಲ್ಲಿ ಹಕ್ಕಿಗಳಿರ್ಬೋದು, ಬೇರೆ ತೊಂದರೆ ಕೊಡುವಂಥ ಬೆಳೆಗಳಿರ್ಬೋದು, ಅದನ್ನೆಲ್ಲವನ್ನು ಹತೋಟಿ ಮಾಡೋದಕ್ಕೆ ಈ ಜೈವಿಕ ಇಂಧನ ಗಿಡಗಳಲ್ಲಿ ವಿಶೇಷವಾದ ಅಂಶಗಳು ಕೂಡ ಇದೆ. ಇದು ಪ್ರಕೃತಿ ದತ್ತವಾಗಿ ಬಂದದ್ದು, ಯಾವುದೇ ವಿಶೇಷವಾಗಿ ಸಂಶೋಧನೆ ಮಾಡಿದಂಥದ್ದಲ್ಲ, ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ರಿಂದ ಇದು ಕೃಷಿಗೆ ಪೂರಕವಾದಂಥ ಬೆಳೆಗಳು. ಹಾಗಾಗಿ ಪರಿಸರಕ್ಕೆ ಇದು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ಮತ್ತೊಂದು ಅಂಶ ಅಂತಂದರೆ, ನಾವು ಈ ಒಂದು ಎಣ್ಣೆಯನ್ನು ಅಂದರೆ ಈ ಎಣ್ಣೆ ಕಾಳು ಬೀಜದಿಂದ ಎಣ್ಣೆ ತೆಗೆದು ಡೀಸೆಲ್ಲಾಗಿ ಪರಿವರ್ತನೆ ಮಾಡ್ತೇವೆ, ಅದನ್ನು ಬಳಕೆ ಮಾಡಿದಾಗ ಏನಾದ್ರು ಉಪಯೋಗ ಆಗುತ್ತಾ ಅನ್ನೋ ಪ್ರಶ್ನೆನೂ ಬರ್ಬೋದು. ಈಗೇನಾಗ್ತಿದೆ, ನಾವು ಬಳಕೆ ಮಾಡ್ತಾ ಇರೋವಂಥದ್ದು ಪೆಟ್ರೋಲಿಯಂ ಡೀಸೆಲ್ಲು. ನಾವು ಏನನ್ನು ತೆಗಿತಾ ಇದ್ದೀವಿ, ಭೂಗರ್ಭದಿಂದ ತೆಗೆದಂಥ ಕಚ್ಚಾ ತೈಲ, ಅದನ್ನು ನಾವು ಡೀಸೆಲ್ಲಾಗಿ ಪರಿವರ್ತಿಸಿ ಅದನ್ನು ಸುಟ್ಟು ನಾವು ಇಂಧನ ಶಕ್ತಿಯನ್ನು ಪಡಿತಾ ಇದ್ದೇವೆ. ಅದರಿಂದ ಬಂದಂಥ ಹೊಗೆ ವಾತಾವರಣದಲ್ಲಿ ಹೆಚ್ಚಿನ ಕಾರ್ಬನ್ ಮತ್ತು ಇತರೆ ಅಂಶಗಳು, ಸಲ್ಫರ್ ಡೈಆಕ್ಸೈಡ್ ಇರ್ಬೋದು, ಇವೆಲ್ಲವನ್ನು ವಾತಾವರಣಕ್ಕೆ ಬಿಡ್ತಾ ಇರ್ತದೆ. ಆದರೆ ನಮ್ಮ ಈ ಜೈವಿಕ ಇಂಧನದ ಈ ಬೀಜಗಳಿಂದ ಬಂದಂಥ ಎಣ್ಣೆಯಿಂದ ಉತ್ಪಾದನೆ ಮಾಡಿದಂಥ ಜೈವಿಕ ಡೀಸೆಲ್ ಪರಿಸರಕ್ಕೆ ಪೂರಕ. ಅಂದರೆ ಇದರಲ್ಲಿ ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡ್ ಬರೋದಿಲ್ವಾ ಅಂತ ಕೇಳ್ಬೋದು. ಇದರಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಎಲ್ಲ ಬರ್ತದೆ. ಆದರೆ ಅದನ್ನು ಹಿಡಿಯುವಂಥ ಶಕ್ತಿ ಅದೇ ಮರಗಿಡಗಳಿಗಿದೆ. ಹಾಗಾಗಿ ಯಾವುದೇ ಅಂಶ ವಾತಾವರಣಕ್ಕೆ ಬಂದಿದ್ದನ್ನು ಮತ್ತೆ ಹಿಂದಿರುಗಿ ಅದನ್ನು ಹಿಡಿಯುವಂಥ ಶಕ್ತಿ ಈ ಮರಗಿಡಗಳಿಗೆ ಇರೋದರಿಂದ ಇದನ್ನು ನಾವು ಜೀರೋ ಎಮಿಷನ್ ಅಂತ ಕರಿಬೋದು. ಹಾಗಾಗಿ ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಪರಿಸರಕ್ಕೆ ಹೇಗೆ ಅನುಕೂಲ ಅನ್ನೋದು, ಈ ಮರಗಿಡಗಳು ಬೇರುಗಳು ನಾನು ಆಳವಾಗಿ ಹೋಗುತ್ತೆ ಅಂತ ಹೇಳಿದೆ. ಮಳೆ ಬಿದ್ದಾಗ ನೀರನ್ನು ಆಳವಾದ ಮಟ್ಟಕ್ಕೆ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಈ ಬೇರುಗಳು ಸಹಕಾರಿಯಾಗಿರ್ತದೆ. ಅಂದರೆ ರೈತ ಇದನ್ನು ಬದುಗಳಲ್ಲಿರ್ಬೋದು, ಜಮೀನಿನ ಅಕ್ಕಪಕ್ಕದಲ್ಲಿರ್ಬೋದು, ಇಲ್ಲಿ ಬೆಳೀತು ಅಂತಂದರೆ ಭೂಮಿಯ ನೀರಿನ ಅವಶ್ಯಕತೆಗಳನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಭೂಗರ್ಭಕ್ಕೆ ನೀರನ್ನು ಸೇರಿಸುವಂಥ ಕೆಲಸ ಕೂಡ ಇದು ಮಾಡ್ತಾ ಇರೋದ್ರಿಂದ ಇದು ಪರಿಸರಕ್ಕೆ ಭಾಳ ಪೂರಕವಾಗಿರ್ತದೆ. ಇದರಲ್ಲಿ ಯಾವುದೇ ಆದ ಒಂದು ನೆಗೆಟಿವ್ ಅಂಶಗಳು ಅಂಥದ್ದು ಏನಂತ ಕರಿತೀವಲ್ಲ ಅಂಥದ್ದು ಯಾವುದು ಇದರಲ್ಲಿ ಬರೋದಿಲ್ಲ. ಇವೆಲ್ಲವೂ ಪೂರಕವಾಗಿರ್ತದೆ. ಕೃಷಿಯಲ್ಲಿ ನಮಗೆ ಹಕ್ಕಿಗಳು ಬೇಕು, ಕೀಟಗಳು ಬೇಕು, ಜೈವಿಕ ಒಂದು ಹತೋಟಿನಲ್ಲಿ ಮಾಡುವಂಥ ಕೆಲವು ರೋಗಗಳಿದೆ, ಅದಕ್ಕೂ ಕೂಡ ಪೂರಕವಾಗಿ ಇದೇ ಮರಗಿಡಗಳು ಸಹಕಾರಿಯಾಗ್ತದೆ. ಆ ಕಾರಣದಿಂದ ಇದು ಪರಿಸರಕ್ಕೆ ಪೂರಕವಾದ ಮರಗಿಡಗಳಾಗಿರುತ್ತದೆ.
4: ವಾತಾವರಣದ ಸ್ವಚ್ಛತೆಯಲ್ಲಿ ಇವುಗಳೇನಾದರೂ ಪಾತ್ರವನ್ನು ವಹಿಸುತ್ತೆ?
5: ಈಗಾಗಲೇ ಹೇಳಿದ್ನಲ್ಲ ನಾನು, ಜೈವಿಕ ಇಂಧನದಿಂದ ಬಂದಂಥ ಹೊಗೆ ವಾತಾವರಣಕ್ಕೆ ಹೋಗಿ ಮತ್ತೆ ಅದನ್ನು ವಾಪಸ್ ಹಿಡಿಯುವಂಥ ಶಕ್ತಿ ಈ ಮರಗಿಡಗಳಿಗೆ ಇದೆ. ಹಾಗೆ ಈ ಎಲೆಗಳು ಇನ್ನೂ ಹೆಚ್ಚಿನ ವಾತಾವರಣದಲ್ಲಿರುವಂಥ ಕಲ್ಮಶಗಳು ಏನಿರ್ತದಲ್ಲ ಅದನ್ನು ಹಿಡಿಯುವಂಥ ಶಕ್ತಿ, ವಿಶೇಷವಾಗಿ ಈ ಗೇಷಿಯಸ್ ಹೊಗೆ ರೂಪದಲ್ಲಿರುವಂಥದ್ದನ್ನು ಹಿಡಿಯುವಂಥ ಶಕ್ತಿ ಈ ಎಲ್ಲ ಮರಗಿಡಗಳಿಗಿದೆ. ಹಾಗಾಗಿ ವಾತಾವರಣ ಸ್ವಚ್ಛಗೊಳಿಸುವಂಥದ್ದಿರ್ಬೋದು, ಮತ್ತು ವಾಯುಮಾಲಿನ್ಯ ಹತೋಟಿನಲ್ಲಿ ಇಡೋದಕ್ಕೂ ಸಾಧ್ಯ. ಹಾಗೆ ಶಬ್ದ ಮಾಲಿನ್ಯ ಬರ್ತದೆ, ಅದಕ್ಕೂ ಕೂಡ ನೀವು ನೋಡಿರ್ಬೋದು ಈ ಒಂದು ಹೈವೇಗಳೆಲ್ಲ ಅಕ್ಕಪಕ್ಕದಲ್ಲಿ ಮರಗಿಡಗಳನ್ನು ಬೆಳೆಸ್ತಾರೆ. ಯಾತಕ್ಕೆ ಅಂದರೆ ಆ ಹೈವೇನಲ್ಲಿ ಉಂಟಾಗುವಂಥ ಶಬ್ದ ಪಕ್ಕದ ಹಳ್ಳಿಗೆ ಹೋಗದೇ ಇರಲಿ ಅಥವಾ ಪಕ್ಕದ ಮನೆಗೆ ಹೋಗದೇ ಇರಲಿ ಅಂತ, ಅಂದರೆ ಸೌಂಡ್ ಬ್ಯಾರಿಯರ್ ಕೂಡ ಆಗಿ ಕೆಲಸ ಮಾಡ್ತದೆ. ಹಾಗೆ ಪ್ರಕೃತಿನಲ್ಲಿ ಎಲ್ಲ ಜೀವರಾಶಿಗಳು ಇರಬೇಕು ಅಂತಂದರೆ ಈ ಒಂದು ಜೈವಿಕ ಇಂಧನ ಗಿಡಗಳು ಭಾಳ. ಜೈವಿಕ ಇಂಧನಕ್ಕೆ ಇಷ್ಟೊಂದು ಒತ್ತು ಯಾತ ಕೊಡ್ತೀರಾ ಅಂತ ತಾವು ಕೇಳ್ಬೋದು. ಯಾತಕ್ಕೆಂದರೆ ಈ ಮರಗಿಡಗಳು ರೈತರ ಒಟ್ಟಿಗೆ, ಕೃಷಿ ಒಟ್ಟಿಗೆ ಅಭಿವೃದ್ಧಿ ಆಗಿ ಬಂದಿರುವಂಥದ್ದು. ಹಾಗಾಗಿ ಕೃಷಿಗೆ ಬೇಕಾದಂಥ ಎಲ್ಲ ಅಂಶಗಳನ್ನು ಇದನ್ನು ಇಟ್ಕೊಂಡಿದ್ದಾರೆ. ಮುಂಚೆ ಕೃಷಿ ಅಂತ ಇರಲಿಲ್ಲ, ಕಾಡು ಕಡಿದು ಕೃಷಿ ಮಾಡಿದ್ದು. ಆದರೆ ಕೆಲವು ಮರಗಿಡಗಳನ್ನ ಉಳಿಸ್ಕೊಂಡ್ವಿ, ಉಳಿಸ್ಕೊಂಡಾಗ ನಮ್ಗೆ ಬೇಕಾದಂಥ ಮರಗಿಡಗಳನ್ನ ಉಳಿಸ್ಕೊಂಡಿದ್ರು. ಹಾಗಾಗಿ ಇದು ಪರಿಸರಕ್ಕೆ, ಕೃಷಿಗೆ ಪೂರಕವಾದಂಥದ್ದು, ವಾತಾವರಣಕ್ಕೆ ಪೂರಕವಾದಂಥದ್ದು.
4: ಇನ್ನು ಈ ಜೈವಿಕ ಇಂಧನದ ಬಳಕೆ ಇದು ಪರಿಸರಕ್ಕೆ ಪೂರಕವಾಗಿ ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡುತ್ತೆ?
5: ಈಗ ನಾನು ಆಗಲೇ ಹೇಳಿದೆ, ಜೈವಿಕ ಇಂಧನ ನಾವು ಬಳಕೆ ಮಾಡ್ತು ಅಂತಂದರೆ ಬೇರೆ ಇಂಧನ ಪೆಟ್ರೋಲಿಯಂ ಇಂಧನ ಬಳಕೆ ಮಾಡಿದಾಗ ಎಷ್ಟು ವಾತಾವರಣಕ್ಕೆ ನೀವು ಕಲುಷಿತ ಗಾಳಿ ಬೀಳುತ್ತೀರೋ ಅದಷ್ಟು ಗಾಳಿಯನ್ನು ವಾಪಸ್ ಹಿಡಿಯೋ ಶಕ್ತಿ ಇದೆ. ಇರೋದ್ರಿಂದ ಜೀರೋ ಎಮಿಷನ್ ಅಂದರೆ ಇದರಿಂದ ಯಾವುದೇ ರೀತಿ ವಾತಾವರಣ ಕಲುಷಿತಗೊಳ್ಳೋದಿಲ್ಲ. ಮತ್ತು ಇನ್ನೊಂದು ವಿಶೇಷ ಅಂಶ ಇದರಲ್ಲಿ ನಾವು ಗಮನಿಸಬೇಕು ಏನಪ್ಪ ಅಂತಂದರೆ, ಈ ರೀತಿ ಮರಗಿಡಗಳನ್ನು ಬೆಳೆದು ಇದರಿಂದ ಇಂಧನ ಮಾಡೋದ್ರಿಂದ ರೈತರಿಗೆ ಒಂದು ವಿಶೇಷವಾದ ಒಂದು ವ್ಯಾವಹಾರಿಕ ಅಂದರೆ ಹಣಕಾಸಿನ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಏನಪ್ಪ ಅಂತಂದರೆ, ನಾವೀಗ ಜೈವಿಕ ಇಂಧನದಿಂದ ಬಳಕೆ ಮಾಡಿ ನಾವು ವಾತಾವರಣ ಸ್ವಚ್ಛ ಮಾಡಿರ್ತೀವಿ ಮತ್ತು ಪೆಟ್ರೋಲಿಯಂ ಇಂಧನ ಬಳಕೆ ಕಡಿಮೆ ಮಾಡಿರ್ತೀವಿ. ಆ ಸಂದರ್ಭದಲ್ಲಿ ರೈತನಿಗೆ ಕಾರ್ಬನ್ ಕ್ರೆಡಿಟ್ಸ್ ಅಂದರೆ ಅವನು ಬೆಳೆದಂಥ ಮರಗಿಡದಿಂದ ನಾವು ಈ ಬೀಜ ತಗೊಂಡಿದ್ದೀವಿ, ಇಂಧನ ಮಾಡಿದ್ದೀವಿ, ಬಳಕೆ ಮಾಡಿದ್ದೀವಿ, ವಾತಾವರಣವನ್ನು ಕಲುಷಿತಗೊಳಿಸೋರು ಯಾರು, ವಿಶೇಷವಾಗಿ ವಾಹನ ತಯಾರಕರು ಅಥವಾ KSRTC ಅಥವಾ ವಿಮಾನಗಳು, ಇವರೆಲ್ಲ ಹೆಚ್ಚು ಹೊಗೆ ವಾತಾವರಣಕ್ಕೆ ಕಳಿಸ್ತಾ ಇರ್ತಾರೆ. ಅವರು ಇದಕ್ಕೆ ಪರಿಹಾರವಾಗಿ ದಂಡ ಕಟ್ಟಬೇಕು, ಯಾಕೆಂದರೆ ಅವರು ವಾಯುಮಾಲಿನ್ಯ ಮಾಡ್ತಾ ಇರೋರು. ಆ ವಾಯುಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಯಾರು ಕೆಲಸ ಮಾಡ್ತಿದ್ದಾರೆ, ರೈತರು ಈ ಮರ ಗಿಡಗಳು ಬೆಳೆಸೋದ್ರಿಂದ. ಅದಕ್ಕೆ ಕೊಡುವಂಥ ಇಂಧನವೂ ಇವರಿಂದನೇ ಬರ್ತಾ ಇರೋದು. ನಾನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ಹೇಳಿದ್ದೆ, ಮುಂದಿನ 2027 ನಮ್ಮ ಬಯೋ ATF ಅಂದರೆ ವಿಮಾನಗಳು ಬೇಕಾಗಿರುವಂಥ ಇಂಧನವನ್ನು ನಾವು ಈ ಎಣ್ಣೆಕಾಳು ಬೀಜದಿಂದ ತಯಾರು ಮಾಡಲೇಬೇಕಾಗಿದೆ. ಅದು ಮಾಡದೇ ಹೋಯಿತು ಅಂತಂದರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ದಂಡ ತೆರಬೇಕು ಅಥವಾ ನಮ್ಮ ವಿಮಾನಗಳು ಬೇರೆ ರಾಷ್ಟ್ರಗಳಿಗೆ ಹಾರೋದಕ್ಕೆ ಅನುಮತಿ ಇರೋದಿಲ್ಲ. ಈ ಸಂದರ್ಭದಲ್ಲಿ ಅದಕ್ಕೆ ಕಾರ್ಬನ್ ಕ್ರೆಡಿಟ್ಸ್ ಅನ್ನೋದನ್ನು ನಾವು ರೈತರಿಗೆ ಕೊಡಬೇಕು ಅನ್ನೋದು ಕೂಡ ಒಂದು ಒಡಂಬಡಿಕೆ ಇದೆ. ಅಂದರೆ ನಾನು ಈ ಎಣ್ಣೆ ಬೀಜನ ಯಾರಿಂದ ಕೊಂಡ್ಕೊಳ್ತೀನಿ, ರೈತನಿಂದ ಕೊಂಡ್ಕೊಳ್ತೀನಿ. ಆ ರೈತ ಯಾವ ರೀತಿ ಬೆಳೆದಿದ್ದಾನೆ ಮತ್ತು ಅದರಿಂದ ಎಷ್ಟು ವಾತಾವರಣದಲ್ಲಿ ಕಾರ್ಬನ್ ಅಂಶ ಕಡಿಮೆ ಮಾಡೋದು ಸಾಧ್ಯ ಆಗಿದೆ, ಅಷ್ಟು ಕ್ರೆಡಿಟನ್ನು ರೈತನ ಕೊಡಬೇಕು. ಆ ಹಣವನ್ನು ಈ ಒಂದು ವಿಮಾನಯಾನ ಸಂಸ್ಥೆ ಇರ್ಬೋದು, ಇಂಧನ ತಯಾರಕರಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಇರ್ಬೋದು, ಇವೆಲ್ಲರೂ ಕೂಡ ಅದಕ್ಕೆ ಕಾರ್ಬನ್ ಕ್ರೆಡಿಟ್ನ ಕೊಂಡ್ಕೋಬೇಕು. ಒಂದು ಹಳ್ಳಿನಲ್ಲಿ ರೈತರು 10 ಜಮೀನಿನಲ್ಲಿ ಈ ಮರಗಿಡಗಳನ್ನ ಬೆಳೆಸಿದರೆ ಆ ಮರಗಿಡಗಳ ಇಂಧನವನ್ನು ಅಂದರೆ ವಿಶೇಷವಾಗಿ ಕಾರ್ಬನ್ನ ಹಿಡಿಯುವಂಥ ಶಕ್ತಿ ಎಷ್ಟಿದೆ ಆ ಶಕ್ತಿಯನ್ನು ಈ ಕಾರ್ಬನ್ ಲೆಕ್ಕದಲ್ಲಿ $10 ಅಂತ ಉದಾಹರಣೆಗೆ ತೆಗೆದುಕೊಂಡ್ರೆ ಅವರು 100 ವಾರ್ಷಿಕವಾಗಿ ನಾವು ಅವರು ಕಾರ್ಬನ್ನ ಹಿಡಿತಾರೆ ಅಂತಂದರೆ $100 × 10 = $1,000 ಪ್ರತಿ ವರ್ಷ ಆ ಇಂಧನ ತಯಾರಿಕೆ ಮಾಡೋರು ಅಥವಾ ಇಂಧನ ಬಳಕೆ ಮಾಡೋರು ಈ ಒಂದು ರೈತರಿಗೆ ಕೊಡಬೇಕಾಗಿ ಬರ್ತದೆ. ಅಂದರೆ ಅವರಿಂದ ಕೊಂಡ್ಕೋಬೇಕಾಗುತ್ತೆ ಅಷ್ಟು ಹಣ ಕೊಟ್ಟು. ಹಾಗಾಗಿ ಕಾರ್ಬನ್ ಕ್ರೆಡಿಟ್ಸಿಂದಲೂ ಕೂಡ ರೈತರಿಗೆ ಹಣಕಾಸಿನ ಅನುಕೂಲ ಆಗ್ತದೆ ಮತ್ತು ವಾತಾವರಣ ಸ್ವಚ್ಛ ಮಾಡೋದ್ರಲ್ಲಿ ಎಲ್ಲರೂ ಭಾಗಿಯಾಗೋದಕ್ಕೂ ಸಾಧ್ಯ ಆಗ್ತದೆ. ಈ ಎಲ್ಲವೂ ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ಪರಿಸರಕ್ಕೆ ಪೂರಕವಾಗಿದ್ದು, ಹಾಗಾಗಿ ಜೈವಿಕ ಇಂಧನ ಅನ್ನೋದು ಪರಿಸರಕ್ಕೆ ಪೂರಕವಾಗಿ ಯಾವುದೇ ರೀತಿ ಪರಿಸರಕ್ಕೆ ತೊಂದರೆ ಆಗದೇ ಇರೋ ರೀತಿ ಮತ್ತು ನಮ್ಮ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವಂಥ ಒಂದು ವ್ಯವಸ್ಥೆಯಲ್ಲಿ ಒಂದು ಪ್ರಮುಖವಾದ ಪಾತ್ರ ವಹಿಸ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ.
3: ಇನ್ನು ಈ ಜೈವಿಕ ಇಂಧನದ ಬೆಳೆಗಳನ್ನು ಬೆಳೆದುಕೊಳ್ಳುವ ಮೂಲಕ ನಮ್ಮ ಕೃಷಿಕರು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಬಹುದು?
5: ಈ ಮರಗಿಡಗಳನ್ನು ಬೆಳೆಯೋದ್ರಿಂದ ಅವರ ಒಂದು ಪರಿಸರದಲ್ಲಿ ಹಸಿರಿನ ವಾತಾವರಣ ಇರ್ತದೆ. ಹಾಗಾಗಿ ಮಳೆ ಬೆಳೆ ಇರ್ಬೋದು ಮತ್ತು ಕ್ರಿಮಿಕೀಟಗಳನ್ನು ತಡೆ ಇರ್ಬೋದು ಮತ್ತು ಮಣ್ಣಿನ ಸವಕಳಿ ತಪ್ಪಿಸುವಂಥದ್ದು ಇವೆಲ್ಲವೂ ಕೃಷಿಗೆ ಪೂರಕವಾದದ್ದು ಒಂದು. ಎರಡನೇದು ಅದರಲ್ಲಿ ಬಂದಂಥ ಈ ಎಣ್ಣೆಕಾಳು ಬೀಜ ಮಾರಾಟದಿಂದ ಅವರಿಗೆ ಹಣಕಾಸಿನ ಅನುಕೂಲ ಆಗುವಂಥದ್ದು ಎರಡನೇದು. ಮೌಲ್ಯವರ್ಧನೆ ಮಾಡ್ತೀವಿ ಅನ್ನೋದಾದರೆ ಅವರು ಮೌಲ್ಯವರ್ಧನೆ ಮಾಡಿದಾಗ ಅವ್ರಿಗೇನು ಬೆಲೆ ಬೀಜ ಮಾರಾಟ ಮಾಡಿದಾಗ ಸಿಕ್ತಿತ್ತು ಅದರಲ್ಲಿ 2 ಹಣ ಸಿಗ್ತದೆ ಒಂದು. ಇನ್ನೊಂದು ಅಲ್ಲಿ ಉಪ ಉತ್ಪನ್ನ ಏನಿರ್ತದೆ ಆ ಹಿಂಡಿ ಅಂತ ಹೇಳ್ತೇವೆ, ಆ ಹಿಂಡಿ ಭೂಮಿಗೆ ಭಾಳ ಉತ್ಕೃಷ್ಟವಾದ ಗೊಬ್ಬರವಾಗಿ ನಾವು ಬಳಕೆ ಮಾಡ್ತೀವಿ. ಮತ್ತು ಅದರಲ್ಲೂ ಕೂಡ ಕೀಟನಾಶಕ ಕ್ರಿಮಿನಾಶಕ ಇಂಥವೆಲ್ಲ ಗುಣ ಇರೋದ್ರಿಂದ ಕೃಷಿಗೆ ಪೂರಕವಾಗಿರ್ತದೆ. ಇದರಲ್ಲಿ ಯಾವುದೇ ಕೃಷಿಗೆ ಅಡ್ಡ ಪರಿಣಾಮ ಮಾಡುವಂತ ಇರೋದೇ ಇಲ್ಲ. ಸೊ ರೈತ ಇದನ್ನು ಅಳವಡಿಸ್ಕೊಂಡ್ರೆ ಅವ್ರಿಗೆ ಎಲ್ಲ ರೀತಿಯಿಂದನೂ ಅನುಕೂಲ. ಅವನಿಗೆ ಅರಿವಿಲ್ದಾಗೇ ಅವನು ಉತ್ತಮವಾದ ಬೆಳೆ ಪಡ್ಕೋತಾನೆ, ಅವನಿಗೆ ಅರಿವಿಲ್ದಾಗೆ ಅವನಿಗೆ ಹಣಕಾಸಿನ ಸೌಲಭ್ಯ ಹೆಚ್ಚಾಗ್ತದೆ, ಅವನಿಗೆ ಅರಿವಿಲ್ದಾಗೆ ಇಡೀ ಪರಿಸರ ಅವರು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ.
3: ಹೀಗೆ ಅನೇಕ ತರಹದ ಒಂದು ಅನುಕೂಲಗಳನ್ನು ಜೈವಿಕ ಇಂಧನದ ಬೆಳೆಗಳೇನಿದ್ದಾವೋ ಇವುಗಳನ್ನು ಬೆಳೆದುಕೊಳ್ಳುವ ಮೂಲಕ ನಾವು ಪರಿಸರಕ್ಕೆ ಕೊಡುಗೆಯಾಗಿ ನೀಡಬಹುದು ಅನ್ನುವಂಥದ್ದು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್?
5: ಅವ್ರು ನೇರವಾಗಿ ನನ್ನ ಟೆಲಿಫೋನ್ ಸಂಖ್ಯೆಯಲ್ಲಿ ಮಾತನಾಡ್ಬೋದು, 9448506060.
3: ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ.
5: 9448506060.
4: ಜೈವಿಕ ಇಂಧನ ಮತ್ತು ಪರಿಸರ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ತಾವು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
5: ನಮಸ್ಕಾರ.
6: ಇದುವರೆಗೆ ಜೈವಿಕ ಇಂಧನ ಮತ್ತು ಪರಿಸರ ಈ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜೈವಿಕ ಇಂಧನ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗಳ ಕುರಿತಂತೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಲಕೃಷ್ಣಗೌಡ ಅವರೊಂದಿಗಿನ ಸಂದರ್ಶನವನ್ನು

0: ಸಬಹುದು. ರೈತ ಬಾಂಧವರೇ, ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದಂತಹ ಪ್ರಶ್ನೆ, ಸಾವಯವ ಕೃಷಿಯಲ್ಲಿ ಯಾವ ಬೆಳೆಗಳನ್ನು ಸಾಗುವಳಿ ಮಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಹಿಂಡಿಗಳನ್ನು ಬಳಸುತ್ತಾರೆ ಅಂಥೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ, ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಜೈವಿಕ ಹಿಂಡಿಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಪ್ರಶ್ನೆ ಹಾಗೂ ಉತ್ತರವನ್ನು ಗಮನಿಸಿಕೊಳ್ಳಿ. ಸಾವಯವ ಕೃಷಿಯಲ್ಲಿ ಯಾವ ಬೆಳೆಗಳನ್ನು ಸಾಗುವಳಿ ಮಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಹಿಂಡಿಗಳನ್ನು ಬಳಸುತ್ತಾರೆ ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೈವಿಕ ಹಿಂಡಿಗಳನ್ನು ಬಳಸ್ತಾರೆ ಅನ್ನೋದು. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಸಾಕಷ್ಟು ಜನ ಶ್ರೋತೃಗಳು ಪತ್ರಗಳನ್ನು ಬರೆದು ಕಳುಹಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಹಾಗೆಯೇ ಲಾಟರಿ ಮೂಲಕ ಆಯ್ಕೆಯಾದ ವಿಜೇತ ಶ್ರೋತೃ ಶಿವು, ನಾಕಲಗೂಡು ಗ್ರಾಮ, ಕಣತೂರು ಅಂಚೆ, ಆಲೂರು ತಾಲೂಕು. ಶಿವು ಅವರಿಗೆ ಅಭಿನಂದನೆಗಳು. ಇನ್ನು ಇಂದಿನ ಸಂಚಿಕೆಗೆ ಪೂರಕವಾದಂತಹ ಪ್ರಶ್ನೆ ಹೀಗಿದೆ, ಜೈವಿಕ ಇಂಧನದ ಪ್ರಮುಖ ಉಪ ಉತ್ಪನ್ನ ಯಾವುದು? ಪ್ರಶ್ನೆಯನ್ನು ಗಮನಿಸಿಕೊಳ್ಳಿ, ಜೈವಿಕ ಇಂಧನದ ಪ್ರಮುಖ ಉಪ ಉತ್ಪನ್ನ ಯಾವುದು? ಸರಿಯಾದಂತಹ ಉತ್ತರವನ್ನು ಬರುವ ಬುಧವಾರದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಡಿ. ನಮ್ಮ ವಿಳಾಸ, ನಿಲಯದ ನಿರ್ದೇಶಕರು, ಹಸಿರು ಇಂಧನ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕೃಷಿರಂಗ ಕಿಸಾನ್ ವಾಣಿ ವಿಭಾಗ, ಆಕಾಶವಾಣಿ, ಸಾಲಗಮೆ ರಸ್ತೆ, ಹಾಸನ 573202. ರೈತ ಬಾಂಧವರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಇದುವರೆಗೆ ಹಸಿರು ಇಂಧನ ಹಸಿರು ಇಂಧನ ಹಸಿರು ಇಂಧನ ಜೈವಿಕ ಇಂಧನದ ಮಹತ್ವ ಕುರಿತ ವಿನೂತನ ಸರಣಿ ಕಾರ್ಯಕ್ರಮ ಆಲಿಸಿದಿರಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ, ಮಡೇನೂರು, ಹಾಸನ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್.
3: ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಕ್ಲಿನಿಕ್.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್.
3: ಉತ್ತಮ ಗುಣಮಟ್ಟದ ಪ್ರಾಥಮಿಕ ಆರೋಗ್ಯ ಸೇವೆಗೆ ನಮ್ಮ ಕ್ಲಿನಿಕ್.
4: ರಾಜ್ಯದಲ್ಲಿ ಒಟ್ಟು 432 ನಮ್ಮ ಕ್ಲಿನಿಕ್ಗಳು ಕಾರ್ಯನಿರ್ವಹಿಸುತ್ತಿವೆ.
3: 12 ಆರೋಗ್ಯ ಸೇವೆಗಳ ಪ್ಯಾಕೇಜ್ ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ.
4: ಆರೋಗ್ಯ ತಪಾಸಣೆ, ಪ್ರಾಥಮಿಕ ಹಂತದ ಪ್ರಯೋಗಾಲಯ ಸೇವೆ ಎಲ್ಲವೂ ಉಚಿತ.
3: ಟೆಲಿಮೆಡಿಸಿನ್ ಸೇವೆ, ರೆಫರಲ್ ಸೇವೆ ಜೊತೆಗೆ ಯೋಗ ತರಗತಿಗಳು ನಡೆಯುತ್ತವೆ.
4: ಸೋಮವಾರದಿಂದ ಶನಿವಾರದವರೆಗೆ ಸ್ಥಳೀಯ ಅನುಕೂಲತೆಗಳಿಗೆ ಅನುಗುಣವಾಗಿ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ತೆರೆದಿರುತ್ತದೆ ನಮ್ಮ ಕ್ಲಿನಿಕ್.
3: ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎಂಬ ಧ್ಯೇಯದೊಂದಿಗೆ ನಿಮ್ಮ ಸೇವೆಗೆ ಸಿದ್ಧವಾಗಿವೆ ನಮ್ಮ ಕ್ಲಿನಿಕ್.
4: ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿ.
3: ಪ್ರಕಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಹೈಟೆಕ್ ಫರ್ನಿಚರ್ನಿಂದ 10,000 ರೂಪಾಯಿ ಮೇಲ್ಪಟ್ಟ ಫರ್ನಿಚರ್ಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗ್ಯಾಲರಿ, ಬೆಡ್ರೂಮ್ ಸೆಟ್, 3-ಡೋರ್ ಅಂಡ್ 2-ಡೋರ್ ವಾರ್ಡ್ರೋಬ್. ಹೈಟೆಕ್ ಫರ್ನಿಚರ್, ಬೇಲೂರು ರೋಡ್, ಹಾಸನ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ.
8: ಕೇಳುವರೆ, ಕೃಷಿರಂಗ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗ ಅರಳಿಕಟ್ಟೆ. ಇದು ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.
1: ನೋಡು,
2: ಈ ಸ್ವಲ್ಪ ಬದಲಾವಣೆ ಆಯ್ತು ನೋಡಿ ವಾತಾವರಣ, ಹಂಗಾಗಿ ನೀನು ಸ್ವಲ್ಪ ಬದಲಾದಂಗೆ ಕಾಣಿಸ್ತಾ ಇದೆಯಾ?
1: ಅಯ್ಯೋ, ಬದಲಾವಣೆ ಯಾಕೆ ಹೇಳ್ತಾ?

0: ಹೇಳ
1: ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾ ಇದ್ದವನು ನೀನು ಸ್ವಲ್ಪ ಬದಲಾಗ್ಬಿಟ್ಟಲ್ಲ ಯಾಕೆ?
0: ಅಯ್ಯೋ ಜಗದ್ ನಿಯಮ ಒಂದು ಕಂಚಕ್ರಣ ಮೊನ್ನೆ ದಿವಸ ಏನಾಯ್ತು ಗೊತ್ತಾ? 1ನೇ ತಾರೀಕು ಅದೆಂತದ್ದು ಅಂತಾರಾಷ್ಟ್ರೀಯ ಹಣ್ಣಿನ ದಿವಸವಂತೆ. ಅವತ್ತು ನಮ್ ಮೀನಕ್ಕೆ ಏನ್ ಮಾಡಿದ್ಲು, ಒಂದು 4-5 ಕೆಜಿ ಹಣ್ಣು ತಂದ್ಬಿಟ್ಟು ತಿನ್ನುವಂತ ಕೂತ್ಕೊಬಿಡದೆ.
1: ಒಂದೇ ತರದ ಹಣ್ಣು ತಂದಿದ್ಲು ಅಥವಾ ಬೇರೆ ಬೇರೆ ಹಣ್ಣು?
0: ಬೇರೆ ಬೇರೆ ಬೇರೆ ಬೇರೆ ಅವು ನೇರಳೆ ಹಣ್ಣು ತಂದಿದ್ಲು, ಚೆನ್ನಾಗವೆ ಅಂತ ಹೇಳ್ಬಿಟ್ಟು ಒಂದು 4 ತಿಂದಕ್ಕನಪ್ಪ. ನೋಡಿ ಈ ತರ ಆಗೈತೆ ನಂದು ಇವತ್ತು ಪರಿಸ್ಥಿತಿ.
1: ನಿನ್ನ ಗಂಟ್ಲು ಕೆಡೋದಕ್ಕೆ ಅವಳು ತಂದ್ಕೊಂಡು ಹಣ್ಣೆ ಕಾರಣ ಅಂತ ಅಂತ ಹಂಗೆ?
0: ಹ್ಞೂ, ಅದ್ ಏನ್ ಅವಳೇನು ಒಳ್ಳೆ ತಂದ್ಲು ಇಲ್ಲ ಎಂತವರು ಇವನ್ಗೆ ಸ್ವಲ್ಪ ಮಾತಾಡ್ತಾನೆ ಸಿಕ್ಕಾಪಟ್ಟೆ ಸ್ವಲ್ಪ
1: ಸ್ವಲ್ಪ ತಡ್ಕೊಂಡಿರ್ಲಿ
0: ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಂದು ಕೊಟ್ಲ ಏನು ಅಂತ ಗೊತ್ತಿಲ್ಲ.
1: ನೋಡ್ ನೋಡ್, ನಾವಿಲ್ಲಿ ಗಂಟ್ಲು ತೊಂದ್ರೆ ಹಿಂಗೆ ಹಣ್ಣು ಅಂತ ತನ್ಬೇಕಾರ್ಲೆ ಮೆತ್ತಗ್ ಬತ್ತವಳೆ ಮೀನಕ್ಕ. ಮೀನಕ್ಕ
2: ಸಂಕ್ರಣ
1: ಬಾ ಬಾ, ಒಳಗ್ ಬಾ ಇಲ್ಲಿ
2: ಅಣ್ಣಯ್ಯ.
0: ಬಾ ಮೀನಕ್ಕ.
2: ಯಾಕೆ ಗಂಟ್ಲು ಕಟ್ಬಿಟ್ಟೈತೆ?
0: ಅಯ್ಯೋ, ಎಲ್ಲ ನಿನ್ ಮೈ ಮೆಕ್ಕಂಬ. ಅದೆಂತದ ಹಣ್ಣಿನ ದಿವಸ ಅಂತ ಅನ್ಕೊಂಡು ನೀನು ಇದ್ ಬದ್ದಣ್ಣೆಲ್ಲ ತಗೊಂಬಂದ ಅಲ್ಲಿ ಇಚ್ಚಿ ಫ್ರೂಟ್ ಅಂತ ಮತ್ತೆ ಎಂತೆಂತ ಕೇಳೇ ಇರಲಿಲ್ಲ ನಾನು.
1: ಅಂದ್ರೆ ಅವಳು ಪ್ಯಾಟೆಯಿಂದ ತಂದವಳೆ. ಪ್ಯಾಟೆನಾಗೆ ಈ ಹೊಸ ಹೊಸ ಹಣ್ಣುಗಳು ಅಂತಂದ್ರೆ ಈ ಹಿಂದೆ ಬೆಳಿತಿರಲ್ಲ ಆ ಹಣ್ಣುಗಳನ್ನೆಲ್ಲ ವಿಶೇಷವಾಗಿ ಮಾರಾಟ ಮಾಡ್ತಿರ್ತಾರೆ. ಅಂತವೆಲ್ಲವನ್ನ ಇವಳು ಆಯ್ದು ಆಯ್ದು ತಾಗ ಬಂದಿರ್ಬೇಕು ಮೋಟ್ಲಿ.
0: ಅಯ್ಯೋ, ಅದು ಏನ್ ಔಷಧಿ ಹೊಡೆದಿದ್ರು, ಏನ್ ತಂದ್ಕೊಟ್ಲು ನೋಡಿಲ್ಲ ಈ ತರ ಆಗೈತೆ ನನ್ನ ಪರಿಸ್ಥಿತಿ.
2: ಅಣ್ಣಯ್ಯ ಏನ್ ಮಾಡ್ಬೇಕು ಗೊತ್ತಾ? ಯಾವ್ದೇ ಹಣ್ಣು ತಂದ್ಕೊಟ್ರು ಮುನ್ನ ಕಲುಪಿರ್ತದಲ್ಲ ಅದಾಕಿ ಚಂದಕ್ ತೊಳೆದ್ಬಿಟ್ಟು ಎರಡು ಮುಕ್ಕಿತ ಆಮೇಲೆ ಒಂದ್ ಬಟ್ಲಿಗೆ ಹಾಕೊಂಡು ತಿನ್ಬೇಕಪ್ಪ.
0: ಅವೆಲ್ಲ ಮಾಡ್ಕೊಡ್ಬೇಕು ತಾನೆ ನೀನು?
2: ನಾನು ಮನೆಗೆ ನಾನ್ ಜಗತಿ ಮೇಲೆ ಕುಟ್ಕೊಳ್ಳುವಾಗ ಅವೆಲ್ಲ ಮಾಡ್ಕೊಬರಕಾದದ
0: ತಂದು ನೀನು ಆತರ ಮಾಡ್ಕೊಡ್ಬೇಕು. ತಿನ್ನಿಸ್ಬೇಕು ಅಂತ ತಗೊಂಬಂದವಳು 4 ಕೆಜಿ ಒಮ್ಮಕ್ಕೆ ಚಂಕ್ರಣ ತಂದ್ ತಿನ್ನೋರ್ಗು ಬಿಡೋಳು. ಇಲ್ಲ, ಇವತ್ತು ಹಣ್ಣಿನ ದಿವಸ ತಿನ್ನು.
2: ಏನಾಗಿರೋದ್ ಗೊತ್ತಾ? ಇಲ್ಲಿ ನಾನ್ 2 ಇಡಿ ತಿನ್ನ ಕೊಟ್ಟನಲ್ಲ ಅದ್ರಲ್ಲಾಗಿಲ್ಲ, ಮನೆಗೆ ಕೊಟ್ಟೆ 1/2 ಕೆಜಿಯ. ಅದನ್ನ ತೊಳ್ಕೊಳ್ದಲ್ಲೇ ತಿಂದೈತೆ. ನಾನ್ ತಂದಿದ್ದು ತೊಳ್ಕೊಂಡ್ ತಂದಿದ್ದೆ, ಅದಾದ್ಮೇಲೆ ಇನ್ನೊಂದಿಡಿ ತಿಂದೈತೆ. ಅದೇ ಆಗಿರೋದು.
1: ಅಂದ್ರೆ ನೀನ್ ಹೇಳೋದು ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ನೀ ಮಾಡಿರೋ ತಪ್ಪು ನೀವು ಒಪ್ಕೋತಾ ಇಲ್ಲ.
2: ಇನ್ನೊಂದ್ ಏನ್ ಗೊತ್ತಾ ಸಂಕ್ರಣ, ಈ ವಿಟಮಿನ್ ಎಲ್ಲಿ ಸಿಗ್ತದೆ ನಮ್ಗೆ? ಋತುಮಾನಕ್ಕೆ ಅನುಗುಣವಾಗಿ ಹಣ್ಣುಗಳನ್ನ ತಿಂತಾ ಬರ್ತಾ ಇದ್ರೆ ನಮಗೆ ಎಲ್ಲಾ ತರದ್ದು ಸಿಗ್ತದೆ ಅಂತ ಗೊತ್ತು ಎಲ್ರಿಗೂ. ಆದ್ರೆ ಎಲ್ಲ ಎಲ್ಲಿ ತಿಂತೀವಿ?
1: ಇಲ್ಲ,
2: ಒಂದ್ ರೊಟ್ಟಿನೋ ಒಂದ್ ಚಪಾತಿನೋ ಏನೋ ತಿಂದು ನಾವು ತಿಂದಾಯ್ತು ತಿಂಡಿ ಅಂತ ಸುಮ್ನ ಆಗ್ಬಿಡ್ತೀವಿ.
1: ಅಂದ್ರೆ ನೀನ್ ಹೇಳೋದು ಹಣ್ಣು ಹಂಪಲು ಹೆಚ್ಚಿಗೆ ತಿನ್ಬೇಕು, ಅವ್ ತಿಂದ್ರೆ ಆರೋಗ್ಯ ಸಮೃದ್ಧಿ ಆಗಿರ್ತದೆ, ಬೇಕಾದಷ್ಟು ಪೋಷಕಾಂಶ ನಮ್ ದೇಹಕ್ಕೆ ಸೇರ್ತದೆ ಅಂತವ.
0: ಅದು ಈಗ ದಿವಸ ತಂದ್ಕೊಟ್ರ ಅದಂತಾರವ ಮೀನಕ್ಕಿನ ಕತೆ ಹೆಂಗೆ ಅಂತ ಅಂತಂದ್ರೆ ಒಂದ್ ಗಾದೆ ಹೇಳ್ತಾರೆ, ಉಣ್ಣಕ್ಕಿಗ್ ದೊಣ್ಣೆ ತಗೊಂಡ್ರು ಅಂತ ಹೇಳ್ಬಿಟ್ಟು ಹಂಗ್ ತಂದಿಟ್ಬಿಟ್ಟು ತಿನ್ನವರ್ಗೂ ಬಿಡ್ತಿಲ್ಲ. ಏನು ನಿನ್ ಎದೆ ಮೇಲೆ ನಿಂತವಳೆ, ತಿನ್ನ ಈ ತರ ಆಗೈತ್ ನೋಡಿ.
1: ಅಂದ್ರೆ ಅವಳದು ಮನಸ್ಥಿತಿ ಹೆಂಗಿತ್ತು ಅಂತಂದ್ರೆ ಅಣ್ಣಯ್ಯ, ಅಂದ್ರೆ ಅಪರೂಪ ಸಿಗ ಹಣ್ಣಲ್ವಾ, ಹುಸಿ ಚೆನ್ನಾಗಿ ತಿನ್ಲಿ ಅಂತ ಅನ್ಕಂದ ಅವಳೆ. ಅದು ನಿಂಗೆ ಈ ತರದಲ್ಲಿ
2: ತುಂಬಾ ಮಂದವಾಗಿ ಚಂದ ಕಿತ್ತು ಬಾ,
0: ಒಳ್ಳೆ ಟೇಸ್ಟ್ ಇದ್ದ ಮಾತ್ರವ ತಿಂದ ಮೇಲೆ ಹೆಂಗಾಯ್ತದೆ ಅಂತ ಗೊತ್ತಿರೋ ನನ್ ಮುಟ್ತಾನೆ ಇರಲಿಲ್ಲ.
1: ಅಂದ್ರೆ ನಿನಗೆ ನಾಟಿ ಪದಾರ್ಥ ತಿಂದ ಅಭ್ಯಾಸ ಆಗಿ ಅವಳು ತಂದ ಹೈಬ್ರಿಡ್ ಇರಬೇಕು ಅಂತ ಕಾಣ್ತದೆ.
2: ಇಬ್ರು ಕಾಲೇಳಿದ್ರೆ ನಿಸ್ಸಿಮ್ರು ಅದಿರ್ಲಿ, ಈಗ ಅಂತಾರಾಷ್ಟ್ರೀಯ ಹಣ್ಣಿನ ದಿವಸ ಅಂತ ಆಚರಣೆ ಮಾಡವ್ರೆ ಗೊತ್ತಲ್ವಾ?
0: ಅದೇ ಜುಲೈ 1ನೇ ತಾರೀಕು ಮಾಡ್ತಾರೆ ಮೀನಕ್ಕ.
2: ಈ ಸಲದ್ದು ವಿಶೇಷ ಏನು ಅಂದ್ರೆ ಖರ್ಜೂರ ಹಣ್ಣನ್ನ ಇಟ್ಕೊಂಡವ್ರಂತ ಈ ವರ್ಷ.
1: ಯಾಕೋ ಯಾಕೋ
2: ಯಾಕೋ ಯಾಕೋ ಅಂದ್ರೆ ಒಂದೊಂದು ವರ್ಷ ಒಂದೊಂದು ಥೀಮ್
0: ಹಣ್ಣುಗಳು.
2: ಈ ಸಲ ಹೊಸಿ ಖರ್ಜೂರದ ಬಗ್ಗೆ ಜಾಸ್ತಿ ಎಲ್ರಿಗೂ ಹಂಚಿ ಸಾರ್ವಜನಿಕವಾಗಿ ಮನೆಯಲ್ಲಿ ಶಾಲೆಯಲ್ಲಿ ನಮ್ ಫ್ರೆಂಡ್ಸು, ಈಗ ನಾವೆಲ್ಲ ಒಂದ್ ಜಗತಿ ಕಟ್ಟೆ ಮೇಲೆ ಕೂರ್ತಿವ, ನಾವೊಂದು ಕಡೆ ಕುತ್ಕೊಂಡು ತಿನ್ನೋದು ಮಾಡೋದು ಮಾಡ್ತೀವಿ. ಹಂಗೇನೆ ಯಾರ್ಯಾರ ಫ್ರೆಂಡ್ಸ್ ಇರ್ತಾರೆ ಅವರೆಲ್ಲ ಸಾರ್ವಜನಿಕವಾಗಿ ಹಣ್ಣುಗಳನ್ನ ಹಂಚ್ಕೊಂಡು ತಿನ್ಕೊಂಡು ಅದ್ರ ಮಹತ್ವ, ಅದ್ರ ಗಿಡ ನೆಡೋದು, ಅದ್ರ ಬಗ್ಗೆ ಏನೇನ್ ಪೋಷಕಾಂಶಗಳು ಸಿಗ್ತದೆ ಎಲ್ಲದನ್ನು ತಿಳಿಸ್ಲಿ ಅನ್ನೋದು ಉದ್ದೇಶ ಅವ್ರದ್ದು.
0: ಅರ್ಥ ಆಯ್ತು ಬಿಡಿ ಈಗ ನನಗೆ. ಖರ್ಜೂರದ ಹಣ್ಣು ಅಂತ ಹೇಳ್ಬಿಟ್ಟು ಅವ್ರು ಸೆಲೆಕ್ಷನ್ ಮಾಡವ್ರೆ, ಇವಳು ಖರ್ಜೂರದಂಗೆ ಇರ್ತಾವಲ್ಲ ಅಂತ ಅನ್ಕೊಂಡು ನೇರಳೆ ಹಣ್ಣು ತಂದು ಕೊಟ್ಬಿಟ್ಟು ನನಗೆ ಈ ತರ ಖರ್ಜೂರ
2: ತರಬೇಕಂದಿದ್ದೀನಿ. ಇವತ್ತು
0: ಖರ್ಜೂರ ತಂದಿದ್ಯಾ?
1: ಅಂದ್ರೆ ಇವಳು ಹೆಂಗೆ ಕನ್ಫ್ಯೂಸ್ ಮಾಡ್ಕೊಬಿಟ್ಟವಳೆ ಅಂತಂದಣ್ಣ, ಇದು ಹೊಸಿ ಬಣ್ಣ ಮಾಸ್ಲೆ ಕಪ್ಪು, ಅದು ಹೊಸಿ ಮಾಸ್ಲೆ ಕಪ್ಪು,
0: ಎರಡು ಒಂದೇ ಹಂಗಾಗಿ ಗೊತ್ತೇ ಹಾಕಲ್ಲ ಅದೇ ಅದು ಇದೆ ಅದು.
2: ಕನ್ನಡಕ ಹಾಕೊಂಡಿದ್ದೆ ತಪ್ಪಾತು ನಾನು, ಹಿಂಗೆ ಹೇಳ್ತಾ ಕೂತಿದ್ದೀರಾ.
1: ನೀನು ಪ್ಯಾಟೆಗೆ ಹೋಗ್ಬೇಕಾರ ಹಾಕ, ಆದ್ರೆ ತಂದು ಕೊಡಬೇಕಾರ ಕನ್ನಡಕ ಹಾಕಬೇಡ ಅಣ್ಣಯ್ಯ. ಈಗ ಇವಳು ಹಣ್ಣಿನ ವಿಷಯ ಹೇಳ್ತಾ ಹೇಳ್ತಾ ನಂಗೆ ಹೊಸಿ ಜಪ್ತಿ ಆಯ್ತು. ನೋಡು, ಕಳೆದ ವಾರ ನಮ್ಮ ಈ ತೋಟಗಾರಿಕೆ ಸಾಹೇಬರು ಸಿಕ್ಕಿದ್ರಲ್ಲ, ಅವ್ರು ಹೇಳ್ತಾ ಇದ್ರು, ನೋಡ್ರಪ್ಪ ಬೇಗ ಇನ್ಸೂರೆನ್ಸ್ ಮಾಡಿಸ್ಕೊಬಿಡಿ, ಇನ್ಸೂರೆನ್ಸ್ ಮಾಡಿಸ್ಕೊಬಿಡಿ, ಡೇಟು ಮುಂದಕ್ಕೆ ಹೋಯ್ತದೆ ಮುಂದಕ್ಕೆ ಹೋಯ್ತದೆ ಅಂತ ಕಾಯ್ಬೇಡಿ, ಈಗಲೇ ಮಾಡಿಸ್ಕೊಳ್ಳಿ ಈಗಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಅವ್ರು ಹೇಳಿದ್ದು ದಿಟ ಆಯ್ತು, ಮಾಡಿಸ್ಕೊಂಡು ನೋಡು ನಮ್ಮ ಒಂದು ಕೆಟ್ಟದಕ್ಕೋ ಅಥವಾ ಅವ್ರು ಹೇಳಿದ್ ಒಳ್ಳೇದಕ್ಕೋ ದಿನ ಮುಂದಕ್ಕೆ ಹೋಗ್ಲೇ ಇಲ್ಲ, ಅದು ಅಲ್ಲಿಗೆ ಮುಗ್ದೋಯ್ತು. ಅಂದ್ರೆ ಈಗ ಮತ್ತಿನ ಬೇರೆ ಬೇರೆ ಬೆಳೆಗಳಿಗೆಲ್ಲ ಈಗ ಒಂದು ಏನು ಈ ಇನ್ಸೂರೆನ್ಸ್ ಮಾಡಿಸೋದು ಇನ್ಸೂರೆನ್ಸ್ ಮಾಡಿಸೋದು ಇನ್ನು ಡೇಟ್ ಐತೆ ಡೇಟ್ ಐತೆ ಅಂತಿರು. ಆಗ ಅವ್ರು ಹೇಳಿದ್ದು ಕೆಲವೇ 4-8 ಬೆಳೆಗೆ ಹೇಳಿದ್ರು, ಈ ಮಾವು ದಾಳಿಂಬೆ ಇವಕ್ಕೆ ಮಾತ್ರ ಹೇಳಿದ್ರ, ಇನ್ನು ಬೇರೆ ಬೇರೆ ಬೆಳೆಗೆ ಏನಾದ್ರೂ ಅವ್ರು ಹೇಳ್ದಂಗೆ ನೆನಪು. ಈ ತಿಂಗಳು 15ನೇ ತಾರೀಕುವರೆಗೆ ಐತೆ, ಈ ತಿಂಗಳು 31ರವರೆಗೆ ಐತೆ ಕೆಲವು ಬೆಳೆಗಳಿಗೆ ಅಂತ ಹೇಳ್ತಾ ಇದ್ರು. ಅವೇನಾದ್ರು ನಿನ್ಗೆ ಏನಾದ್ರು ಒಂದು ದಿವಸ ಏನಾದ್ರು ಹೇಳ್ಬಿಟ್ಟು ಹೋಗಿದ್ದು ಅಥವಾ ಪತ್ರ ಗಿತ್ರ ಕೊಟ್ಟಿದ್ದ ಪೇಪರ್ ಗೀಪರ್ ಇದ್ರೆ ನೋಡಿ ಹೇಳೋಸಿ.
0: ಅದು ಏನು ಅಂತ ಶಂಕರಣ್ಣ, ಈಗ ತುಂಬಾ ಜನ ಮೀನಕ್ಕ ಕನ್ಫ್ಯೂಸ್ ಆಯ್ತಾರೆ. ಯಾಕೆ ಕನ್ಫ್ಯೂಸ್ ಆಯ್ತಾರೆ.

0: ಗೆಂಡ ಆಗ್ತೀನಿ ಅಂತ ಅಂತ ಅನ್ಕೊಂಡು ಹಾಕಿದೀನಿ ಅಂತ ಹೋಗಿ ಕಟ್ಟೋದಲ್ಲ. ಅದು ಏನು ಅಂತ ಅಂದ್ರೆ ಶಂಕರಣ್ಣ, ಈ ಹಂಗಾಮ್ಗೆ ಅನುಗುಣವಾಗಿ ತಕ್ಕನಾಗಿ ಆ ಟೈಮ್ಗೆ ಅಧಿಸೂಚನೆ ಅಂತ ಹೇಳಿ ಮಾಡ್ತಾರೆ. ಅಧಿಸೂಚನೆ ಅಂತ ಅಂತ ಅಂದ್ರೆ
1: ಸರ್ಕಾರದವರು ಹಿಂಗೆ ಮಾಡಿ ಅಂತ ಒಂದು ನಮ್ಗೊಂದು ರೂಲ್ಸ್ ಮಾಡ್ದಂಗೆ
0: ರೂಲ್ಸ್ ಮಾಡ್ತಾರೆ. ಈಗ ಇಂತಿಂತ ಬೆಳೆಗೆ ಮುಂಗಾರು ಹಂಗಾಮಲ್ಲಿ ಇಂತಿಂತವಕ್ಕೆ ಇಷ್ಟಿಷ್ಟು ಫಿಕ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇದು ಇಂಥ ಡೇಟ್ ಅವ್ರಿಗೂ ಕಟ್ಟಬೇಕು ಅಂತ ಹೇಳ್ಬಿಟ್ಟು
1: ನಮ್ಗೊಂದು ಲಾಸ್ಟ್ ದಿನಾಂಕ ಕೊಡ್ತಾರೆ. ಹೆಕ್ಟೇರ್ಗೆ ಇಷ್ಟು ಬರ್ತದೆ ದುಡ್ಡು ಅಥವಾ ಎಕರೆಗೆ ಇಷ್ಟು ಬರ್ತದೆ ದುಡ್ಡು ಅಂತ ಹೇಳಿ ಒಂದು ನಿಗದಿ ಮಾಡ್ತಾರೆ ಅಂತ ಹೇಳಿ
0: ನಿಗದಿ ಮಾಡ್ತಾರೆ. ಮಾಡ್ಬಿಟ್ಟು ಅದು ಮುಂಗಾರು ಹಂಗಾಮ್ಗೆ ಅಂತ ಹೇಳಿ ಮಾಡ್ತಾರೆ. ಅವ್ರು ಎಲ್ಲಿವರೆಗೂ ಟೈಮ್ ಕೊಟ್ಟಿರ್ತಾರೋ ಅಲ್ಲಿವರೆಗೂ ಅದ ಕಟ್ಕೋಬಹುದು ನಾವು. ಆಯ್ತಾ ಆಯ್ತಾ. ಇದು ಒಂದು. ಈಗ ನಾನು ಹೇಳದಂಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನೋದು ಮೂರ್ ಹಂಗಾಮ್ಗೂ ಮಾಡ್ತಾರೆ. ಆಯ್ತಾ, ಅವ್ರು ಯಾವ ಟೈಮ್ ಕೊಟ್ಟಿರ್ತಾರೋ ಆ ಟೈಮ್ಗೆ ಕೃಷಿ ಬೆಳೆಗಳಿಗೆ ರಾಗಿ, ಭತ್ತ, ಹುಳ್ಳಿ, ಅವರೆ, ತಡ್ನಿ, ತೊಗರಿ ಇಂಥವಕ್ಕೆ ಇದ ನಾವು ಕಟ್ಟ ಅಂತದ್ದು ತಾರೀಖ್ ಮುಗಿಯೋದ್ರೊಳಗಡೆ ಕಟ್ಟಬೇಕು. ಇದು ಒಂದು ಶಂಕರಣ. ಎರಡನೇದ್ ನೋಡು, ಈಗ ವರ್ಷ ಪೂರ್ತಿ ಬೆಳೆ ಅಂತ ಇರ್ತವೆ
1: ವಾರ್ಷಿಕ
0: ಬೆಳೆ. ಈಗ ಅವತ್ತು ನಮ್ಮ ಯೋಗ ಸಾಹೇಬ್ರು ಹೇಳಿದ್ರಲ್ಲ, ಈಗ ಮಾವು, ತೆಂಗು, ಅಡಿಕೆ, ದಾಳಿಂಬೆ ಇಂಥವಿರ್ತಾವಲ್ಲ, ಇಂಥವಕ್ಕೆ ಟಮೋಟೆ ಇಂಥವಕ್ಕೆ ಟೊಮೊಟೊ ಬಿಡು, ಅದು ತರಕಾರಿ ಬೆಳೆ, ಮೂರ್ ತಿಂಗಳಿಗೊಂದ್ಸರಿ ಮುಗಿದೋಗ್ತದೆ. ಆಯ್ತಾ, ಈ ಅಡಿಕೆ ಮತ್ತೆ ಮಾವು ಎಲ್ಲ ಅವಲ್ಲ ವಾರ್ಷಿಕ ಬೆಳೆಗಳು. ಈಗ ಅದಕ್ಕೆ ಬೇರೆ ಒಂದು ಐತೆ,
1: ಅದಕ್ಕೆ ಆದ್ರೆ ಒಂದು ಪ್ಲಾನ್,
0: ಅದಕ್ಕೆ ಒಂದು ಪ್ಲಾನ್ ಅವ್ರಿಗಿಂತಲೂ ಸ್ಕೀಮೇ ಬೇರೆ. ಅದು
2: ಸ್ಕೀಮೇ ಬೇರೆ.
0: ಅದು ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಹೇಳಿ ಕರಿತೀವಿ ನಾವು. ಅದು
1: ಹಂಗಂದ್ರೆ
0: ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಅಂತ ಅಂದ್ರೆ, ಈಗ ನೋಡು ಮಾವಿನಣ್ಣು ವರ್ಷ ಪೂರ್ತಿ ಹೂ ಬಿಡಕ್ಲ
1: ಇಲ್ಲ.
0: ಆಯ್ತಾ,
1: ಸೀಸನ್ ಅದು.
0: ಮಾವಿನ ಗಿಡ ಒಂದ್ ಸೀಸನ್ ಅಲ್ಲಿ ಹೂ ಕಚ್ತದೆ, ಹೀಚ್ ಆಗಿರ್ತದೆ, ಕಾಯಿ ಆಯ್ತದೆ, ಹಣ್ಣಾಯ್ತದೆ. ಆಯ್ತಾ, ಹಂಗೆ ಅದು ಸೀಸನಲ್ಲು. ಅದೇ ತರ ಅಡಿಕೆನೂ ಅಷ್ಟೇ, ವರ್ಷದಲ್ಲಿ ಒಂದ್ಸರಿ ಹೂ ಬಿಡ್ತದೆ, ಕಾಯಿ ಕಾಯ್ತದೆ.
1: ಆಯ್ತಾ,
0: ಈಗ ಅವಕ್ಕೆ ಹೆಂಗೆ ಅಂತ ಅಂದ್ರೆ, ಮೆಣಸು ನೋಡು, ಮೆಣಸು ಅಷ್ಟೇ, ಯಾವಾಗಲೂ ಒಂದ್ಸರಿ ಹೂ ಕಷ್ಟದೆ. ಆಯ್ತಾ, ಈಗ ಹೂ ಬಿಟ್ಟಂತ ಮೆಣಸು ಆಗಿರ್ಬೋದು, ಮಾವಾಗಿರ್ಬೋದು, ಅದು ಕಾಯಿ ಕಚ್ಚಬೇಕು ಅಂತ ಅಂತ ಹೇಳಿದ್ರೆ, ಇಂಥದ್ದೇ ಇಷ್ಟೇ ಪ್ರಮಾಣದಲ್ಲಿ ವಾತಾವರಣ ಇರಬೇಕು ಅಂತ ನಿಗದಿ ಮಾಡೋದು.
1: ಅಂದ್ರೆ ನಮ್ ಈ ವಾತಾವರಣದಾಗೆ ಬೆಳಕು ಇಷ್ಟಿರ್ಬೇಕು, ಗಾಳಿ ಇಷ್ಟಿರ್ಬೇಕು, ನೀರಿನಂಶ ಇಷ್ಟಿರ್ಬೇಕು,
0: ಉಷ್ಣಾಂಶ ಎಷ್ಟಿರ್ಬೇಕು, ಆಯ್ತಾ, ಇಷ್ಟು ಮಳೆ ಬೀಳಬೇಕು ಅನ್ನ ಅಂತ ಒಂದು ಅಂದಾಜಿರ್ತದೆ. ಅದ್ರಲ್ಲಿ ಏನಾದ್ರೂ ವ್ಯತ್ಯಾಸ ಆಯ್ತು ಅಂತ ಅಂತ ಅಂದ್ರೆ, ಅದನ್ನ ಹವಾಮಾನ ಆಧರಿಸಿ ವ್ಯತ್ಯಾಸ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ತೀರ್ಮಾನ ಮಾಡೋ ಅಂತದ್ದು. ತೀರ್ಮಾನ ಮಾಡಿ ಅದಕ್ಕೆ ಕೊಡಬೇಕೋ ಬೇಡವೋ ಅಂತ ಹೇಳ್ಬಿಟ್ಟು ಮಾಡೋ ಅಂತದ್ದು. ಈಗ ಅದಕ್ಕೂ ಒಂದು ಅಧಿಸೂಚನೆ ಅಂತ ಹೇಳಿ ಮಾಡ್ತಾರೆ.
1: ಅಂದ್ರೆ ಈ ಏನು ಈ ಟೈಮ್ನಾಗೆ ಅಂದ್ರೆ ಈಗ ಬಂದೈತೋ ಇಲ್ವೋ, ಅಂದ್ರೆ ಈ ಇಂಥ ಟೈಮ್ನಾಗೆ ಹೂ ಕಚ್ಚಬೇಕಾಗಿತ್ತು, ಕಚ್ಚಾಯ್ತೋ ಇಲ್ವೋ,
0: ಕಚ್ಚಿದ್ರೆ
1: ಅದು ಕಾಳು ಬತ್ತದೋ ಇಲ್ವೋ
0: ಇಲ್ವೋ,
1: ಇದರಿಂದ ರೈತಿಗೆ ಏನ್ ನುಕ್ಸಾನ ಆಯ್ತದೆ
0: ಅಂದ್ರೆ ಅದು ಪೂರ್ತಿ ಹೆಂಗೆ ಅಂತ ಅಂದ್ರೆ ಹವಾಮಾನದ ಮೇಲೆ ಆಧಾರ ಆಗ ಅಂತದ್ದು. ಆಯ್ತಾ, ಅದಕ್ಕೆ ಅದೇ ಆದ ಸಪರೇಟ್ ಆಗೈತೆ, ಅದೆಲ್ಲನು ಯೋಗೇಶ್ ಸಾಹೇಬ್ರು ಅವತ್ತು
1: ಹೇಳಿದ್ರು.
0: ಆಯ್ತಾ, ಅದಕ್ಕೆ ಬೇರೆ ಅಧಿಸೂಚನೆ ಅಂತ ಹೇಳಿ ಮಾಡ್ತಾರೆ. ಅದು ಮಾಡಿದಾಗ ಅದಕ್ಕೆ ನಾವು ಹೋಗ್ಬಿಟ್ಟು ಕಟ್ಟಬೇಕು, ಏನು ತೋಟಗಾರಿಕೆ ಬೆಳೆಗಳು ಅಥವಾ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿ ಕರಿತೀವೋ ಅದಕ್ಕೆ ಆ ಟೈಮಲ್ಲಿ ಕಟ್ಟಬೇಕು. ಈಗ ನೋಡಿ, ಈಗ ಕೃಷಿ ಇಲಾಖೆಯಿಂದ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮುಂಗಾರು ಹಂಗಾಮು ಅಂತ ಹೇಳಿದ್ನಲ್ಲ, ಅದಕ್ಕೀಗ ಅಧಿಸೂಚನೆ ಮಾಡಿದ್ರೆ ಅದು ಈಗ ಕೆಲವು ತಾಲೂಕುಗಳನ್ನ ಆಯ್ಕೆ ಮಾಡ್ಕೊಂಡು, ಆ ತಾಲೂಕಲ್ಲಿರುವಂತ ಹೋಬಳಿಗಳ ಆಯ್ಕೆ ಮಾಡ್ಕೊಂಡು
1: ಅಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಈ ವಿಮೆ ಕಟ್ಟಿ ಅಂತ ಹೇಳೋರೆ,
0: ಕಟ್ಟಿ ಅಂತ ಹೇಳೋರೆ.
1: ಅದಕ್ಕೂ ದಿನಾಂಕಗಳು ಇರ್ಬೇಕೇನೋ,
0: ಅದಕ್ಕೂ ದಿನಾಂಕಗಳು ಇರ್ತದೆ. ಈಗ ಉದಾಹರಣೆಗೆ ಭತ್ತ, ಮುಸ್ಕಿನ್ ಜೋಳ, ರಾಗಿ, ಆಯ್ತಾ, ಆಮೇಲೆ ಈ ಮಳೆ ಆಶ್ರಯದಲ್ಲಿ ಬೆಳೆಯುವಂತ ಹೆಸರು.
1: ನಾನು ಅದನ್ನೇ ಕೇಳಕ್ಕಿದ್ದೆ. ಈಗ ನೋಡು ರೇಟ್ ಟೈಮ್ ಇದು ಅಂತಾರಲ್ಲ, ಅಂದ್ರೆ ಸರಿಯಾದ ಸಮಯ ಈಗ ಮುಂಗಾರನಾಗೆ ನಾವು ಬೆಳೀತಕ್ಕಂಥ ಬೆಳೆಗಳು ಬೇರೆ ಇರ್ತವೆ.
0: ಹೌದು,
1: ಈಗ ಅಲ್ಲಿ ಈಗ ನಾನು ಮಳೆ ಆಶ್ರಯದಲ್ಲೇ ಬೆಳೆಯುವ ಬೇರೆ ಇರ್ತವೆ, ನೀರಾವರಿ ಆಶ್ರಯದಲ್ಲೂ ಬೆಳೆಯುವ ಬೇರೆ ಇರ್ತವೆ,
0: ಬೇರೆ ಇರ್ತವೆ.
1: ಅದಕ್ಕೆ ಬೇರೆ ಬೇರೆ ಏನಾದ್ರು ಮಾಡವ್ರ
0: ಅದಕ್ಕೂ ಬೇರೆ ಬೇರೆ. ನೀನು ಮಳೆ ಆಶ್ರಯದಲ್ಲಿ ಬೆಳೆದ್ರೆ ಇಷ್ಟು ಕಟ್ಟಬೇಕು, ಏನಾದ್ರು ನುಕ್ಸಾನ ಆದ್ರೆ ಇಷ್ಟು ಕೊಡ್ತೀವಿ. ನೀರಾವರಿ ಆಶ್ರಯದಲ್ಲಿ ಬೆಳೆದ್ರೆ ಅದಕ್ಕೆ ಇಷ್ಟು ಕಟ್ಟಬೇಕು ಪ್ರೀಮಿಯಮ್, ಇಷ್ಟು ಲಾಸ್ ಆದ್ರೆ ನಾವ್ ಇಷ್ಟು ಕೊಡ್ತೀವಿ. ಅದಕ್ಕೆ ಬೇರೆ ಇರ್ತದೆ, ಇದಕ್ಕೆ ಬೇರೆ ಇರ್ತದೆ. ಯಾಕೆಂತಂದ್ರೆ ನೀರಾವರಿ ಅಂತ ಅಂದ್ರೆ ನೀರಾವರಿ ಮಾಡೋ ಟೈಮಲ್ಲಿ ಅವರು ಸುಮಾರು ಬಂಡವಾಳ ಹಾಕಿರ್ತಾರೆ, ಬೋರ್ವೆಲ್ ಅಂತ ಅದಂತ ಇದಂತ ಹೇಳ್ಬಿಟ್ಟು. ಆಮೇಲೆ ನೀರಾವರಿ ಲೆಂಗೆ ಅಂತ ಅಂತಂದ್ರೆ ಇಷ್ಟೇ ಇಳುವರಿ ಬರ್ತದೆ ಅಂತ ಹೇಳ್ಬೋದು. ಮಳೆ ಆಶ್ರಯದಲ್ಲಿ ಹೇಳಕ್ಕಲ್ಲ ಮಿನಕ, ಯಾಕೆಂತಂದ್ರೆ ಮಳೆ ಬಂದ್ರೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ನೀರಾವರಿ ಹಂಗಲ್ವಲ್ಲ, ಮಳೆ ಬರಲಿಲ್ಲ ಅಂದ್ರೆ ನೀರ ಹಾಯಿಸ್ಕೊತಾನ ಅವನು. ಆಯ್ತಾ, ನೀರ ಹಾಯಿಸ್ಕೊಂಡು ಇಷ್ಟು ಬರ್ತದೆ ಅಂತ ಹೇಳ್ಬಿಟ್ಟು ಒಂದು ಅಂದಾಜು ಇರ್ತದೆ. ಆಯ್ತಾ, ಆ ಅಂದಾಜ್ಗೋಸ್ಕರವ ಅವರು ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಹೇಳಿ ಮಾಡಿರ್ತಾರೆ. ಅದಕ್ಕೆ ಬೇರೆ ಪ್ರೀಮಿಯಂ ಬೇರೆ ಇರ್ತದೆ, ಇದಕ್ಕೆ ಬೇರೆ ಪ್ರೀಮಿಯಂ ಬೇರೆ ಇರ್ತದೆ. ಆಯ್ತಾ, ಈಗ ಆಲೂಗೆಡ್ಡೆ, ಮುಸ್ಕಿನ್ ಜೋಳ ನಾನಾಗ್ಲೇ ಹೇಳ್ದಂಗೆ, ಅಲ್ಸಂದೆ, ಹುರುಳಿ, ಟೊಮ್ಯಾಟೊ, ಎಳ್ಳು, ಉದ್ದು, ತೊಗರಿ ಇಂಥವೆಲ್ಲನೂ ಆಯ್ಕೆ ಮಾಡ್ಕೊಂಡು ಅವೆಲ್ಲ ಇವು ಇವೆಲ್ಲನೂ ನಾನು ಹೇಳಕ್ಕಾಗಲ್ಲ. ಯಾಕೆ ಅಂತ ಅಂತಂದ್ರೆ ಈಗ ಏನ್ ಮಾಡ್ಬೇಕು ಅಂತ ಶಂಕರಣ್ಣ, ಈಗ ನಮ್ ತಾಲೂಕ್ ಯಾವ್ದು, ನಮ್ಮ ಹೋಬಳಿ ಯಾವ್ದು, ನಮ್ಮ ಗ್ರಾಮ ಪಂಚಾಯತ್ ಯಾವ್ದು? ಯಾಕೆಂದ್ರೆ ಇವೆಲ್ಲ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾಡಿರೋದ್ ಇವತ್ತು.
1: ಒಳ್ಳೇದಾಯ್ತು
0: ಆಯ್ತಾ, ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾಡಿರೋದ್ರಿಂದ ಆ ಗ್ರಾಮ ಪಂಚಾಯತಿನಲ್ಲಿ ನಾವು ಯಾವ್ದಕ್ಕೆ ಎಷ್ಟು ಕಟ್ಟಬೇಕು, ಯಾವ್ದಕ್ಕೆ ನಮ್ದು ವಿಮೆ ಬರ್ತದೆ
1: ಅಂದ್ರೆ ನಮ್ಮ ಈ ಭಾಗದಲ್ಲಿ ಬೆಳೀತಿರ್ತಕ್ಕಂಥ

0: ಬೆಳೆಗೆ ಐತೋ ಇಲ್ವೋ, ಈಗ
1: ಐತೋ
0: ನಾನು
1: ಇಲ್ವೋ,
0: ಬೆಳೆದಿದ್ರಲ್ಲ ಬೆಳೆ ಅದಕ್ಕೆ ವಿಮೆ ಬರ್ತದ ಇಲ್ವೋ ಅಂತ ತಿಳ್ಕೊಂಡ್ ಕಟ್ಟೋದು ಒಳ್ಳೇದು ಅಂತೀಯ.
1: ತಿಳ್ಕೊಂಡ್ ಕಟ್ಟೋದು ಒಳ್ಳೇದು, ಎಲ್ಲಿ ತಿಳ್ಕೊಳ್ಳೋದು ಅಂತ ನೀನ್ ಪ್ರಶ್ನೆ ಕೇಳ್ಬೋದು. ಆಯ್ತಾ, ಅದಕ್ ನೋಡು, ಈಗ ನಿಮ್ ಹತ್ರದಲ್ಲಿ ಯಾವ್ದಾದ್ರು ಬ್ಯಾಂಕ್ ಇರ್ತವೆ, ಈಗ ನೀನಂತೂ ವ್ಯವಹಾರ ಮಾಡೇ ಮಾಡ್ತೀಯ. ಆಯ್ತಾ, ಇಲ್ಲ ಲೋನ್ ತಗೊಳ್ಳೋದು, ಇಲ್ಲ ದುಡ್ಡು ಇಟ್ಕೊಳ್ಳಕೊಂದು ಬ್ಯಾಂಕ್ ಇದ್ ಮಾಡ್ಕೊಳ್ಳೋದು ಇರ್ತದ, ಆ ಬ್ಯಾಂಕ್ ಅಲ್ಲಿ ಹೋಗಿ ಕೇಳಿದ್ರೆ ನಿನಗೆ ಮಾಹಿತಿ ಕೊಡ್ತಾರೆ. ಈಗ ಹೇಳ್ತಾರಲ್ಲ, ಈಗ ನಮ್ ಗ್ರಾಮ ಪಂಚಾಯತಿನಲ್ಲಿ ಇಂಥ ಬೆಳೆ ಎಲ್ಲಾನು ಅಧಿಸೂಚನೆ ಮಾಡವ್ರೆ, ಇಂಥದಕ್ಕೆ ನೀನ್ ಕಟ್ಬಹುದು, ಇಂಥದಕ್ಕೆ ಕಟ್ಟಂಗಿಲ್ಲ, ಇಷ್ಟು ಕಟ್ಟಬೇಕು ಅಂತ ಹೇಳಿ ಹೇಳ್ತಾರೆ. ಆಯ್ತಾ, ಈ ಕರ್ನಾಟಕ ಒನ್ ಅಂತ ಹೇಳಿ ಒಂದವೆ, ಆಯ್ತಾ, ಆಮೇಲೆ ಗ್ರಾಮ ಒನ್ ಅಂತ ಹೇಳವೆ.
0: ನಾನು ಗ್ರಾಮ ಒನ್ ಅನ್ನೋದು ಕೇಳಿದೆ, ಈ ಕರ್ನಾಟಕ ಒನ್ ಅನ್ನೋದು ನಂಗೆ ಜಪ್ತಿನ ಇಲ್ಲ ನೋಡು.
1: ಎರಡು ಹೆಚ್ಚು ಕಮ್ಮಿ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ, ಅದೇ ತರವ. ಆಮೇಲೆ ಸಾಮಾನ್ಯ ಸೇವಾ ಕೇಂದ್ರಗಳು ಎಂತದ CSMO ಎಂತವ ಹೇಳ್ತಾರಲ್ಲ, ಅವಿರ್ತವೆ. ಆಯ್ತಾ, ಇಂಥವು. ಆಮೇಲೆ ಹತ್ತಿರದಲ್ಲಿರೋಂತ ತೋಟಗಾರಿಕೆ ಇಲಾಖೆ, ಹತ್ತಿರದಲ್ಲಿರೋಂತ ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರಗಳಿರುತ್ತವೆ. ಅಲ್ಲಿಗೆ ಹೋಗ್ಬಿಟ್ಟು ಈ ಬೆಳೆ ವಿಮೆ ನಮ್ಗೆ ಯಾವ್ದೈತೆ ಯಾವ್ದಿಲ್ಲ ಅಂತ ಕೇಳ್ಕೊಂಡು, ಈಗ ಅದಕ್ಕೆಲ್ಲ ಪ್ರೀಮಿಯಂ ಎಷ್ಟು ಬರ್ತದೆ ಏನು ಅಂತೆಲ್ಲ ವಿಚಾರ ಮಾಡ್ಕೊಂಡು ಕಟ್ಟೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅಂದಾಜು. ಶಂಕರಣ್ಣ,
2: ಖಂಡಿತ ಅಣ್ಣಯ್ಯ, ಈ ಸಂಕ್ರಣ ಏನ್ ಗೊತ್ತಾ, ಇವೆಲ್ಲೂ ನನಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಅಣ್ಣಯ್ಯ ಅಂತೂ ಅವನೇ ಅವನೇ, ನಾನು ಅವನ ಹತ್ರ ಕೇಳಿ ಕಟ್ಬಿಡ್ತೀನಪ್ಪ.
0: ಹಂಗಲ್ಲ ಮೀನಕ, ಈಗ ನನ್ನ ದುಗಡ ನೀನ್ ಅರ್ಥನೆ ಮಾಡ್ಕೊಳ್ಳಿಲ್ಲ. ಏನು ಅಂತಂದ್ರೆ, ಈಗ ನಾನು ಈಗ ಹಣ ಇಷ್ಟೊತ್ತು ಇಷ್ಟೊಂದು ಬೆಳೆ ಬಗ್ಗೆ ಹೇಳಿದಲ್ಲ, ಇದಕ್ಕೆ ಕಟ್ಟಕ್ಕೆ ಲಾಸ್ಟ್ ಡೇಟ್ ಅಂತದ್ದು ಇರ್ತದಲ್ಲ, ಅದು ಯಾವಾಗ ಅಂತ ಕೇಳಕ್ ಬಂದೆ ಆಟೋ ಕಡೆ. ನೀನ್ ಏನೋ ಹೇಳ್ಬಿಟ್ಟೆ, ಅದು ಬಂದಿದ್ದಕ್ಕೆ ಈಗ ನೋಡು, ಕಳೆದ್ವಾರದಾಗೆ ನಮ್ಮ ತೋಟಗಾರಿಕೆ ಸಾಹೇಬ್ರು ಯೋಗ ಸಾಹೇಬ್ರು ಸಿಕ್ಕಿರಲ್ಲ, ಕಳೆದ್ವಾರಕ್ಕೆ ಒಂದ್ ಡೇಟ್ ಮುಗಿತದ ನೋಡ್ರಪ್ಪ ಈ ಮಾವುಕಿ ವಕೀಲ ಅಂತ ಹೇಳಿದ್ರು. ಹಂಗೆ ಈಗ ಹಣೆಯ ಹೇಳಿದಕ್ಕೆ ಈಗ ಲಾಸ್ಟ್ ಡೇಟ್ ಅಂತ ಇರ್ತದ ನೋಡು. ಅದೇನಾದ್ರು ಇದ್ರೆ ಒಸಿ ನಾನು ಒಂದು ಯೋಚನೆ ಮಾಡ್ಕೊಂಡು ಈ ನಾಳೆ ಎಲ್ಲ ನಾಡಿದಲ್ಲ ಇನ್ನೊಂದು ವಾರದಲ್ಲಿ ಕಟ್ಬಹುದು, ಅದು ಏನಾದ್ರು ಬೇಗ ಏನಾದ್ರು ಡೇಟ್ ಮುಗ್ದೋಗ್ಬಿಟ್ರೆ. ಅದಕ್ಕೆ ಹಂಗ ಅನ್ಕೊಂಡು ಹಣೆನ್ ಕೇಳೋಣ ಅಂತಿದ್ದೆ. ಹಣೆ ಈಗ ಹೇಳ್ದಲ್ಲ ನೀನು, ಅವಕ್ಕೆ ಏನಾದ್ರು ಡೇಟ್ ಎಲ್ಲಿ ಗಂಟ ಅಂತ ಏನಾದ್ರು
1: ಇಲ್ಲ. ಅದು ನನಗೆ ಭಾರಿ ಕನ್ಫ್ಯೂಸ್ ಆಯ್ತು ಶಂಕರಣ್ಣ, ಯಾಕೆ ಅಂತಂದ್ರೆ ಒಂದೊಂದ್ ಬೆಳೆಗೆ ಒಂದೊಂದ್ ತರ ಇದ್ರಲ್ಲಿ. ಈಗ ನೋಡಪ್ಪ, ಈಗ ಮೊನ್ನೆ ಎಲ್ಲ ಹೇಳ್ತಾ ಇದ್ರಲ್ಲ, ಈಗ ಆಲೂಗಡ್ಡೆ ನೀನ್ ಎಲ್ಲಿವರೆಗೂ ಹಾಕ್ಬೋದು ಅಂತ ಅಂತ ಅಂದ್ರೆ, ಈಗ ಜೂನ್ ಮೊದಲನೇ ವಾರದವರೆಗು ಹಾಕಬಹುದು ಅಷ್ಟೇ. ಅಮ್ಮಮ್ಮ ಅಂತ ಅಂದ್ರೆ ಜೂನ್ ಎರಡನೇ ವಾರದಲ್ಲಿ ಹಾಕಬಹುದು, ಅಲ್ಲಿಂದ ಆಚೆಗೆ ಅದು ಬಿತ್ತನೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗೆ ರಾಗಿ ಬಿತ್ತನೆ ಮಾಡೋದಕ್ಕೆ ಒಂದ್ ಹಂಗಮ್ಮ ಅಂತ ಹೇಳಿ ಇರ್ತದೆ, ಇಂಥ ದಿವಸ ಅಂತ ಹೇಳಿ ಇರ್ತದೆ, ಅದ್ರೊಳಗಡೆ ಮಾಡಬೇಕು. ತೊಗರಿನೂ ಹಂಗೆ, ತೊಗರಿ ನೋಡು ಮೇ 30 ತಾರೀಕಿನ ಮೇಲೆ ಬಿತ್ತನೆ ಮಾಡಬೇಡಿ ಅಂತಾರೆ. ಯಾಕೆ ಅಂತ ಅಂತಂದ್ರೆ ಅದು ಸ್ವಲ್ಪ ದೀರ್ಘಾವಧಿ ಬೆಳೆ, ಅದು 6 ತಿಂಗಳು ಬೆಳೆ, ಅದು ಮೊದಲು ಚೆನ್ನಾಗಿ ಬೆಳಿಬೇಕು. ಚೆನ್ನಾಗಿ ಬೆಳೆದ್ರೆ ಚೆನ್ನಾಗಿ ಹೂ ಬಿಡ್ತದೆ, ಚೆನ್ನಾಗಿ ಬಿಡ. ನೀನ್ ಈಗ ತಗೊಂಡೋಗಿ ಹಾಕಿದ್ರೆ ಅದು ಹೂ ಬಿಡೋ ಕಾಲಕ್ಕೆ ಹೂ ಬಿಡೋದು ಚಂಕ್ರಣ. ಅದು ಯಾಕೆಂದ್ರೆ ಅವೆಲ್ಲ ಸೀಸನಲ್ ಅಲ್ಲ, ಯಾವ್ಯಾವ ಇಡೀ ವರ್ಷ ಪೂರ್ತಿ ಹೂ ಬಿಡ ಅಂತವಲ್ಲ, ಕಾಯಿ ಕಟ್ಟ ಅಂತವಲ್ಲ, ಒಂದು ಟೈಮಲ್ಲಿ ಬರ ಅಂತವು. ಅದು 15 ದಿವಸ ಆಗಿರ್ಲಿ, ತಿಂಗಳಾಗಿರ್ಲಿ, 2 ತಿಂಗಳಾಗಿರ್ಲಿ, ಹೂ ಬಿಟ್ಬಿಡ್ತದೆ. ಈಗ ಸಣ್ಣದ ಬೆಳವಣಿಗೆ ಆಗಿಲ್ಲ ಅಂತ ಅಂದಾಗ ಫಸಲು ಕಡಿಮೆ ಆಯ್ತದ ನಿನ್ಗೆ. ಅದೇ ನೀನ್ ಮೇ 30 ಒಳಗಡೆ ಬಿತ್ತನೆ ಮಾಡ್ಬಿಟ್ರೆ, ನೀರಾವರಿ ಇಟ್ಕೊಂಡು ಇದ್ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಬೆಳಕತ್ತದೆ,
0: ಒಳ್ಳೆ ಬೆಳವಣಿಗೆ
1: ಚೆನ್ನಾಗಿ ಬೆಳ್ಕೊಂಡು ನವೆಂಬರ್ ಡಿಸೆಂಬರ್ ಹೊತ್ತು ಒಳ್ಳೆ ಹೂ ಇಟ್ಕೊಂಡು ಒಳ್ಳೆ ಕಾಯಿ ಕಟ್ತದೆ. ಅದಕ್ಕೋಸ್ಕರ ಒಂದೊಂದ್ಕೆ ಒಂದೊಂದ್ ತರ ಡೇಟ್ ಅವೆ. ಅವು ನಾನು ಎಲ್ಲ ನೆನ್ಪಿಟ್ಕೊಳ್ಳೋಣ ಅಂತ ಬಾರಿ ಟ್ರೈ ಮಾಡಿದ್ನ, ಆಯ್ತಾ ಇಲ್ಲ. ಅದು
0: ಅಂದ್ರೆ ನನಗೆ ಅವತ್ತು ನಮ್ಮ ಯೋಗೇಶ್ ಸಾಹೇಬ್ರು ಹೇಳಿದ್ರಲ್ಲಿ ಒಂದು ಜಪ್ತಿ ಐತೆ ಅಣ್ಣ, ಎರಡ್ ತರದ ಡೇಟ್ ಹೇಳಿದ್ ನೆನಪು ನನಗೆ. ಒಂದು ಜುಲೈ 15ಕ್ಕೆ ಒಂದ್ ಲಾಸ್ಟ್ ಡೇಟ್ ಇರ್ತದೆ, ಇನ್ನೊಂದಕ್ಕೆ ಜುಲೈ 31ವರೆಗೂ ಟೈಮ್ ಇರ್ತದೆ ಸಂಕ್ರಮಣ ಅಂತ ಹೇಳಿ ಜಪ್ತಿ.
1: ಇಲ್ಲ ಇಲ್ಲ, ಅದ ನೀನು ಅಲ್ಲೇ ಕೇಳು ಅವು. ಆಮೇಲೆ ಈಗ ಅವತ್ತು ಅವ್ರು ಹೇಳಿದ್ರು ನೋಡು, ಈ ಕೆಲವು ಡೇಟ್ ಗಳ ಎಕ್ಸ್ಟೆಂಡ್ ಮಾಡೋ ಅಂತ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಸರಿ, ಮುಂಗಾರು ಬಾರಿ ದುರ್ಬಲ ಆಯ್ತು ಅಂತ, ಮಳೆ ಇಲ್ವಲ್ಲ, ಸುಮಾರು ಜನ ಬಿತ್ತನೆ ಮಾಡಕ್ಕಾಗಿಲ್ಲ, ಫಲ ಫಲ ಚೆನ್ನಾಗಿ ಉತ್ಕೋಬಿಟ್ರು, ಬಿತ್ತನೆ ಮಾಡಕ್ ಆಯ್ತಾ ಇಲ್ಲ. ಈಗ ಏನಾಗ್ಬಿಟ್ಟೈತೆ, ಬಿತ್ತನೆ ಮಾಡೋದು ಕೆಲವ್ರದ್ದು ಬತ್ತಾ ಇಲ್ಲ. ಆಯ್ತಾ, ಈಗ ಆಲೂಗಡ್ಡೆ ಸುಮಾರು ಜನ ಹಾಕಿಬಿಟ್ರು, ಈಗ ಮೇ ತಿಂಗಳೊಳಗಡೆ ಹಾಕಬೇಕು ಅಂತ ಹಾಕಿದ್ರ
0: ಹಾಕಿದ್ವಿ, ಬರ್ಲಿಲ್ಲ.
1: ಹೌದು, ಈ ವಾತಾವರಣ ಬೇರೆ ಇದಾಗಿರ್ಲಿಲ್ವಾ, ಸುಮಾರು ಜನ ಕರ್ದಗೆ ಹೋಗ್ಬಿಡ್ತು. ಈಗ ತಂದು ಹಾಕಕ್ ಆಗಲ್ಲ, ಯಾಕೆ ಅಂತಂದ್ರೆ ಈಗ ಸೀಸನ್ ಮುಗ್ದೋಗ್ಬಿಡ್ತು, ಈಗ ಹಾಕಿದ್ರು ಒಂದಯ್ಯ
0: ಬಿಟ್ರು
1: ಒಂದಯ್ಯ. ಹಂಗಾಗಿ ಅದು ಅಲ್ಲಿ ಹೋದಾಗ ನೀನ್ ಯಾವ ಬೆಳೆ ಬಿತ್ತನೆ ಮಾಡಬೇಕು ಅಂತ ಅನ್ಕೊಂಡಿರ್ತೀಯ, ಬಿತ್ತನೆ ಮಾಡಿದ್ಯಾ, ಇದಕ್ಕೆ ಎಲ್ಲಿವರೆಗೂ ಡೇಟ್ ಐತೆ ಅಂತ ಕೇಳ್ಕೊಂಡು ಸ್ವಲ್ಪ ದುಡ್ಡು ಕಾಸು ಹೊಂದಿಸ್ಕೊಂಡು ಮೀನಕ್ಕಂತವ, ತಗೊಂಡೋಗಿ ಕಟ್ಟೋದು ಒಳ್ಳೇದು.
0: ಇಲ್ಲ, ನಮ್ ಲಕ್ಷ್ಮಿ ಯಾವಾಗ್ಲೂ ಇರ್ತಾಳೆ, ಅವಳದೇನ್ ಸಮಸ್ಯೆ ಇಲ್ಲ.
2: ನಂದು ಸೇರಿಸಿ ಕೊಟ್ಬಿಡು.
0: ನಾನೀಗ ಮೊದಲನೇದಾಗಿ ಪಂಚಾಯತ್ ಹತ್ರ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಆ ನಂತರ ರೈತ ಸಂಪರ್ಕ ಕೇಂದ್ರಕ್ಕೂ ಕೇಳಿದ್ರೆ ಅವ್ರು ಸರಿಯಾದಂತ ಒಂದು ಡೇಟಾ ಹೇಳ್ತಾರೆ ಅಂತ ನೀನ್ ಹೇಳ್ತಾ ಇದೆಯಲ್ವಾ, ಆ ಕೆಲಸ ಮಾಡ್ತೀನಿ ಅಣ್ಣ. ಮತ್ತಾಮೇಲೆ ಇತ್ತೀಚೆಗೆ ನಾನು ಗಮನಿಸ್ದಂಗೆ ನಮ್ ತೋಟದಾಗೆ ಈ ಯಾವ್ಯಾವ ಹುಳ ಬತ್ತವೋ ಏನೋ ನನಗಂತೂ ಗೊತ್ತಾಗಲ್ಲ. ಕೀಟವ ಅದು, ಹುಳುವ ಅದು, ಜಾಡವ ಅದು, 4 ಕಾಲಿರ್ತವೆ, 8 ಕಾಲಿರ್ತವೆ, ಅವು ಏನೇನು ಅನ್ನೋದು ಗೊತ್ತಾಗಲ್ಲ. ಇದ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ತಿಳ್ಕೊಳಕ್ ಆಯ್ತಿಲ್ಲ ನೋಡ್ ನಂಗೆ.
1: ನೋಡು, ಈಗ ಒಂದ್ ಒಳ್ಳೆ ಸುವರ್ಣಾವಕಾಶ ಅಂತ ಅನ್ಕೋಬಿಡು. ಆಯ್ತಾ,
0: ಚಿನ್ನದಂತ ಅವಕಾಶ ನನಗೆ
1: ಹೇಳಿದಂತ ಅವಕಾಶ ಏನು ಅಂತ ಅಂದ್ರೆ, ಈ ಕೀಟಗಳಿರ್ತಾವ ನೋಡು ಶಂಕರಣ, ಅವಂತರ ವಿಸ್ಮಯ ಕೀಟಗಳು ಅಂತ ಕರೀತಾರವ. ಯಾಕೆ ಅಂತ ಅಂತಂದ್ರೆ ವಿಸ್ಮಯವೇ ಅವು.
0: ನೀವು ವಿಸ್ಮಯ ಅಂದಾಗಲೇ ನಮ್ಗೆ ನಂತರ ಮೈ ಕೈ ಎಲ್ಲ ಜುಮ್ ಅಂತ
1: ಈಗ ನೋಡು, ನಾವು ಹುಟ್ಟಾಲಿಂದ ಕೊನೆವರೆಗೂ ಎರಡೇ ಕೈ ಎರಡ ಕಾಲು ಆಯ್ತಾ ಹಿಂಗೆ ಇರ್ತೀವಿ. ಮನುಷ್ಯವನು ಅಂತೇಳಿ ಗುರುತು ಮಾಡಬಹುದು. ಅವು ಹಂಗಲ್ಲ, ಮೊಟ್ಟೆ ಇದ್ರಲ್ಲಿ ಇರ್ತವೆ, ಅವಾಗ್ಲೂ ತೊಂದರೆ ಕೊಡ್ತವೆ ಆಯ್ತಾ. ಅದಾದ್ಮೇಲೆ ಸ್ವಲ್ಪ ಸಣ್ಣದಾಗಿ ಹುಳಿನ ತರ ಆಯ್ತವೆ, ಆಮೇಲೆ ಚಿಟ್ಟೆ ತರ ಆಯ್ತವೆ, ಏನೇನೋ ರೂಪಾಂತರ ಆಯ್ತಿರ್ತವೆ. ಅದಕ್ಕೆ ವಿಸ್ಮಯ ಕೀಟ ಅಂತ ಹೇಳವನ್ನ ಕರೆಯಲು ಶಂಕರಣ. ಈಗ ನಮ್ಮ ಈ ಅಗ್ರಿಕಲ್ಚರ್ ಕಾಲೇಜ್ ಐತಲ್ಲ ಕರೆಕಿರತ್ತವ,
0: ಕೃಷಿ ಕಾಲೇಜು
1: ಆ ಕೃಷಿ ಕಾಲೇಜ್ನವರು ವರ್ಷ ವರ್ಷವ ಒಂದು ವಿಸ್ಮಯ ಕೀಟ ಮತ್ತು ಪಕ್ಷಿಗಳ ಪ್ರದರ್ಶನ ಅಂತಲೇ ಮಾಡ್ತಾರೆ.
0: ಕಳೆದ ವರ್ಷ ಈ ಸಿಟಿನಾಗ ನಮ್ಮ ಆಕಾಶವಾಣಿ ಪಕ್ಕದಾಗೆ ಮಾಡಿದ್ರು ಅಂತೀನಿ,
1: ರೆಡ್ ಕ್ರಾಸ್ ಸಂಸ್ಥೆ ಐತಲ್ಲ ಅಲ್ಲಿ ರೆಡ್ ಕ್ರಾಸ್ ಭವನದಲ್ಲಿ ಮಾಡಿದ್ರು.
0: ಜಪ್ತಿ ಆಯ್ತದ
1: ಈ ಸರಿಯ, ನಾಳೆ ದಿವಸದಿಂದವ, ನಾಳೆ ನಾಡದ ಎರಡು ದಿವಸ
0: ಅಂದ್ರೆ ಸೋಮವಾರ ಮಂಗಳವಾರ,
1: ಆರನೇ ತಾರೀಕು ಏಳನೇ ತಾರೀಕು ಕೃಷಿ ಕಾಲೇಜ್ನಲ್ಲೇ ಮಾಡ್ತಾವ್ರಿ. ಈ ಸರಿಯ
0: ಹಂಗಾರೆ ಇದಪ್ಪ ಸಿಟಿ ಒಳಗಿಲ್ಲ, ನಾವೆಲ್ಲರೂ ನಲ್ದನ್ನ ನೋಡ್ಬೇಕು ತಿಳ್ಕೊಬೇಕು ಅನ್ನೋದಾದ್ರೆ ಅಗ್ರಿಕಲ್ಚರ್ ಕಾಲೇಜ್ ಐತಲ್ಲ ಕೃಷಿ ಕಾಲೇಜು
1: ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಈಗ ನಾಳೆ ನೋಡು, ಈ ಸರಿ ಸ್ವಲ್ಪ ಬದಲಾವಣೆ ಮಾಡೋರು, ವಿಸ್ಮಯ ಕೀಟಗಳು ಮತ್ತು ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನ ಯಾವ್ಯಾವ ಹೆಂಗಿರ್ತವೆ ಏನ್ ಇರ್ತವೆ
0: ನೋಡ್ಬೋದು.
1: ನೋಡು ಈಗ ಕೀಟಗಳು ಯಾವ ಅದು ಯಾವ್ಯಾವ ಹಂತದಲ್ಲಿ ಹೆಂಗಿರ್ತವೆ, ಮೊಟ್ಟೆ ಇದ್ದಾಗ ಹೆಂಗಿರುತ್ತೆ, ಕಾಲ್ ಬಂದಾಗ ಹೆಂಗಿರುತ್ತೆ, ರೆಕ್ಕೆ ಬಂದಾಗ ಹೆಂಗಿರುತ್ತೆ, ಅದ್ರ ಜೀವನ ಚಕ್ರ ಹೆಂಗಿರುತ್ತೆ, ಇದೆಲ್ಲದನ್ನು ಅಲ್ಲಿ ಇಟ್ಟಿರ್ತಾರೆ, ತೋರಿಸ್ತಾರೆ, ಆಮೇಲೆ ಹೇಳ್ಕೊಡ್ತಾರೆ ಬಾರಿ ಮುಖ್ಯವಾಗಿ. ನೋಡು ಇದು ಹಿಂಗೆ ಈ ತರಕ್ ಈ ತರ, ಈಗ ನೋಡು ಚಿಟ್ಟೆ ಇದಕ್ಕೆ ಕಾಲ್ ಬಂದೈತೆ, ಈಗ ರೆಕ್ಕೆ ಬಂದೈತೆ, ರೆಕ್ಕೆ ಬಂದಾಗ ಹಿಂಗ್ ಕಾಣಿಸ್ತದೆ, ಇದು ಯಾವ್ಯಾವ ಬೆಳೆಗೆ ತೊಂದರೆ ಕೊಡ್ತದೆ, ಯಾವ ಟೈಮಲ್ಲಿ ತೊಂದರೆ ಕೊಡ್ತದೆ, ಈಗ ಗೊತ್ತಿರೋ ಅಂತದ್ದೆ ಯಾವ್ದು ಈ ಬಿಳಿ ಸುಳಿ ರೋಗ, ಬಿಳಿ ಸುಳಿ ರೋಗ ಅಂತ ತೆಂಗಿನ ಗಿಡಕ್ಕೂ ರೋಗ
0: ಬಂದು
1: ಅವೆಲ್ಲಾನು ಇಟ್ಟಿರ್ತಾರಲ್ಲಿ, ಅವೆಲ್ಲಾನು ಇಟ್ಕೊಂಡು ತೋರಿಸ್ತಾರೆ.
0: ಒಳ್ಳೆ ವಿಚಾರ ನೋಡು.
1: ಅದ್ರ ಜೊತೆಗೆ ಒಂದಷ್ಟು ಜೈವಿಕ ಉತ್ಪನ್ನಗಳ ಪ್ರದರ್ಶನ ಮತ್ತೆ ಮಾರಾಟ ಅಂತಲೂ ಕೂಡ ಅಲ್ಲಿ ಮಾಡ್ಕೊಂಡವ್ರೆ. ಅಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಮಕ್ಳು ಇರ್ತಾವಲ್ಲ, ಅವ್ ಪಾಪ ಏನಾರ ಮಾಡ್ತಾ ಇರ್ತವೆ ಹೊಸ ಹೊಸದಾಗಿ, ಅದ್ ಮಾಡಬಹುದು ಇದ್ ಮಾಡಬಹುದು ಅಂತ ಮಾಡ್ತಾ ಇರ್ತಾರೆ. ಆಮೇಲೆ ನೋಡು ನೀನ್ ಕೇಳದಲ್ಲಾಗ್ಲೇ ಕಳೆದ ವರ್ಷ ಇಲ್ಲೇ ಮಾಡಿದ್ರು ಈಗ ಅಲ್ಲಿ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು. ಈಗ ಅಗ್ರಿಕಲ್ಚರ್ ಕಾಲೇಜ್ ಐತಲ್ಲ ಶಂಕರಣ, ನಾನಂತೂ ಸುಮಾರು ಸರಿ ಹೋಗಿದ್ದೀನಿ ಬಿಡು, ಅಲ್ಲೂ ನೋಡ ಅಂತ ಏನೇನೋ ಅವೆ, ಅಲ್ಲೂ ಸುಮಾರು ಬೆಳೆಗಳನ್ನ ಬೆಳೆದವ್ರೆ.
0: ಕಾಲೇಜ್ ಏನು ಈ ವಾತಾವರಣ ಐತೆ, ಆ ವಾತಾವರಣದಾಗ ದೊಡ್ಡ ದೊಡ್ಡ ಜಾಗ ಐತಲ್ಲ, ಆ ಜಾಗದಾಗ ಅವು ಬೆಳೆ ಮಾಡಿರ್ತಾರೆ
1: ಅಲ್ಲಿ. ಈಗ ಅಲ್ಲಿ ಓದ್ತಾ ಇರ್ತಾರಲ್ಲ ಮಕ್ಳು, ಅವ್ರಿಗೆ ಒಂದು ಇದು ಕೊಟ್ಬಿಡ್ತಾರೆ, ನೀವಿಂತ ಬೆಳೆ ಬೆಳಿಬೇಕು, ಬೆಳೆದ್ಬಿಟ್ಟು ತೋರಿಸ್ಬೇಕು ಅಂತ ಅಂತ ಅನ್ಕೊಂಡು, ಅದ ರೈತರೆಲ್ಲ ಹೋಗಿ ನೋಡ್ಬಿಟ್ಟು ನಾವ್ ಈ ತರದ್ ಬೆಳಿಬಹುದು ಅಂತ ಹೇಳ್ಬಿಟ್ಟು ಮಾದರಿಯಾಗಿ ಬೆಳೆದಿರ್ತಾರ, ಅದ ಸುಮ್ ಸುಮ್ನೆ ಬೆಳೆಯ ಅಂತದ್ದಲ್ಲ, ಮಾದರಿಯಾಗಿ ಬೆಳೆದಿರ್ತಾರೆ. ಅಯ್ಯೋ ಹಸಿ ತರಕಾರಿ ಬೆಳೆಯಕ್ಕಲ್ಲ ಅಲ್ವೇ, ನಾನ್ ಸೌತೆಕಾಯಿ ಬೆಂಡೆಕಾಯಿ ಹಾಗಲಕಾಯಿ ಅಂತಂದಿದ್ದೆ ಒಂದ್ ಸರಿಯ,
0: ನೀ ಬರೀ ತಂದೆ ಹೋದೆ ಅಂತ ಹೇಳಿದ್ರೆ ಕರ್ಕಂದೆ ಹೋಲಿಲ್ವಲ್ಲ,
1: ಅದಕ್ಕೆ ನಾಳೆ ಹೊರಡೋದು ನೀನ್ ಬೆಳಗ್ಗೆ
0: ಯಾವ್ದೇ ಕಾರಣಕ್ಕೂ ಬಿಡಕ್ಕಲ್ಲ.
1: ಈಗ ನಾಳೆ 10 ಗಂಟೆಯಿಂದವ ಸಾಯಂಕಾಲ 5 ಗಂಟೆವರೆಗೂ ಇರುತ್ತೆ ಪ್ರದರ್ಶನ ಆಯ್ತಾ. ನಾಳೆ ನಾಡದ್ ಎರಡು ದಿವಸ
0: ಎರಡ್ ದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ
1: ಬೆಳಗ್ಗೆ 10 ರಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ.
2: ಅಣ್ಣಯ್ಯ ನೀನ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಕಳೆದ್ಕಿತ ನಾನಂತೂ ಬಂದಿರ್ಲಿಲ್ಲ, ನಾಳೆ ಮಿಸ್ ಮಾಡ್ದವೆ ನಾನು ರೆಡಿ ಆಗ್ಬಿಟ್ಟಿರ್ತೀನಿ, ಕರ್ಕ ಹೋಗು. ಆ ವಿಸ್ಮಯ ಕೀಟಗಳನ್ನ ಇಲ್ಲೇ ನೀನ್ ಹೇಳ್ತಿರೋದೇ ನೋಡಿ ನಮಗೆ ಖುಷಿ ಆಯ್ತಾ ಇದೆ, ಕಣ್ಣಾರೆ ನೋಡ್ಕೊ ಬರ್ಬೋದು.
1: ಹೌದು ಹೌದು, ಹಂಗಾಗಿ ಅಲ್ಲಿಗೆ ಹೋಗೋಣ ಶಂಕರಣ, ಹೋಗ್ಬಿಟ್ಟು ಅವೆಲ್ಲ ನೋಡ್ಕೊಂಡು ಕೇಳ್ಕೊಂಡು ಒಂದ್ ಪುಸ್ತಕ ಇಟ್ಕ ಜೊತೆಲಿ, ಅಲ್ಲೆಲ್ಲ ಹೇಳ್ತಿರ್ತಾರೆ ಬರ್ಕೋಬೇಕು ನೀನ್ ಎಲ್ಲನು.
0: ಅಲ್ಲ ನೀನು ಸರಿಯಾದ ವಿಚಾರ ಜಪ್ತಿ ಮಾಡ, ಯಾಕಂತಂದ್ರೆ ಈಗ ಹೊಂಡನ ಅಂತೇಳಿ ತಾರಾತೂರಿನಲ್ಲಿ ಸುಮ್ನೆ ಒಂದು ಓಡ್ತಾ
1: ಇರೋದೇ,
0: ಒಂದ್ ಪೆನ್ ಇರಲಿ ಒಂದ್ ಚಂದ ಪುಸ್ತಕ ಇರಲಿ ಅಂತ
1: ಇಟ್ಕೊಂಡು ಎಲ್ಲ ಮಾರ್ಕ್ ಮಾಡ್ಕೊಂಡು ಇಂಥದ್ದು ಅಂತ ಹೇಳ್ಬಿಟ್ಟು. ಈಗೆಲ್ಲ ಮೊಬೈಲ್ ಗಳಿರೋದ್ರಿಂದ ಫೋಟೋನು ತಗೋಬಹುದು ನೀನು, ಫೋಟೋ ತಗೊಂಡ್ ನೋಡಿ ಇಂಥದ್ ಹಿಂಗಿರ್ತದೆ, ಅವಾಗ ನಿನ್ ಯಾವ ಕೀಟನಾರು ಬರ್ಲಿ ಯಾವ ರೋಗನಾರು ಬರ್ಲಿ ಪತ್ತೆ ಹಚ್ಚಬಹುದು, ಪತ್ತೆ ಹಚ್ಕೊಂಡು ಬಂದೈತೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳಿ ಗೊತ್ತಾಯ್ತದೆ.
0: ನೀನ್ ಹೇಳ್ದಂಗ ಫೋಟೋ ತಗೋ ಬಂದ್ರೆ ಮನೆ ಮಕ್ಕಳಿಗೆ ನಮ್ ಹೆಂಗಸರುಗಳಿಗೆಲ್ಲ ತೋರಿಸಬಹುದು, ನೋಡಿ ಇಂತಿಂತ ಕೀಟಗಳು ಬರ್ತವೆ, ಇಂತಿಂತ ಬೆಳೆ ಹಾನ್ ಮಾಡ್ತದೆ, ಇಷ್ಟು ದಿನ ಇದು 50 ದಿನ ಇರ್ತವೆ, 30 ದಿನ ಇರ್ತವೆ, 2 ತಿಂಗಳು ಇರ್ತವೆ ಅಂತವನ್ನೆಲ್ಲ ಹೇಳ್ಬಹುದು.
1: ಹೌದೌದು ಹೌದು, ಅದಕ್ಕೋಸ್ಕರ ನಾಳೆ ಹೋಗ್ಬಿಟ್ಟು ಅದೊಂಚೂರು ನೋಡ್ಕೊಂಡು ಬಂದ್ಬಿಡೋಣ.
0: ನೀ ಕೊಟ್ಟ ಹಣ್ಣಿನಿಂದ ಅನ್ನಕ್ಕಿಂತವ ಹಣ್ಣು ತಿಂದೋಸಿ ಗಂಟೆ ಕೆಡಿಸ್ಕೊಬಿಟ್ಟವನೆ, ಒಂಚೂರು ಏನಾರ ಅವ್ನಿಗೆ ಗಂಟ್ಲನ್ನ ಸರಿ ಮಾಡೋಕ್ಕೋಸ್ಕರ ಒಂಚೂರು ಏನಾರು ಒಂಚೂರು ಮನೆ ಮದ್ದು ಅಂತ ಏನಾರು ಒಂಚೂರು ಕೊಡಂಗಿದ್ರೆ ಅಥವಾ ಹೇಳಂಗಿದ್ರೆ ಹೇಳು, ಹುಸಿ ಒಂಚೂರು ಗಂಟ್ಲು ಹುಷಾರು ಮಾಡ್ಕೊಳ್ಳಿ, ನಾಳೆ ಕಲ್ಲು ಹೋದಾಗ ಒಂಚೂರು ಮಾತಾಡಕ್ಕೆ ಅವನಿಗೆ ಶಕ್ತಿ ಬೇಕಲ್ಲ ಚೆನ್ನಾಗಿ ಗಂಟು.
1: ನೀನ್ ಏನಾರು ಕೂಡ ಹಣ್ಣು ಮಾತ್ರ ಕೊಡ್ಬೇಡ ನಂಗೆ,
2: ಖರ್ಜೂರ
1: ಯಾವ್ದು ಯಾವ್ದು ಖರ್ಜೂರ ಬೇಡ, ನನಗೆ ನೇರಳೆ ಹಣ್ಣು ಬೇಡ, ಎಂತದ್ದು ಬೇಡ.
0: ಈಗ ಅಣ್ಣಯ್ಯ ಹೋಲಿ, ಈಗ ಮನೆಯವ್ರಿಗೆ ಹೇಳ್ಬಿಟ್ಟು ಹುಸಿ ಏನಾದ್ರು ಬಿಸಿ ಬಿಸಿ ಕಷಾಯ
2: ಮಾಡಿಸ್ಬಿಡು,
0: ನಿನ್ನ ಹೆಸರಲ್ಲಿ ನಾವು ಕೂಡ ಕಷಾಯ ಕುಡ್ಕ ಹೋಯ್ತೀವಿ.
1: ಆಯ್ತು ನಡಿ.
3: ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246289 ಮತ್ತೊಂದು 245258, ಎಸ್ಟಿಡಿ ಕ್ರಮಾಂಕ 081-72. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಇದು ಆಕಾಶವಾಣಿ ಹಾಸನ ಕೇಂದ್ರ FM ಕಂಪನಾಂಕ 102.2 MHz. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ವಾರ್ತೆಗಳು.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ, ನಾರ್ವೆ ವಿರುದ್ಧ ಬ್ರೆಜಿಲ್ ಸೆಣಸು. ವಾರ್ತೆಗಳ ವಿವರ: ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಇದೇ ತಿಂಗಳ 1ರಿಂದ ಜಾರಿಗೆ ಬಂದಿದ್ದು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಮಿಷನ್ ಅಡಿಯಲ್ಲಿ ರಾಜ್ಯಗಳಿಗೆ 25,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ಯೋಜನೆಯ ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಿದರು. ಕಾರ್ಮಿಕರಿಗೆ 15 ದಿನಗಳೊಳಗಾಗಿ ಕೂಲಿ ಪಾವತಿಸಲು ರಾಜ್ಯಗಳಿಗೆ ನೆರವು ನೀಡುವ ಉದ್ದೇಶದೊಂದಿಗೆ ಇಂದು ಮೊದಲ ಕಂತಿನ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದ ಸಚಿವರು, ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯು ದೇಶಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಲು 3 ವರ್ಷಕ್ಕಿಂತ ಹೆಚ್ಚು ಸಮಯ ಹಿಡಿಸಿದ್ದು, ವಿಬಿಜಿ ರಾಮ್ಜಿ ಯೋಜನೆಯನ್ನು ಕೇವಲ 1ದಿನದಲ್ಲಿ ದೇಶಾದ್ಯಂತ ಜಾರಿಗೊಳಿಸಲಾಗಿದೆ ಎಂದು ಹೇಳಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ವೇಗ ನೀಡಲು ಮುಂದಿನ 5 ವರ್ಷಗಳಲ್ಲಿ 286,000 ಗ್ರಾಮ ಪಂಚಾಯಿತಿಗಳಲ್ಲಿ 7.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಲಾಗಲಿದೆ ಎಂದು ಸಚಿವರು ಅಂಕಿಅಂಶ ನೀಡಿದರು. ಯೋಜನೆಯ ಆರಂಭಿಕ ಪ್ರಗತಿಯನ್ನು ಪರಿಶೀಲಿಸಿದ ಅವರು, ಮೊದಲ ವಾರದಲ್ಲೇ ಹೆಚ್ಚಿನ ಸಂಖ್ಯೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಮಗಾರಿ ಆರಂಭವಾಗಿದ್ದು, ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಇಂಡೋನೇಷ್ಯಾ ಆಚರಿಸಲಿದೆ. ಆಕಾಶವಾಣಿಗೆ ಮಾಹಿತಿ ನೀಡಿರುವ ಇಂಡೋನೇಷ್ಯಾಗೆ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು.

0: ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ನಾಳೆ ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ದಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ರಾಷ್ಟೀಯ ಇ ಆಡಳಿತ ಪ್ರಶಸ್ತಿ 2026ರಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಪ್ರಮುಖ ಉಪಕ್ರಮವಾದ ಐಸಿಎಂಆರ್ ಮೈಂಡ್ಸ್ ರಾಷ್ಟೀಯ ಆರೋಗ್ಯ ಸಂಶೋಧನಾ ಆದ್ಯತಾ ಯೋಜನೆಗೆ ಚಿನ್ನ ಲಭಿಸಿದೆ. ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದರು. ಐಸಿಎಂಆರ್ ಮಹಾನಿರ್ದೇಶಕ ಡಾ ರಾಜೀವ್ ಬಾಲ್ಹ ಮಾತನಾಡಿ, ಸಂಕೀರ್ಣ ಸಾರ್ವಜನಿಕ ಆರೋಗ್ಯ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯಲು ದತ್ತಾಂಶ ಹಾಗೂ ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಕಂಡುಕೊಳ್ಳುವಲ್ಲಿ ಐಸಿಎಂಆರ್ ಮುಂದೆಯೂ ಮುಂಚೂಣಿಯಲ್ಲಿರಲಿದೆ ಎಂದು ಹೇಳಿದರು. ನವದೆಹಲಿಯಲ್ಲಿ ಇಂದು ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಉಪಕ್ರಮದ 80ನೇ ಆವೃತ್ತಿಯಲ್ಲಿ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಭಾಗವಹಿಸಿದರು. ಆಧ್ಯಾತ್ಮಿಕ ನಾಯಕ ಸತ್ಯಸಾಯಿ ಬಾಬಾ ಅವರ 100ನೇ ಜನ್ಮ ದಿನಾಚರಣೆ ಅಂಗವಾಗಿ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 9,000ಕ್ಕೂ ಹೆಚ್ಚು ಜನರು ಜುಂಬಾ ಮತ್ತು ಯೋಗಾಭ್ಯಾಸ ಮಾಡುವ ಜೊತೆಗೆ ಸಮುದಾಯ ಓಟ ಮತ್ತು ಸೈಕಲ್ ಸವಾರಿಯಲ್ಲಿ ಭಾಗವಹಿಸಿದರು. ನಡವಳಿಕೆಯಲ್ಲಿ ಬದಲಾವಣೆ ಉತ್ತೇಜಿಸುವುದು ಮತ್ತು ಕ್ರಿಯಾಶೀಲ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಾಂಡವೀಯ, ಹೃದಯ, ದೇಹ ಮತ್ತು ಮನಸ್ಸನ್ನು ಆರೋಗ್ಯವಾಗಿಡಲು ಸೈಕ್ಲಿಂಗ್ ಪೂರಕ ಎಂದು ಹೇಳಿದರು. ಸೈಕಲ್ ಸವಾರಿಯಿಂದ ಆರೋಗ್ಯದ ಮೇಲಾಗುವ ಪ್ರಯೋಜನಗಳನ್ನು ವಿವರಿಸಿದ ಸಚಿವರು, ನಗರಗಳ ಮಾಲಿನ್ಯ ಮತ್ತು ಸಂಚಾರ ದಟ್ಟಣೆಗೆ ಸೈಕ್ಲಿಂಗ್ ಪರಿಹಾರವಾಗಿದೆ ಎಂದು ವಿವರಿಸಿದರು. ಉತ್ತಮ ಆರೋಗ್ಯಕ್ಕಾಗಿ ಜನರು ಪ್ರತಿದಿನ ಕನಿಷ್ಠ 1 ಗಂಟೆಯಾದರೂ ಮೊಬೈಲ್ ಬಳಸದೆ ಆ ಸಮಯವನ್ನು ದೈಹಿಕ ಚಟುವಟಿಕೆ ಮತ್ತು ಕ್ರೀಡೆಗಳಿಗೆ ಮೀಸಲು ಇಡಲಬೇಕೆಂದು ಅವರು ಮನವಿ ಮಾಡಿದರು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡ ಇಂದಿನಿಂದ 1 ವಾರ ಕರ್ನಾಟಕಕ್ಕೆ ಅಧಿಕೃತ ಭೇಟಿ ನೀಡಿದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಗಳನ್ನು ನಡೆಸಲಿದೆ ಹಾಗೂ ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ ಮಾಡುವುದು ಈ ಭೇಟಿಯ ಮುಖ್ಯ ಉದ್ದೇಶವಾಗಿದೆ. ಬೆಳಗಾವಿ ಮತ್ತು ದಾವಣಗೆರೆ ಜಿಲ್ಲೆಗಳಿಗೆ ಭೇಟಿ ನೀಡಲಿರುವ ಈ ತಂಡ ಕ್ಷೇತ್ರ ಮಟ್ಟದಲ್ಲಿ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಯೋಜನೆಯ ಅನುಷ್ಠಾನಕ್ಕೆ ಬೆಂಬಲ ನೀಡುವುದರ ಜೊತೆಗೆ ಅದರ ಪ್ರಗತಿಯನ್ನು ಪರಿಶೀಲಿಸಲಿದೆ. ಜಿಲ್ಲಾಡಳಿತಗಳ ಸನ್ನದ್ದತೆಯನ್ನು ಅಧಿಕಾರಿಗಳು ಮೌಲ್ಯಮಾಪನ ಮಾಡಲಿದ್ದು ಯೋಜನೆಯ ಅನುಷ್ಠಾನದಲ್ಲಿರುವ ಸವಾಲುಗಳನ್ನು ಗುರುತಿಸಿ ಅವುಗಳನ್ನು ಸಕಾಲದಲ್ಲಿ ಪರಿಹರಿಸುವ ಮೂಲಕ ಯೋಜನೆಯ ಪರಿಣಾಮಕಾರಿ ಜಾರಿಗೆ ನೆರವಾಗಲಿದ್ದಾರೆ. ಹಿರಿಯ ಬುಡಕಟ್ಟು ನಾಯಕ ಮತ್ತು ಗುಜರಾತ್ನ ಮಾಜಿ ಅರಣ್ಯ ಸಚಿವ ಮೋಹನ್ ಸಿನ್ಹಾ ರಾತ್ವಾ ಅವರು ಇಂದು ನಿಧನರಾದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಗುಜರಾತ್ನ ಬುಡಕಟ್ಟು ರಾಜಕೀಯದಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದ ಅವರು 10 ಬಾರಿ ಶಾಸಕರಾಗಿದ್ದರು. ಮೋಹನ್ ಸಿನ್ಹಾ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗೆ ಚಂಪಾವತ್ ಜಿಲ್ಲೆಯ ತಾನಕ್ಪುರ್ನಿಂದ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇಂದು ಚಾಲನೆ ನೀಡಿದರು. ಮೊದಲ ತಂಡದಲ್ಲಿ ಓರ್ವ ವೈದ್ಯರು, 34 ಪುರುಷರು ಮತ್ತು 15 ಮಹಿಳೆಯರು ಸೇರಿ 49 ಯಾತ್ರಿಕರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಧಾಮಿ, ಕೈಲಾಸ ಮಾನಸ ಸರೋವರ ಯಾತ್ರೆಯು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಆಧ್ಯಾತ್ಮಿಕ ಜಾಗೃತಿ, ಸಾಂಸ್ಕೃತಿಕ ಏಕತೆ ಮತ್ತು ರಾಷ್ಟೀಯ ಸೌಹಾರ್ದತೆಯ ಪ್ರತೀಕವಾಗಿದೆ ಎಂದು ಹೇಳಿದರು. ವಾಣಿಜ್ಯ, ವಲಸೆ ಸೇರಿದಂತೆ ವಿವಿಧ ನೀತಿ ನಿರೂಪಣೆ ವಿಷಯಗಳಲ್ಲಿ ವಿದೇಶಾಂಗ ಸಚಿವಾಲಯಕ್ಕೆ ಸಲಹೆ ನೀಡುತ್ತಿರುವುದಾಗಿ ಸಾಮಾಜಿಕ

0: ಜಾಲತಾಣಗಳಲ್ಲಿ ಕೆಲವರು ಹೇಳಿಕೊಳ್ಳುತ್ತಿದ್ದು ಇದರಲ್ಲಿ ಸತ್ಯಾಂಶವಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸತ್ಯಶೋಧನಾ ಘಟಕ ತಿಳಿಸಿದೆ. ಇರಾನ್ನ ಮಾಜಿ ಪರಮೋಚ್ಚ ನಾಯಕ ದಿವಂಗತ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯ ಧಾರ್ಮಿಕ ವಿಧಿವಿಧಾನಗಳು ಇಂದು ತೆಹರಾನ್ನಲ್ಲಿ ನಡೆದವು. ದೇಶದ ರಾಜಕೀಯ, ಮಿಲಿಟರಿ ಹಾಗೂ ಧಾರ್ಮಿಕ ನಾಯಕರು ಅಂತಿಮ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದರು. ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ನಾಳೆಯಿಂದ ಮೂರು ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ್ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿಕರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ನಾಳೆಯಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ನ್ಯೂಜೆರ್ಸಿಯಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16ನೇ ಸುತ್ತಿನ ಪಂದ್ಯದಲ್ಲಿ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ನಾಳೆ ಬೆಳಗ್ಗೆ 5:30ಕ್ಕೆ ನಡೆಯಲಿರುವ ಇನ್ನೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಮೆಕ್ಸಿಕೋ ತಂಡವನ್ನು ಇಂಗ್ಲೆಂಡ್ ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತರಿ ಮಿಷನ್ ವಿಬಿಜಿ ರಾಮ್ಜಿಗಾಗಿ ಮೊದಲ ಕಂತಿನ ಹಣ ಬಿಡುಗಡೆ. ಆರೋಗ್ಯವಂತ ಜನರಿಂದ ದೇಶದ ಅಭಿವೃದ್ದಿ ಸಾಧ್ಯ. ಆರೋಗ್ಯವಾಗಿರಲು ದೈಹಿಕ ಚಟುವಟಿಕೆ ಅತ್ಯಗತ್ಯ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕರ್ನಾಟಕಕ್ಕೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯದ ಹಿರಿಯ ಅಧಿಕಾರಿಗಳ ತಂಡದಿಂದ ಒಂದು ವಾರದ ಅಧಿಕೃತ ಭೇಟಿ, ಪ್ರಮುಖ ಯೋಜನೆಗಳ ಅನುಷ್ಠಾನ ಮತ್ತು ಪ್ರಗತಿಯ ಮೌಲ್ಯಮಾಪನ. ನ್ಯೂಜೆರ್ಸಿಯಲ್ಲಿ ಇಂದು ರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯ ನಾರ್ವೆ ವಿರುದ್ದ ಬ್ರೆಜಿಲ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಶ್ರೋತೃಗಳೇ, ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ವಿಶ್ವಕಪ್ 2026 ಅಂತಿಮ ಪಂದ್ಯದ ವೀಕ್ಷಕ ವಿವರಣೆಯನ್ನ ಕೇಳುವಿರಿ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ

ತನ್ನ ಬಾಳಿನ ನೋವು ನಲಿವುಗಳನ್ನು ಕಾವ್ಯರಚನೆಗೆ ಆಕಾರವಾಗಿಸಿ ಸಮೂಹಗೊಳಿಸಿ ಪ್ರತಿಭೆಯ ಸ್ಫೂರ್ತಿಯ ಪ್ರಭಾವದಿಂದ ಸುಖ ದುಃಖದಾಚೆಯ ಕಡಲ ನಾವೆಯ ದಾಟಿ ಸ್ಫೂರ್ತಿಗೊಂಡು ಕವ್ಯ ರಚಿಸುತ್ತಾನೆ. ಭಾರತೀಯ ಜೀವ ಜಗತ್ತುಗಳ ದ್ವಿಭಾವವನ್ನು ಜನಾಗಿಸಿ ವಿಶ್ವ ಗೀತ ಎನ್ನುಲಿಯುವ ಹಕ್ಕಿಯಾಗಿ ಸ್ಫೂರ್ತಿಗೊಂಡು ಕವ್ಯ ರಚಿಸುತ್ತಾನೆ. ಎಂದಾದರೊಮ್ಮೆ ನೀನು ಬಂದು ಮರೆಯಾಗುತ್ತಿಹೇ ಸಂಜೆ, ಮುಗಿಲಿನ ಸ್ವರ್ಣ ವರ್ಣದಂತೆ ಸ್ಫೂರ್ತಿ. ಕಾವ್ಯಾಕ್ಷಿ ಕವನ ಸಂಕಲನದಿಂದ ಇದನ್ನ ಆಯ್ಕೊಳ್ಳಲಾಗಿದೆ. ಪ್ರಕೃತಿಯಲ್ಲಿ ಹೂ ತಳೆದ ಬಳ್ಳಿ ಬಾಳೆಗೊನೆ ಹೇಗೆ ಗಾಳಿಯಿಂದ ನಳನಳಿಪವಾಗಿ ಬಳುಕುವಂತೆ, ರುದ್ರ ವೀಣೆಯಿಂದ ಹೃದಯ ವೀಣೆಯ ತಂತಿಯಾಗಿ ಮಿಡಿಯುವಂತೆ ಸ್ಫೂರ್ತಿಗೊಂಡು ಕಾವ್ಯ ಹೊರಹೊಮ್ಮುತ್ತದೆ. ಭಾವ ಘಟನೆಯಲ್ಲಿ ರಾಗ ರಸ ಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಸ್ಫೂರ್ತಿಗೊಂಡು ಕವಿತೆಯು ಉದಯವಾಗುತ್ತದೆ. ಜೀವನದ ರಥಯಾತ್ರೆಯ ಕುಲುಮೆಯಲ್ಲಿ ಪುಟವಿಟ್ಟ ರನ್ನ ಪುತ್ತಳಿಯಾಗಿ ಸುಖ ದುಃಖ ಹಾಸ್ಯ ಆಕಾಂಕ್ಷೆಗಳ ಬಾಳ ಹೊಂಗನಸಿನಲ್ಲಿ ದಿವ್ಯಾತ್ಮದಲ್ಲಿ ಸ್ಫೂರ್ತಿಗೊಂಡು ಕವ್ಯ ರಚಿಸೆಂದು ಯಾವುದೋ ಶಕ್ತಿ ಕರೆಯುವುದೋ ನನ್ನನ್ನು ಎಂದು ಹೇಳುತ್ತಾರೆ. ಸ್ಫೂರ್ತಿಯ ಸುಂದರಿ ರಸೋನ್ಮಾದಿನಿ ಚಂಚಲೆಯು ಕಟ್ಟು ಕಟ್ಟಳೆಗೆಲ್ಲ ಸಿಲುಕಿದವಳು, ಜೀವನದ ವಿವಿಧಾಂಗರಂಗದಲ್ಲಿ ಮೈಮರೆತು ನಿಂತಿರಲು ಅರಿಯದೆ ಮಿಂಚು ಬಹಳು ಸ್ಫೂರ್ತಿ ಕವ್ಯಾಕ್ಷಿ. ಈ ರೀತಿ ಸ್ಫೂರ್ತಿಗೊಂಡು ಕವ್ಯ ಉದಯವಾಗುತ್ತದೆ ಎಂದು ಕಣಿವೆಯವರು ಅಭಿಪ್ರಾಯಪಡುತ್ತಾರೆ. ಕಿರಣ ನಟಿ ಕುಣಿದು ಕುಪ್ಪಳಿಸುತ್ತಿರಲು ರಾಗರ ಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕಮನೀಯ ಕವಿತೆ ತಾ ಕಣ್ದೆರೆದುವಳು ಸ್ಫೂರ್ತಿ ಕವ್ಯಾಕ್ಷಿ. ಭಾವ ಮತ್ತು ಕಲ್ಪನೆಗಳನ್ನು ರಾಗ ರಸಪಾಕದಲ್ಲಿ ಚಂದೋ ವಿಲಾಸದಲ್ಲಿ ಕವಿಯು ಕವಿತೆಯನ್ನು ಬಂಧಿಸುವುದು ಮತ್ತು ಕವಿತೆಗೆ ಬೇಕಾದ ಸಾಮಗ್ರಿಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಗುಣ ಸಾಮರ್ಥ್ಯ ಅವರ ಸ್ಫೂರ್ತಿ ಎಂಬ ಕವನದಿಂದ ಅರ್ಥವಾಗುತ್ತದೆ. ಈ ಧೋರಣೆಯನ್ನು ಮುಂದಿನ ಅವರ ಮಾತುಗಳು ಖಚಿತಪಡಿಸುತ್ತವೆ.

ಪೂರ್ತಿ ಕಾವ್ಯಾಕ್ಷಿ ಕವನ ಸಂಕಲ. ಲಕ್ಷ ನಕ್ಷತ್ರಗಳ ತಳಾತಳ ಹಿಡಿದು ಎನ್ನ ಒಲ್ಲಿಯಾಗಲಿ ತನ್ನ ರನ್ನ ಪುತ್ಥಳಿಯಾಗಿ ಹೆರಕ ಒಯ್ದು ಎನ್ನುವ ರೀತಿಯಲ್ಲಿ ಕಣಿವೆಯವರು ಎತ್ತಿಕೊಂಡ ಕವ್ಯ ಬಂಧದ ಸವಾಲುಗಳನ್ನೇ ಗೊತ್ತುಪಡಿಸುತ್ತದೆ ಇಂದಿನ ಅವರ ಒಂದು ಕವನ. ಎಷ್ಟು ಕನಸುಗಾರಿಕೆಯ ಕೆಚ್ಚಿನಿಂದ ಎಷ್ಟು ಹೃದಯವನ್ನಿಸುತ್ತದೋ ಅವರ ತೀರ ಆರಂಭದ ಯಾವುದೋ ಒಂದು ಕೃತಿಯು ಅದೇ ಮಟ್ಟದ ಅಷ್ಟೇ ಮೇಲ್ಮೈಯಿಂದಾಗಿ ಮೆಚ್ಚಿಗೆ ಆಗುತ್ತದೆ ಎಂದು ಗೌರೀಶ್ ಕಾಯ್ಕಿಣಿಯವರು ಮಾತನ್ನು ಒಪ್ಪಬಹುದಾಗಿದೆ. ಕಾವ್ಯ ಸ್ವರೂಪದ ಬಂಧ ದಾಟಿ ಲಯ ಭಾಷೆ ಭಾವಗಳನ್ನು ದಕ್ಕಿಸಿಕೊಳ್ಳುವ ತಕತ್ತು ಚನ್ನವೀರ ಕಣಿವೆಯವರ ಕಾವ್ಯದ ಶಕ್ತಿಯಾಗಿದೆ. ಪರಂಪರೆಯ ಪ್ರವಾಹದಲ್ಲಿ ತಮ್ಮ ಭಾವನೆಗಳನ್ನು ತೋಡಿಕೊಳ್ಳಬೇಕಾಗಿ ಬಂದರೂ ಆತ್ಮಶೈಲಿಯ ಭಾವಕ್ಕೆ ತಕ್ಕ ಭಾವಾಭಿವ್ಯಕ್ತಿಯ ಪ್ರಯೋಗಶೀಲತೆ ಮೌಲ್ಯ ತಿಳಿಯುವಿಕೆಗಳನ್ನು ಕಣಿವೆಯವರು ಕಾವ್ಯದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದರು. ಇವರು ಹೊಸಗನ್ನಡ ಕಾವ್ಯವಲ್ಲದೆ ಪ್ರಾಚೀನ ಕಾವ್ಯ ಪರಂಪರೆಯ ತತ್ವವನ್ನು ಹೀರಿಕೊಂಡು ಜನಪದ ಹಾಡು ನುಡಿ ವಾಕ್ಯ ವೇಷ್ಟನಗಳು ಗಾದೆ ಮಾತುಗಳು ಪಡಿನುಡಿಗಳು ಸಂಸ್ಕೃತ ಪದಪುಂಜಗಳು ಹಾಗೂ ವಿಶೇಷ ಪದ ಪ್ರಯೋಗದ ಮೂಲಕ ಭಾಷೆಯನ್ನು ಅದವಾಗಿ ಮಿದಗೊಳಿಸಿಕೊಂಡರು. ಜಾನಪದ ಮಟ್ಟುಗಳ ವಿವಿಧ ಲಯಗಳನ್ನು ಜೀರ್ಣಿಸಿಕೊಂಡು ಅವುಗಳನ್ನು ಕಾವ್ಯದಲ್ಲಿ ಬಿಂಬಿಸಿದ್ದಾರೆ. ಪ್ರತಿಭೆ ಸ್ಫೂರ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನವೀರ ಕಣಿವೆಯವರು ಒಳ್ ಗುರಿಗೆ ಎಂಬ ಕವನವನ್ನು ಬೇಂದ್ರೆಯವರ ಪ್ರಸಿದ್ಧ ಭಾವಗೀತೆಗಳಿಂದ ನಾನು ಬಡವಿ ಆತ ಬಡವ ಕವನದ ಸಾಲುಗಳ ಛಾಯೆ ದಾಟಿಯನ್ನಾಗಲಿ ಮಧುರ ಚಿನ್ನರ ಅನುಭಾವಿಕ ಸೆಳಕುಗಳ ಕವಿತೆಯ ಸ್ಥಾಯಿಯೊಳಗೆ ಹರಿದು ಹೋಗುವುದನ್ನು ನಾವು ನೋಡಿದಾಗ ಅದು ವಿಭಿನ್ನವಾಗಿ ಸಂಯೋಜನೆಗೊಂಡರೂ ಈ ಸಿದ್ಧಿಯನ್ನು ಭಿನ್ನಗೊಳಿಸಲಿಕ್ಕೆ ಆಗದಷ್ಟು ಕವಿಯು ಪ್ರತಿಭೆಯ ಕೆಲಸ ಮಾಡುತ್ತದೆ. ಇದನ್ನು ಮುಖ್ಯವಾಗಿ ನವೋದಯ ಕವಿಯ ಪರಂಪರೆಯಲ್ಲಿಯೇ ಶಿಲ್ಪ ತುಂಬಿ ಬರುವ ಭಾವಗಳನ್ನು ಶಿಲ್ಪದ ಒಡಲೊಳಗೆ ವ್ಯವಸ್ಥಿತವಾಗಿ ಮುರಿದು ಕಟ್ಟುವ ಕಣಿವೆಯವರ ಈ ತನ್ಮಯತೆಯನ್ನು ಕಂಡಾಗ ಪ್ರಾರಂಭದಲ್ಲಿಯೇ ಇಷ್ಟೊಂದು ಬಗೆಯಾಗಿ ಕವಿ ಅಭಿವ್ಯಕ್ತಿಯ ಕ್ರಮಕ್ಕೆ ಮಹತ್ವ ವಹಿಸಿದ್ದು ಆಶ್ಚರ್ಯವನ್ನು ಮೂಡಿಸುತ್ತದೆ. ಅವರೇ ತಮ್ಮ ಮನದ ಇಂಗಿತವನ್ನು ಪದ್ಯದಲ್ಲಿ ಸ್ಪಷ್ಟವಾಗಿ ಹೇಳಿಕೊಳ್ಳುವುದು ಕಣ್ಣಿಗೆ ಬೀಳುತ್ತದೆ. ಬಿಡುವಿನೆಡೆಗೆ ಸಾಗಲೆಂದು ಇಲ್ಲ ಬಿಡುಗಡೆ ಬಯಸಿದರೆ ಇನಿತು ಬಿಗಿಯ ಇನಿತು ಬಂದ ಒಂದೆಡೆ ಎನ್ನ ಪಾಡೆನಗೆನ್ನ ಬಿಡು ಎನ್ನ ನೀಲುಗಡೆ. ಒಳ್ಗುರಿಗೆ ಕಾವ್ಯಾಕ್ಷಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕಣಿವೆಯವರ ಸೃಜನಶೀಲತೆಯನ್ನು ಇಲ್ಲಿ ಕಾಣಬಹುದು. ಕಾವ್ಯ ಪರಂಪರೆ ದಟ್ಟ ಪ್ರಭಾವವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲದ ನಮ್ಮೊಳಗೆ ಕಾಡಿ ಮಿಡಿಯುವ ಬಂಧನವನ್ನು ಕೈಬಿಡೋಕ್ಕೂ ಸಾಧ್ಯವಾಗದ ಗೊಂದಲ ತಳಮಳ ಅವರನ್ನು ಸಾಕಷ್ಟು ಪಿಡಿಸಿದೆ. ಎನ್ನ ಪಾಡಿಗೆನ್ನ ಬಿಡು ಎನ್ನ ನಿಲುಗಡೆ ಎಂದು ವ್ಯಕ್ತವಾಗಿ ಸ್ವತಂತ್ರವಾಗಿ ಮುಂದೆ ಸಾಗುವುದನ್ನು ಒಳಗಿನ ತಮ್ಮ ಮೂಲ ಸಮಸ್ಯೆಯನ್ನೇ ಕಸಿವಿಸಿಕೊಂಡು ಪ್ರಕಟಿಸುತ್ತಾರೆ. ಹೀಗೆ ಭಾಷೆ ಮತ್ತು ಕಾವ್ಯ ಸ್ವರೂಪದ ನೋಟದಲ್ಲಿ ಕವಿ ಲಕ್ಷ ವಹಿಸುತ್ತಿರುವುದರೊಂದಿಗೆ ಈ ಪದ್ಯ ಅರ್ಥಭಾರ ಇನ್ನೂ ಬೇರೆ ಬೇರೆ ಯಾದ ಮಗ್ಗುಲುಗಳನ್ನು ತೆರೆದು ತೋರಿಸುವುದನ್ನು ಇಲ್ಲಿ ಮರೆತಿಲ್ಲ. ಒನ್ನ ಕೇದಿಗೆ ಹುಡಿಯೇ ಹಿಡಿಕಿರಿದು ತುಂಬಿರುವ ವಂಗನಸು ಓದಿರುವ ಭರಣಿಯಂತೆ ದಂಡು ಮೋಗ ಸುಂದರನು ಮೂಡಿರುವನು ಚಂದಿರನು ಬಾನ ಭುವಿಗಳ ಬಯಕೆ ಮೆಣ್ಣೆಂತೆ ಚಂದ್ರೋದಯ ಕಾವ್ಯಾಕ್ಷಿ. ಇಲ್ಲಿ ರಚನೆಯ ಕಣ್ಣಿಗೆ ಸರಳವಾದಂತೆ ಕಂಡರೂ ಕಾವ್ಯ ಬಂದ ಅತ್ಯಂತ ಪ್ರಸಾದದೊಡನೆ ಒಳಪ್ರಾಸ ಲಯ ಪದ ಪ್ರಯೋಗದ ಮೇಲೆ ಇರುವ ಹಿಡಿತ ಎಲ್ಲವೂ ಇಲ್ಲಿ ಗೋಚರಕ್ಕೆ ಬರುತ್ತದೆ. ನವೋದಯ ಕಾಲಕ್ಕೆ ಅದರದೇ ಆದ ಭಾಷೆಯೊಂದು ಸಿದ್ಧಗೊಂಡಿರಲಿಲ್ಲವೆಂದು ವಿಮರ್ಶಕರ ಅಭಿಪ್ರಾಯವಿದೆ. ಅದು ವಸ್ತು ಆಶಯದಲ್ಲಿರಬಹುದು, ರೀತಿಯಲ್ಲಿರಬಹುದು, ಭಾಷೆಯಲ್ಲಿರಬಹುದು. ಭಾಷೆಯನ್ನು ವೈಭವೀಕರಿಸುವ ಗುಣವನ್ನು ನವೋದಯ ಕವಿಗಳಿಂದ ಕಣಿವೆಯವರು ಕಲಿತರೂ ಅವರಿಗೆ ಎದೆಯ ಭಾವ ಒಮ್ಮುವುದು. ಭಾಷೆ ಒಂದು ಸಾಧನ, ಮತ್ತೆ ಭಾವದಲ್ಲಿ ಕವಿತೆ ಸಂಪೂರ್ಣ ತೇಲಿ ಬಿಡುವುದಿಲ್ಲ. ಅದಕ್ಕೆ ತನಗೆ ತನ್ನದೇ ಆದ ವಿಶೇಷತೆ ಇದೆ, ಆಕರ್ಷಕ ಸೆಳೆತ ಮತ್ತು ವ್ಯಕ್ತಿತ್ವವಿದೆ.

ಬೀಳುತ್ತಿತ್ತು ಅಂತ ಒಂದು ಮುಂಗಾರಿನ ಮಳೆಯನ್ನು ಕುರಿತು ಬಹಳ ಅದ್ಭುತವಾಗಿ ವರ್ಣಿಸಿರುವುದನ್ನು ಚನ್ನವೀರ ಕಣಿವೆಯವರು ಅದನ್ನು ಭಾವಗೀತೆಯಲ್ಲಿ ಆಡಿರುವುದನ್ನು ನಾವು ಗಮನಿಸಬಹುದು. ಒಂದು

ಅನುಸುಳುತ್ತಿತ್ತು. ಒಂದು ಕಣಿವೆಯವರ ದೀಪದಾರಿ ಕವನ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆವರೆಗೂ ಒಂದೇ ಸಮನೆ ಉರಿಯುವ ಸೂರ್ಯ. ಚಿಕ್ಕ ಮಕ್ಕಳ ಬಾಲ್ಯದ ಪರಿಸ್ಥಿತಿಯನ್ನು ನೋಡಿ, ಚಿಕ್ಕ ಮಕ್ಕಳ ಅವರ ಕ್ರಿಯಾತ್ಮಕ ಚಟುವಟಿಕೆಯನ್ನು ನೋಡಿ ಕಣಿವೆಯವರು ದೀಪದಾರಿ ಕವನದಲ್ಲಿ ಒಂದು ಕವನದ ಸಾಲು, ಇನ್ನೊಂದು ಹೀಗಿದೆ. ಹಗಲು ಸತತ ಉದ್ಯೋಗಿ, ಇರುಳು ಕಿಂದರಿಜಿಯೋಗಿ, ನಮಗಿಲ್ಲ ಇವನೆದುರು ನಿಂತು ನುಡಿಯುವ ಧೈರ್ಯ, ಬೆಳಗಿನಿಂದಲೂ ಸಂಜೆಯವರೆಗೆ ಒಂದೇ ಸಮನೆ ಉರಿಯುವ ಸೂರ್ಯ ಅಂತೇಳಿ ಹೇಳ್ತಾರೆ. ಈ ಕಣಿವೆಯವರು ಒಂದು ಕವನದಲ್ಲಿ, ಸಂಜೆ ವೆಣ್ಣಿನ ಸಕಲ ಸೌಭಾಗ್ಯ ಒಮ್ಮುತ್ತಿದೆ ಕರಿ ನೆರಳು ಚಾಚುವುದು, ನೀಲ ಸೀಮಂತದಲ್ಲಿ ಇಲ್ಲಿ ಮೌನದ ಉದ್ಯಾನವನೇ, ಪೂಜೆ ಪ್ರಕೃತಿ ಸೌಂದರ್ಯವೇ, ಕೆನ್ನೆನಲು ಮುಡಿಪಾಗಿ ಕರಗಿಹುದು ಅರ್ಪಣಾನಂದದಲ್ಲಿ. ಮೊದಲ ನೋಟಕ್ಕಿವನು ಅಸುಳೆ ಪುರಾ ಅಸುಳೆ, ಗುಮ್ಮನ ಗುಸುಗ ಅಲ್ಲಲ್ಲಿ ಸಂಶಯದ, ಏಕೆ ಹುಡುಕುತ್ತೀರಿ ಇಲ್ಲಿಯೇ ಇವನ ಅಂತರಂಗದಲ್ಲಿಯೇ ಹೊಗೆ ಆಡುತ್ತಿಹೆದೆ, ಬನ್ನಿ ಮೂರನೆಯ ಮಹಾಯುದ್ಧ. ಚಿಕ್ಕ ಮಕ್ಕಳ ಒಂದು ಪ್ರತೀಕವನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಕಣಿವೆಯವರ ಕಾರ್ತಿಕ ಮೋಡ ಎಂಬ ಕವನದಲ್ಲಿ ಅಭಿನಂದನೆ ಎಂಬ ಕವನ ಹೀಗಿದೆ. ಸ್ನೇಹ ಪ್ರೀತಿ ವಿಶ್ವಾಸ ಹಾಸ್ಯ ಮಧುರಹಾಸ ತುಂಬಿ ದೋಸೆಗೆ, ವಧುವಿನಂತೆ ನಸು ನಾಚಿ ನಮಿಸಿ ಈ ಜೀವ ಬಂತು ಹಸೆಗೆ. ಕಣಿವೆಯವರ ಕೊನೆಯ ನಿಲ್ದಾಣ ಎಂಬ ಕವನದಲ್ಲಿ ಹೀಗೆ ಹೇಳ್ತಾರೆ. ಇದು ದೊಡ್ಡ ನಿಲ್ದಾಣ ಕೂಟ, ಇಲ್ಲಿಂದಲೇ ಹೊರಟು ಇಲ್ಲಿಗೆ ಬಂದು ಕೂಡುವೆವೆಲ್ಲ ಕಡೆಯ, ಗಾಡಿ ದೇಹಾದ್ಯಂತ ಸಂಚರಿಸಿ ಮುಪ್ಪಸಕ್ಕೆ ಹರಿಯುತ್ತಿದೆ ರಕ್ತ ನಾಡಿ, ನಮ್ಮ ನಾಡಿಗೆ ಏನೂ ಬಂತೋ ದಾಡಿ, ನಿಂತು ನಿಂತಲ್ಲೇ ಗೊರಕೆ ಹೊಡೆಯುತ್ತ ಮಲಗಿಹ ಬಿಡುವ ರೂಢಿ. ಹೀಗೆ ಅನೇಕ ಕವನಗಳಲ್ಲಿ ಗ್ರಾಮೀಣ ಸೊಗಡಿನ ಒಂದು ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಈ ಕಣಿವೆಯವರ ವಿನೂತನ ಕೈವಿಯ ಕೈಪತ್ತು ಅಂತೇಳಿ ಒಂದು ಕವನವನ್ನು ಈಗ ಹೇಳ್ತಾರೆ. ನಮ್ಮಂತೆ ಬದುಕಿಗೆ ಬಾವಿಯೊಳಕ್ಕಿಳಿದು ಬಂಡು ಬಾಚಿಯ ಕಂಡು ಉಂಡವರೆಷ್ಟು ಬಂದಿ, ಆಕಾಶದಲ್ಲಿ ಮೇಲೆ ತೇಲುತ್ತಿರುವ ನೀನು, ಕೆಸರು ರಾಡಿಯ ಓಡಿಸಿ ತಳಕ್ಕಿಳಿದು ನಮಗೆ ಬೇಕಿಲ್ಲವೋ ಈ ದೂರ ಲೋಕದ ಇಂದ್ರಿಯ ದೃಶ್ಯ. ಹೀಗೆ ಅನೇಕ ವಿಚಾರಗಳನ್ನ ಕಣಿವೆಯವರು ಬಹಳ ಅನೇಕ ಕವನಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಕಣಿವೆಯವರು ಕವ್ಯಾಕ್ಷಿಯ ಒಂದು ಕವನದಲ್ಲಿ ತಮ್ಮ ಮನಸ್ಸಿನ ಒಳದನಿಯನ್ನು ತಮ್ಮ ಕವನದ ಮೂಲಕ ವ್ಯಕ್ತಪಡಿಸುತ್ತಾರೆ. ಶಿಲ್ಪ ಶೈಲಿಯ ಕವನದ ವಸ್ತು ಭಾಷೆ ಒಳಪು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ನನ್ನೆದೆಯ ಗೂಡಿನೊಳಗಾವುದೋ ಹಕ್ಕಿಯಲ್ಲಿ ಚಿಲಿಪಿಲಿ ಎನಿಸುತ್ತೀವು ಹಾವುದೋ, ನಿಮಿಷದಲ್ಲೂ ಜಗದ ಮೊರೆಗೆ ಕರೆಗಳ ಚೆಲುವು ಚಿನ್ನಾಟ ಒಂದು ಗೂಡಿ.

0: ತೋರುವ ತೀರ್ಪುವ ಗಾಂಧಿಯವರ ಒಂದು ಕವನವನ್ನು ಕುರಿತು ಕಣಿವೆ ಅವರು ಈ ರೀತಿ ಹೇಳ್ತಾರೆ. ಗಾಂಧಿಯವರನ್ನ ಅಲ್ಲಿ ಇಲ್ಲಿ ಚೌಕದಲ್ಲಿ ಮಹಲಿನಲ್ಲಿ ಕಟೆದು ನಿಲ್ಲಿಸಿದ್ದಾರೆ. ಅದನ್ನ ಕುರಿತು ಗಾಂಧಿ ತತ್ವಗಳನ್ನ ಅವರು ಇವತ್ತಿನ ಯುವ ಜನಾಂಗ ಮತ್ತು ಇಡೀ ಸಮಾಜ ಗಾಂಧಿ ತತ್ವಗಳನ್ನು ಹೇಗೆ ಮಣ್ಣು ಪಾಲು ಮಾಡಿದೆ ಅಂತ ಹೇಳಿ ಗಾಂಧಿಯನ್ನು ಕುರಿತು ಒಂದು ಕವನ ಹೀಗಿರುತ್ತೆ. ಯಾರು ಹೇಳಿದರು ನಾವೆಲ್ಲ ನಿನ್ನ ಮರೆತವೆಂದು, ಅಗಲೆಲ್ಲ ಕಟಕಟಿ ಬೇಡವೆಂದು ಕಟೆದು ನಿಲ್ಲಿಸಿದ್ದೇವೆ ಅಂತ ಹೇಳಿ ಒಂದು ಕವನ ತುಂಬಾ ಅದ್ಭುತವಾಗಿ ಚಿತ್ರಣ ಮಾಡಿರುವಂತದ್ದನ್ನ ನಾವು ಇಲ್ಲಿ ಗಮನಿಸಬಹುದು ಅಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಚನ್ನವೀರ ಕಣಿವೆಯವರ ಕಾವ್ಯ ಮೀಮಾಂಸೆ ಮತ್ತು ಗ್ರಾಮೀಣ ಸೊಗಡಿನ ಕವನಗಳ ವಿಶ್ಲೇಷಣೆ ಈ ಕುರಿತು ಮಾತನಾಡಿದವರು ಪ್ರಾಧ್ಯಾಪಕರಾದ ಡಾಕ್ಟರ್ ಅಶೋಕ್ ಜಿ ಎಸ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಸರಿಯಾಗಿ 8:01:16. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಆತ್ಮೀಯ ಕೇಳುಗರೆ, ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ. ಕಾರ್ಯಕ್ರಮದಲ್ಲಿ ಹಾಸನ ಅರಣ್ಯ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ವಿ ಏಡುಕುಂಡಲು ಅವರು ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258, ಎಸ್ಟಿಡಿ ಕ್ರಮಾಂಕ 08172. ಹಾಸನ ಜಿಲ್ಲೆಯಲ್ಲಿ ವನ್ಯಮೃಗ ಹಾಗೂ ಮಾನವ ಸಂಘರ್ಷ ತಡೆಗೆ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳು ಈ ಕುರಿತು ನೇರ ಫೋನಿನ ಕಾರ್ಯಕ್ರಮ ನಾಳೆ ಬೆಳಗ್ಗೆ 9 ಗಂಟೆಗೆ ಕರೆ ಮಾಡಿ ಮಾತನಾಡಿ.
1: ಕೆಳಗರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಆಲಿಸಿ ಗಾಳಿಮಾತು ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ನೀ ಬರೆದ ಕಾದಂಬರಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

ಕೇಳುಗರೆ, ಈಗ ಆಲಿಸಿ ಮಧುರ ನೆನಪು ಚಿತ್ರದ ಗೀತೆ. ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಗಾಳಿಮಾತು ಚಿತ್ರದ ಇನ್ನೊಂದು ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಇದು ಆಕಾಶವಾಣಿ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ ಸರಿಯಾಗಿ 8:30:12. ನಮ್ಮ ಮುಂದಿನ ಕಾರ್ಯಕ್ರಮ ಗಝಲ್ಸ್.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ, ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ, ಹೋಗಿ.
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
0: ಗಝಲ್ಸ್ಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆಲಿಸಿ ಚಂದನ್ ದಾಸ್ ಅವರ ರಚನೆಯ ಗಝಲ್. ಹಾಡಿದ್ದಾರೆ ಕಾತಿಲ್ ಶಿಫೈ. ಪ್ಯಾರ್ ಕೆ ಬಾದ್.

ಅಲಿಸಿ. ಅನೂಪ್ ಜಲೋಟಾ ಅವರ ರಚನೆಯ ಗಜಲ್. ಹಾಡಿದ್ದಾರೆ ರಾಣಿ ಮಲಿಕ್. ಘರ್ ಬೈಠ್ ಕೆ ಸಬ್.

ಕೇಳುಗರೆ, ಗಝಲ್ಸ್ಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಆಲಿಸಿ ಅನುರಾಧ ಪೌದ್ವಾಲ್ ಅವರ ರಚನೆಯ ಗಝಲ್. ಹಾಡಿದ್ದಾರೆ ಕಾತಿಲ್ ಶಿಫೈ.

ಕೇಳುಗರೆ, ಈಗ ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕೊರಿಯಪ್ಪನ ಕೊರಿಯೋಗ್ರಫಿ ಹಾಸ್ಯ ನಾಟಕ ರಚನೆ ಎಚ್ ಪುಂಡಿರಾಜ್ ನಿರ್ದೇಶನ ಶಿವಾನಂದ ಬೇಕಲ್
1: ಇನ್ನೊಂದು ಒಳ್ಳೆ ಶಬ್ದ ಇತ್ತು, ಹಾಳಾದ್ದು ನೆನಪಾಗ್ತಾ ಇಲ್ಲ. ಲೇ ಸುಶಿ ಎದ್ದೇಳೆ. ಕ್ರಾಂತಿ ಬಂಡಾಯ ಅಸಮಾನತೆ, ಇದರ ಜೊತೆ ಸಾಹಿತಿಗಳು ಬಳಸುವ ಇನ್ನೊಂದು ಒಳ್ಳೆ ಶಬ್ದ ಇತ್ತಲ್ಲ, ಯಾವ್ದ ಶಬ್ದ? ಗೊರಕೆ ಶಬ್ದ ಅಲ್ಲ ಕಣೆ, ನೀನೊಬ್ಳು ಯಾವಾಗ ನೋಡಿದ್ರು ನಿದ್ದೆ. ಇವಳು ಕುಂಭಕರ್ಣನ ಹೆಂಡತಿ ಆಗಬೇಕಾಗಿತ್ತು, ಗ್ರಹಚಾರ, ನನಗ್ ಗಂಟು ಬಿದ್ದು. ಹೇಳೆ, ಹೇಳೋದಿಲ್ವಾ? ತಡಿ ತಡಿ, ಮಾಡ್ತೀನಿ ನಿನಗೆ. ಈಗಲೇ ಒಂದು ಕ್ರಾಂತಿಕಾರಿ ಕವನ ಬರೆದು ನಿನ್ನನ್ನು ಬಡಿದೆಬ್ಬಿಸದೆ ಇದ್ರೆ ನಾನು ಸಾಹಿತಿ ಕೊರಿಯಪ್ಪನೇ ಅಲ್ಲ. ಒಂದು, ಎರಡು, ಮೂರು, ಎದ್ದೇಳು ಎದ್ದೇಳು ಇಲ್ಲಿ ಕೇಳು, ಶುದ್ಧ ಸೋಮಾರಿಯೇ ಎದ್ದು ನಿಲ್ಲು. ಒದ್ದಾಡುತ್ತೀನಿ ನಿನ್ನ ಗಂಡ, ನಿದ್ದೆ ಮಾಡುವ ನಿನಗೆ ಕೂಳುದಂಡ.
2: ಏನ್ರಿ ಇದು ನಿಮ್ಮ ಕೊರತ? ಇನ್ನೂ ನಿದ್ದೆ ಮಾಡ್ಲಿಲ್ವಾ? ಮಧ್ಯರಾತ್ರಿ ಆಯ್ತು.
1: ನಿನ್ನ ಹತ್ರ ಎಷ್ಟು ಸಮಯ ಆಯ್ತು ಅಂತ ಕೇಳಲಿಲ್ಲ. ನಾನು ಕೇಳ್ತಾ ಇರೋದು ಆ ಶಬ್ದ ಯಾವುದು ಅಂತ.
2: ಶಬ್ದನಾ? ಅದು ಕಾರ್ಖಾನೆ ಶಬ್ದ ಅಲ್ವಾ?
1: ಶಬ್ದ ಅಂದ್ರೆ ಅದಲ್ಲ ಕಣೆ, ಪದ. ಪದ
2: ಏನು? ಈ ಅಪರಾತ್ರಿಲಿ ಪದ ಹಾಡ್ತೀರ? ನಿದ್ದೆ ಮಾಡೋದ್ ಬಿಟ್ಟು ಪದ ಹಾಡ್ತಾರಂತೆ ಪದ?
1: ಅಯ್ಯೋ, ಪದ ಅಂದ್ರೆ ಹಾಡಲ್ಲ ಮರಾಯ್ತಿ. ವರ್ಡ್ ವರ್ಡ್ ಅಸಮಾನತೆ ಬಂಡಾಯ ಕ್ರಾಂತಿ.
2: ಸಾಕು ಸಾಕು, ನೀವು ಹೀಗೆಲ್ಲ ಕ್ರಾಂತಿ ಗೀಂತಿ ಅಂತ ಕಿರ್ಚೋಕ್ ಶುರು ಮಾಡಿದ್ರೆ ಮಗು ಎದ್ದು ಬೊಬ್ಬೆ ಹಾಕುತ್ತೆ. ಆದ್ರಿಂದ ಈ ಬೆಡ್ರೂಮ್ ನಲ್ಲಿ ನಿಮ್ಮ ಕ್ರಾಂತಿ ಬೇಡ.
1: ಅಸಮಾನತೆ ಕ್ರಾಂತಿ ಬಂಡಾಯ ಶೋಷಣೆ.
2: ನೀವೊಬ್ರು?
1: ನಾನೊಬ್ನೇ ಅಲ್ಲ ಕಣೆ, ಎಲ್ಲಾ ದೊಡ್ಡ ದೊಡ್ಡ ಸಾಹಿತಿಗಳು ಆ ಶಬ್ದವನ್ನ ಬಳಸ್ತಾರೆ, ಗಂಟ್ಲಲ್ಲಿದೆ, ಬಾಯಿಗೆ ಬರ್ತಾ ಇಲ್ಲ. ವೈಚಾರಿಕತೆ, ವಾಸ್ತವತೆ, ಸೃಜನಶೀಲತೆ, ಸಮಾನತೆ, ಇವುಗಳ ಜೊತೆ ಅಂಥದ್ದೇ ಇನ್ನೊಂದು ತೆ, ಅದು ಶೋಷಣೆಯ ಒಟ್ಟಿಗೆ ಇರುತ್ತೆ.
2: ನೋಡಿ, ನೀವು ಹೀಗೆಲ್ಲ ಶೋಷಣೆ ಗೀಷಣೆ ಅಂತ ಒಗಟಿನ ಹಾಗೆ ಮಾತಾಡ್ತಾ ನನ್ನನ್ನ ಶೋಷಣೆ ಮಾಡಿದ್ರೆ ಆಮೇಲೆ ನಾನೇ ಬಂಡಾಯ ಮಾಡ್ಬೇಕಾಗತ್ತೆ. ಎಂಥ ಮನುಷ್ಯರಪ್ಪ ನೀವು! ಹಾಯಾಗಿ ನಿದ್ದೆ ಮಾಡ್ತಿದ್ದವಳನ್ನ ಎಬ್ಬಿಸಿ ಚಿತ್ರಹಿಂಸೆ ಕೊಡ್ತಾ ಇದ್ದೀರಲ್ಲ, ನಿಮ್ಗೊಂದು ಎಳ್ಳಷ್ಟಾದ್ರೂ ಮಾನವೀಯತೆ?
1: ಮಾನವೀಯತೆ, ಹಾ, ಅದೇ ಅದೇ ಶಬ್ದ ಹುಡುಕ್ತಾ ಇದ್ದದ್ದು. ಮಾನವೀಯತೆ ಸಿಕ್ತು ಸಿಕ್ತು, ಯುರೇಕಾ ಯುರೇಕಾ, ಹಾ ಯುರೇಕಾ ಸಿಕ್ತು ಸಿಕ್ತು.
2: ಸುಮ್ನಿರಿ, ಸ್ವಲ್ಪ ನಿಧಾನ. ಆ ಪಕ್ಕದ ಮನೆಯವರು ಎದ್ದು ದೀಪ ಹಾಕಿದ್ರು. ನಿಮ್ಮ ಈ ಮಾನವೀಯತೆ ಗಲಾಟೆಯಲ್ಲಿ ನಾಳೆ ನನ್ನ ಮಾನ ಹೋಗುತ್ತೆ.
1: ಮಾನವೀಯತೆ, ವಾಹ್ ವಾಹ್, ಈಗ ನನ್ನ ಪಟ್ಟಿ ಪೂರ್ತಿ ಆಯ್ತು. ಥ್ಯಾಂಕ್ ಯು ಡಾರ್ಲಿಂಗ್, ಥ್ಯಾಂಕ್ ಯು ವೆರಿ ಮಚ್. ಅಸಮಾನತೆ ಶೋಷಣೆ ಕ್ರಾಂತಿ ಮಾನವೀಯತೆ, ಅಸಮಾನತೆ ಶೋಷಣೆ ಕ್ರಾಂತಿ ಮಾನವೀಯತೆ, ಅಸಮಾನತೆ ಶೋಷಣೆ ಕ್ರಾಂತಿ ಮಾನವೀಯತೆ, ಅಸಮಾನತೆ ಶೋಷಣೆ ಕ್ರಾಂತಿ.
2: ಅಲ್ರಿ, ಅದನ್ ಯಾಕೆ ಈ ಅಪರಾತ್ರಿಲಿ ಉರು ಹೊಡಿತಾ ಇದ್ದೀರಿ?
1: ಇದಕ್ಕೆ ಹೇಳೋದು, ನೀನು ನನ್ನಂತಹ ಸಾಹಿತ್ಯ ಹೆಂಡತಿ ಆಗಲಿಕ್ಕೆ ನಾಲಾಯಕ್ಕು ಅಂತ ಅಷ್ಟು ಬೇಗ ಮರೆತು ಬಿಟ್ಟಿಯ? ನಾಳೆ ಎಲ್ಲ ನಾಡಿದ್ದು ಅನುರಾಗ ಪತ್ರಿಕೆಯವರು ನನ್ನ ಸಂದರ್ಶನ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳಲಿಲ್ವಾ? ಇದು ಅದಕ್ಕೆ ಪೂರ್ವ ತಯಾರಿ. ಸಂದರ್ಶಕರ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಮಾನವೀಯತೆ ಶೋಷಣೆ ಮುಂತಾದ ದೊಡ್ಡ ದೊಡ್ಡ ಶಬ್ದಗಳನ್ನ ಉರುಳಿಸಬೇಕು. ಆಗ ಮಾತ್ರ ಈ ಕೊರಿಯಪ್ಪ ದೊಡ್ಡ ಸಾಹಿತಿ ಬುದ್ಧಿಜೀವಿ ಅಂತ ಜನರಿಗೆ ಗೊತ್ತಾಗತ್ತೆ.
2: ಅಲ್ರಿ, ನಾಡಿದ್ದು ಸಂದರ್ಶನ ಅಂದ್ರೆ ಇವತ್ತು ಮೈ ಮೇಲೆ ದರ್ಶನ ಬಂದವರಾಗಿ ಮಾಡ್ತಿರಲ್ಲ. ದೀಪ ಆರಿಸಿ ಸುಮ್ನೆ ಬಿದ್ಕೊಳ್ಳಿ, ಗಂಟೆ 11 ಆಯ್ತು.
1: 11 ಆಯ್ತು ತಾನೆ, ಆಗ್ಲಿ ಬಿಡು. ಇನ್ನೊಂದಾದ್ರೆ 12 ಆಗತ್ತೆ, ಮತ್ತು ಒಂದಾದ್ರೆ 1 ಆಗತ್ತೆ. ಅಲ್ಲಿಗೆ ನನ್ನ ತಾಲೀಮ್ ಬಂದಾಗತ್ತೆ, ಮಲಗಲಿಕ್ಕೆ ಪಸಂದಾಗತ್ತೆ.
2: ಮತ್ತೆ ಪ್ರಾಸ ಹಾಕ್ಲಿಕ್ಕೆ ಶುರು ಮಾಡಿದ್ರ? ಮಾತಾಡೋವಾಗ ಸಿಕ್ಕಾಪಟ್ಟೆ ಪ್ರಾಸ ಉಪಯೋಗಿಸಿದ್ರೆ ಶ್ವಾಸಕೋಶಕ್ಕೆ ತ್ರಾಸ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದನ್ನು ಮರ್ತೆ ಬಿಟ್ರ?
1: ಲೇ ಸುಶಿ, ಹೋಗ್ಲಿ ಬಿಡೆ, ಶ್ವಾಸಕೋಶಕ್ಕೆ ಬೆಂಕಿ ಬೀಳ್ಲಿ. ನಾಡಿದ್ದು ನನ್ನ ಸಂದರ್ಶನ ಚೆನ್ನಾಗಿ ನಡೆಯೋದು ಮುಖ್ಯ. ಖ್ಯಾತ ಪತ್ರಿಕೆಯವರು ಗಂಡನ ಸಂದರ್ಶನಕ್ಕೆ ಬರ್ತಿದ್ದಾರೆ, ಹೇಗಾಗುತ್ತೋ ಏನೋ ಅನ್ನೋದ್ರ ಬಗ್ಗೆ ನಿನಗೆ ಒಂದು ಸೂಜಿ ಮನೆ ಬೇಡ, ಹೊಸ ಹೋಲಿಕೆ ಕೊಡ್ತೀನಿ. ಸೊಸೈಟಿಯಲ್ಲಿ ಸಿಗೋ ಸಕ್ಕರೆ ಕಾಳಿನಷ್ಟಾದ್ರೂ ಕಾಳಜಿ ಇದೆಯಾ? ಶೋಂಬೇರಿ ಹಾಗೆ ಇಡೀ ದಿನ ನಿದ್ದೆ ಮಾಡ್ತೀಯಲ್ಲ.
2: ಇಡೀ ದಿನ? ಇದು ದಿನ ಅಲ್ಲ, ರಾತ್ರಿ. ರಾತ್ರಿ ಹೊತ್ತು ನಿದ್ದೆ ಮಾಡದೆ ಇನ್ನೇನು ಭಜನೆ ಮಾಡ್ಬೇಕಾ?
1: ನೋಡು, ಅರ್ಧಾಂಗಿ ಅಂದ್ರೆ ಗಂಡನ ಚಿಂತೆಯಲ್ಲಿ ಅರ್ಧದಷ್ಟನ್ನಾದರೂ ಹೆಂಡತಿ ಆದವಳು ಮಾಡಬೇಕು ಅಂತ ಅರ್ಥ. ಸಂದರ್ಶನದ ಬಗ್ಗೆ ನನಗಿರೋ ತಲೆ ಬಿಸಿಲಿ 0.1 ರಷ್ಟಾದ್ರೂ ಚಿಂತೆ ನಿನಗಿದೆಯಾ?
2: ಹಾ, 1 ಪಾಯಿಂಟ್ನಲ್ಲಿ ಮಾತ್ರ ನನ್ಗೆ ಸ್ವಲ್ಪ ಚಿಂತೆ ಆಗಿದೆ. ಅಲ್ರಿ, ಈಗೀಗ ಪತ್ರಿಕೆಗಳಲ್ಲಿ ಸಾಹಿತಿಗಳ ಬಗ್ಗೆ ಬರೆದಾಗ ಅವ್ರ ಹೆಂಡತಿ ಮಕ್ಕಳ ಫೋಟೋ ಕೂಡ ಹಾಕ್ತಾರಲ್ವಾ?
1: ಹೌದು, ಅನುರಾಗ ಪತ್ರಿಕೆಯಲ್ಲಂತೂ ಖಂಡಿತ ಹಾಕ್ತಾರೆ.
2: ಹಾಗಾದ್ರೆ ನಾನು ನಿಮ್ಮ ಸಂದರ್ಶನದ ದಿನ ಯಾವ ಸೀರೆ ಉಟ್ಕೊಳ್ಳಿ, ರೇಷ್ಮೆ ಸೀರೆ ಆದಿತ್ತ ಅಥವಾ ಆ ನೀಲಿ ಫಾರಿನ್ ಸೀರೆ ಉಟ್ಕೊಳ್ಳ?
1: ಏನೋ
2: ಅದೇ ರೀ, ಸಂದರ್ಶನ ಅಂತ ಕೇಳ್ದಾಗ್ನಿಂದ ನನಗ್ ದೊಡ್ಡ ಸಮಸ್ಯೆ, ಯಾವ ಸೀರೆ ಉಟ್ಕೊಂಡ್ರೆ ಫೋಟೋದಲ್ಲಿ ಚೆನ್ನಾಗ್ ಬರುತ್ತೆ ಅಂತ. ಹಿಂದಿನ ಮನೆ ಸುಂದರಮ್ಮ ರೇಷ್ಮೆ ಸೀರೆ ಉಟ್ಕೊಳ್ಳಿ ಅಂದ್ರು, ಪಕ್ಕದ ಮನೆ ಪಾರ್ವತಿ ನೀಲಿ ಸೀರೆನೆ ಚೆನ್ನಾಗ್ ಬರುತ್ತೆ ಅಂತಾರೆ. ಫೈನಲ್ ಸೆಲೆಕ್ಷನ್ ನಿಮ್ಗೆ ಬಿಡ್ತೀನಿ.
1: ಇದೊಳ್ಳೆ ಗ್ರಹಚಾರ ಆಯ್ತಲ್ಲ. ಲೇ ಸುಶೀಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ನಿನ್ನ ಸೀರೆಗೂ ನನ್ನ ಸಂದರ್ಶನಕ್ಕೂ ಗಂಟು ಹಾಕಬೇಡ. ನನ್ನದು ಸೀರೆ ಸಾಹಿತ್ಯ ಅಲ್ಲ, ಸೀರಿಯಸ್ ಸಾಹಿತ್ಯ. ನನಗನ್ಸತ್ತೆ ಆ ಸಂದರ್ಶಕ ಬಡ್ಡಿ ಮಗ ಸಾಹಿತ್ಯದ ಇತ್ತೀಚಿನ ಒಲವುಗಳ ಬಗ್ಗೆ ಏನಾದರೂ ಕೇಳಿಯೇ ಕೇಳ್ತಾನೆ.
2: ಇತ್ತೀಚಿನ ಒಲವು ಅಂದ್ರೆ ರೀಸೆಂಟ್ ಟ್ರೆಂಡ್ಸ್ ಅಲ್ವಾ?
1: ಹೌದು.
2: ಹಾಗಾದ್ರೆ ನನ್ನಲ್ಲಿರೋ ಯಾವ ಸೀರೆನೂ ಸರಿ ಹೋಗೋದಿಲ್ಲ. ರೀಸೆಂಟ್ ಟ್ರೆಂಡ್ ಅಂದ್ರೆ ಚೂಡಿದಾರ್, ಅದು ನನ್ನ ಹತ್ರ ಇಲ್ಲ. ಅಲ್ರಿ, ನೀವು ಸಂದರ್ಶನಕ್ಕೆ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಲ್ಲ, ಹಾಗೆ ನನಗೂ ಒಂದು ಒಳ್ಳೆ ಚೂಡಿದಾರ ತಂದ್ಬಿಡಿ.
1: ಸಾಕು ಮಾರಾಯ್ತಿ, ಸಾಕು. ಸದ್ಯ ಯಾವ ಸಿದ್ಧತೆಯೂ ಬೇಡ, ದೀಪ ಆರಿಸ್ತೀನಿ, ತೆಪ್ಪಗೆ ನಿದ್ದೆ ಮಾಡೋಣ.
2: ನೋಡಿದ್ರಾ ನೋಡಿದ್ರಾ, ನಾನೇನಾದ್ರೂ ಕೇಳಿದ ತಕ್ಷಣ ನಿಮ್ಗೆ ಎಲ್ಲೂ ಇಲ್ಲದ ನಿದ್ದೆ ಬಂದ್ಬಿಡುತ್ತೆ. ನಿಮ್ಗೊಂದು ಈ ದರಿದ್ರ ಸಾಹಿತ್ಯದ ಗೀಳು, ಕಾಸಿನ ಪ್ರಯೋಜನ ಇಲ್ಲದ ಕೆಲ್ಸ. ಏನ್ರಿ ನಾನ್ ಹೇಳಿದ್ ನಿಮ್ಗೆ ಅರ್ಥ ಆಗ್ತಾ ಇದೆಯಾ?
1: ಸುಶಿ, ಸುಶೀಲೆ ಎದ್ದೇಳೆ, ಆಗ್ಲೇ ಬೆಳಗಾಯ್ತು, ಬೇಗ ಎದ್ದು ಕಾಫಿ ಮಾಡು.
2: ಹೋಗ್ರಿ, ಯಾಕೆ ಇವತ್ತು ಇಷ್ಟೊಂದು ಅವಸರ?
1: ಹಿಂದಿನ ದಿನ ಸುದಿನ, ಯಾಕೆಂದರೆ ನನ್ನ ಸಂದರ್ಶನ. ಹೇಳಬೇಕು ನೀನೀಗ ತಕ್ಷಣ, ಮಲಗುವುದು ಅವಲಕ್ಷಣ.
2: ನಂಗಿನ್ನು ನಿದ್ದೆ ಬರ್ತಿದ್ದೀರಿ.
1: ನೋಡು, ಒಳ್ಳೆ ಮಾತಿನಿಂದ ಹೇಳ್ತೀವ ಅಥವಾ ನಿನ್ ಮೇಲೆ
2: ತಣ್ಣೀರ್ ಸುರಿತೀರಿ ತಾನೆ? ಸುರಿರಿ.
1: ತಣ್ಣೀರ್ ಅಲ್ಲ, ನಿನ್ನ ಮೇಲೆ ಕವನ ಕಟ್ಟಿ ಕೊರಿಯಲಿಕ್ಕೆ ಶುರು ಮಾಡ್ತೀನಿ. ಎದ್ದೇಳು ಎದ್ದೇಳು ಓ ಸುಶೀಲೆ, ಬೆಳಗಾಯಿ ತೇಳಮ್ಮ ಈ ಕೂಡಲೇ. ಹಾಲಿನಾಕೆಯು ಬಂದು ಹಾಕಿ ಹೋದಳು ನೀರು, ಕಿಟಕಿಯ ಸಂದಿಯಲ್ಲಿ ಎಣುಕುತ್ತಿದೆ ಪೇಪರು. ಪತಿದೇವರು ಚಳಿಗೆ ಸಾಯುತ್ತಲಿದ್ದಾರೆ, ಬಿಸಿ ಬಿಸಿ ಕಾಫಿಗೆ.
2: ಸಾಕು ಮಾರೇ ಸಾಕು, ತಣ್ಣೀರ ಧಾರೆನಾದ್ರೂ ತಡ್ಕೋಬಹುದು, ನಿಮ್ಮ ಈ ಕಾವ್ಯ ಧಾರೆ ತಡೆಯೋಕಾಗೋದಿಲ್ಲ. ಹೇಳ್ತೀನಿ.
1: ಮತ್ತೆ ಇಂಥ ಪರಿಣಾಮಕಾರಿ ಸಾಹಿತ್ಯ ಬರೆದ್ರಿಂದಲೇ ಇವತ್ತು ಪೇಪರ್ನವರು ನನ್ನ ಸಂದರ್ಶನಕ್ಕೆ ಬರ್ತಿರೋದು. ಬೇಗ ಕಾಫಿ ಮಾಡಿ, ಆಮೇಲೆ ಮನೆಯನ್ನೆಲ್ಲ ಚೊಕ್ಕ ಮಾಡು. ನಿನ್ನೆ ಲೈಬ್ರರಿಯಿಂದ ತನ್ನಲ್ಲ ಆ ದೊಡ್ಡ ದೊಡ್ಡ ಪುಸ್ತಕಗಳು, ಅವುಗಳನ್ನೆಲ್ಲ ಎದ್ದು ಕಾಣೋ ಹಾಗೆ ಜೋಡಿಸಬೇಕು. ಸಂದರ್ಶಕರಿಗೆ ಮನೆ ಬಗ್ಗೆ ಒಳ್ಳೆ ಇಂಪ್ರೆಷನ್ ಬಂದ್ರೆ ನನ್ನ ಸಾಹಿತ್ಯದ ಬಗ್ಗೆನೂ ಒಳ್ಳೆ ಭಾವನೆ ಬರುತ್ತೆ. ಹಾಗೆ ಅಂಗಳಕ್ಕೆ ಸ್ವಲ್ಪ ನೀರು ಚಮಕಿಸಿ ರಂಗೋಲಿ ಹಾಕು. ಲೇ ಕಾಮು, ಕಾಮಾಕ್ಷಿ,
3: ಏನಿನ್ನ
1: ಸ್ನಾನಕ್ಕೆ ಬಿಸಿನೀರ್ ರೆಡಿ ಮಾಡಮ್ಮ.
3: ಈಗಲೇ ಸ್ನಾನ ಮಾಡ್ತೀಯಾ?
1: ಆ ಸಂದರ್ಶಕ ಮಹಾಶಯ ಯಾವಾಗ ಬರ್ತಾನೆ ಅಂತ ಹೇಳಕ್ ಆಗಲ್ಲ. ನಾ ಸ್ನಾನ ಮಾಡೋದಕ್ ಮೊದಲೇ ಬಂದು. ಏನ್ ಸಾಹಿತಿಗಳೇ, ನಿಮ್ಮ ಸಾಹಿತ್ಯದ ಮಣ್ಣಿನ ವಾಸನೆಗಿಂತ ನಿಮ್ಮ ಮೈಯಿಂದ ಬರ್ತಿರೋ ಮಣ್ಣಿನ ವಾಸನೆಯೇ ಜೋರಾಗಿದೆಯಲ್ಲ ಅಂತ ಕೇಳಿದ್ರೆ ಕಷ್ಟ.
2: ಸರಿ ಸರಿ, ಅಂತೂ ಈ ಸಂದರ್ಶನದ ನೆಪದಿಂದಾದ್ರೂ ನಮ್ಮ ಯಜಮಾನರಿಗೆ ಬೇಗ ಸ್ನಾನ ಮಾಡಬೇಕು ಅನ್ನೋ ಒಳ್ಳೆ ಬುದ್ಧಿ ಬಂತಲ್ಲ.
1: ಅಂದಹಾಗೆ ಇನ್ನೊಂದು ಮುಖ್ಯ ವಿಷಯ, ಸಂದರ್ಶನ ನಡೆಯುವಾಗ ಮಕ್ಕಳೆಲ್ಲ ಬಂದು ತೊಂದರೆ ಕೊಡಬಾರ್ದು. ಅವರನ್ನೆಲ್ಲ ಪಕ್ಕದ ಮನೆಗೆ ಟಿವಿ ನೋಡ್ಲಿಕ್ಕೆ ಕಳಿಸು.
2: ಅವ್ರ್ಯಾಕೆ ಹೋಗ್ಬೇಕು? ಅಲ್ರಿ, ನಿಮ್ಗೆ ಯಾಕೆ ಮಕ್ಕಳ ಬಗ್ಗೆ ಅಷ್ಟೊಂದು ಅಸಡ್ಡೆ? ಸಾಹಿತಿಗಳ ಬಗ್ಗೆ ತಿಳ್ಕೊಬೇಕು ಅನ್ನೋರು ಅವರ ಹೆಂಡಿರ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ ಬಿಡಿ. ಸಂದರ್ಶಕ ಬಂದ ತಕ್ಷಣ ಮೊದ್ಲು ಅವರಿಗೆ ನನ್ನನ್ನ ಮಕ್ಕಳನ್ನ ಪರಿಚಯ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ಮಕ್ಕಳ ಜೊತೆ ನಾನು ಟಿವಿ ನೋಡ್ಲಿಕ್ಕೆ ಹೋಗ್ತೀನಿ.
1: ಮರಾಯ್ತಿ ಮರಾಯ್ತಿ ಮರಾಯ್ತಿ, ಹಾಗೆ ಮಾತ್ರ ಮಾಡ್ಬೇಡ. ನೀನು ಹೋದ್ರೆ ಸಂದರ್ಶಕರಿಗೆ ಕಾಫಿ ತಿಂಡಿ ಮಾಡ್ಕೊಡೋರು ಯಾರು ಹೇಳು? ನೋಡು ಡಿಯರ್, ಮೊದಲನೇ ಸಲ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಅಂಥದ್ರಲ್ಲಿ ನೀನು ಅಸಹಕಾರ ಚಳವಳಿ ಮಾಡಿ ಅದನ್ನ ಹಾಳು ಮಾಡಬೇಡ, ಪ್ಲೀಸ್.
2: ಓಕೆ, ಕಾಫಿ ತಿಂಡಿ ಮಾಡ್ತೇನೆ. ಆದ್ರೆ ಮಧ್ಯ ಮಧ್ಯೆ ಎದ್ದು ಹೋಗಿ ನೀರು ಕಾಫಿ ತರ್ಲಿಕ್ಕೆ ನನ್ಗೆ ಹೇಳ್ಬೇಡಿ, ನಾನ್ ನಿಮ್ಮ ಜೊತೆಗೆ ಕೂತಿರ್ತೀನಿ. ಹಾ,
1: ಓಹೋ, ಏನಿವತ್ತು ಗಂಡನ ಮೇಲೆ ತುಂಬಾ ಮಮತೆ?
2: ಮಮತೆ ಅಲ್ಲ, ಮುಂಜಾಗ್ರತೆ. ಸಂದರ್ಶಕ ತೆಗೆಯುವ ಎಲ್ಲಾ ಫೋಟೋದಲ್ಲೂ ನಾನು ಬರ್ಬೇಕು ಅಂತ.

0: ನಮಸ್ಕಾರ.
1: ಬನ್ನಿ ಬನ್ನಿ, ಯಜಮಾನ್ರು ಈಗ ಬರ್ತಾರೆ, ಕೂತ್ಕೊಳ್ಳಿ. ರೀ, ಅವ್ರು ಬಂದೇ ಬಿಟ್ರು.
0: ಹೌದಾ? ಎಲ್ಲಿ? ಬೇಗ ನನ್ನ ಟೌಲ್ ಕೊಡು, ಅವ್ರಿಗೆ ಕೂತ್ಕೊಳ್ಳೋಕೆ ಹೇಳು, ಈಗ ಬಂದೆ.
1: ಒಂದ್ ನಿಮಿಷ, ಈಗ ಬರ್ತಾರೆ. ನಿಮ್ಗೆ ಕಾಫಿ ಆಗ್ಬಹುದಾ ಅಥವಾ ಟೀ ಮಾಡ್ಲಾ?
2: ಪರವಾಗಿಲ್ಲ ಬಿಡಿ, ಯಾವ್ದಾದ್ರೂ ಸರಿ. ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ. ಕಾಫಿ ಇದ್ರೆ ಕಾಫಿ, ಇಲ್ಲದೆ ಇದ್ರೆ ಟೀ ಅಥವಾ ಕೂಲ್ ಡ್ರಿಂಕ್ಸ್ ಆದ್ರೂ ಆಗ್ಬಹುದು. ತಿಂಡಿ ಜೊತೆಯಲ್ಲೇ ಕಾಫಿ ಕೊಟ್ಟರು ಆಗ್ಬಹುದು, ತಿಂಡಿ ಆದ ನಂತರ ಕೊಟ್ಟರು ಅಡ್ಡಿ ಇಲ್ಲ. ಒಟ್ಟಿನಲ್ಲಿ ನನ್ನಿಂದಾಗಿ ಇನ್ನೊಬ್ರಿಗೆ ತೊಂದರೆ ಆಗಬಾರದು ಅಷ್ಟೇ. ನಮಸ್ಕಾರ.
0: ನಮಸ್ಕಾರ. ನಿಮ್ಮನ್ನ ಕಳಿಸಿದ್ದಾರಾ?
2: ಹೌದು.
0: ಕೂತ್ಕೊಳ್ಳಿ ಕೂತ್ಕೊಳ್ಳಿ.
2: ಅವರು ತುಂಬಾ ಬಿಜಿ ಇದ್ರು, ಹೀಗಾಗಿ ನನ್ನ ಹತ್ರ ಹೋಗ್ಬಿಟ್ಟು ಬಾ ಅಂತಂದ್ರು.
0: ಪರವಾಗಿಲ್ಲ, ಬಹಳ ಬೇಗ ಬಂದ್ಬಿಟ್ಟಿದ್ದೀರಲ್ಲ.
2: ನಿನ್ನೆ ರಾತ್ರಿ ಬೇಗ ಮಲಗಿದ್ದೆ, ಬೆಳಿಗ್ಗೆ ಬೇಗ ಇದ್ದೆ, ಬೇಗನೆ ಹೊರಟೆ, ಬೇಗ ಬಸ್ ಸಿಕ್ತು, ಬೇಗ ಬಂದ್ಬಿಟ್ಟೆ. ನಾನು ಯಾವಾಗ್ಲೂ ಬೇಗ, 8 ತಿಂಗಳಿಗೆ ಹುಟ್ಟಿದ್ದಂತೆ ನಾನು.
0: ಸರಿ ಸರಿ, ಈಗ ಎಲ್ಲಿಂದ ಆರಂಭಿಸೋಣ?
2: ನೀವು ಹೇಗೆ ಹೇಳ್ತೀರೋ ಹಾಗೆ. ಈ ವರಾಂಡದಿಂದಲೇ ಶುರು ಮಾಡಬಹುದು ಅಥವಾ ಅಡುಗೆ ಮನೆಯಿಂದ ಬೇಕಾದರೂ ಪ್ರಾರಂಭಿಸಬಹುದು.
0: ನಿಜ, ಸಾಹಿತ್ಯದ ವಿಸ್ತಾರ ವ್ಯಾಪ್ತಿ ಅಷ್ಟು ದೊಡ್ಡದು.
2: ಎಷ್ಟೇ ವಿಸ್ತಾರ ಇದ್ರೂ ನಾನು ಹೆದರೋದಿಲ್ಲ ಸರ್, ಆದಷ್ಟು ಬೇಗ ನಿಮ್ ಕೆಲಸ ಮುಗಿಸ್ಕೊಡ್ತೀನಿ.
0: ಕೆಲಸ ಅಲ್ಲ, ನೀವು ಸಂದರ್ಶನ ಮಾಡ್ಲಿಕ್ಕೆ ಬಂದವರಲ್ವೇ?
2: ಹೌದು ಸರ್. ಒಮ್ಮೆ ಹೀಗೆ ಸ್ಥಳ ಸಂದರ್ಶನ ಮಾಡಿ ಕೆಲಸ ಎಷ್ಟಾಗುತ್ತೆ, ಎಷ್ಟು ದಿನ ಬೇಕಾಗಬಹುದು ಅನ್ನೋದನ್ನೆಲ್ಲ ಅಂದಾಜು ಮಾಡಿ ಹೋಗೋಣ ಅಂತ ಬಂದೆ ಸರ್.
0: ಅಂದ್ರೆ ನೀವು ಪೇಪರ್ನವರಲ್ವಾ?
2: ಹೌದು ಸರ್, ಪೇಪರ್ನವರು. ಪೇಪರ್ನವರು ನನ್ನ ಹೆಂಡತಿ ಮನೆ ಭದ್ರಾವತಿ ಪೇಪರ್ ಟೌನ್.
0: ಅಲ್ರಿ, ನೀವು ಬಂದಿರೋದು ಯಾವ ಕೆಲ್ಸಕ್ಕೆ?
2: ಅದೇ ಸರ್, ಮೇಸ್ತ್ರಿ ಬಿಳಿಯಪ್ಪನ ಹತ್ರ ನೀವು ಮನೆಗೊಡಿಗೆ ವೈಟ್ ವಾಶ್ ಮಾಡ್ಬೇಕು ಅಂದಿದ್ರಂತಲ್ಲ, ಅವರು ಇನ್ನೊಂದು ತಿಂಗಳು ಬಹಳ ಬಿಸಿ ಸರ್, ಅದಕ್ಕೆ ನನ್ನ ಕಳಿಸಿದ್ದಾರೆ. ನಾನು ಅವರ ಅಸ್ಟೆಂಟು ತೊಳೆಯಪ್ಪ. ನೀವೇನು ಯೋಚನೆ ಮಾಡಬೇಡಿ ಸರ್, ಫಸ್ಟ್ ಕ್ಲಾಸ್ ಆಗಿ ವೈಟ್ ವಾಶ್ ಮಾಡ್ಕೊಟ್ಬಿಡ್ತೀನಿ.
0: ಸದ್ಯ ವೈಟ್ ವಾಶ್ ಬೇಡ, ಬ್ಲಾಕ್ ವಾಶ್ ಬೇಡ. ನಿಧಾನವಾಗಿ ನಾನೇ ಬಿಳಿಯಪ್ಪನ ಹತ್ರ ಮಾತಾಡ್ತೀನಿ, ನೀವು ದಯವಿಟ್ಟು ಹೋಗಬಹುದು.
2: ಸರಿ ಸರ್, ನಾನು ಹೊರಟೆ. ಆದ್ರೆ ಅಮ್ಮ ಅವರು ಕಾಫಿ ಮಾಡ್ತೀನಿ ಅಂತ ಒಳಗೆ ಹೋಗಿದ್ರು. ಅಕಸ್ಮಾತ್ ಕಾಫಿ ಮಾಡಿದ್ರೆ ಅದು ದಂಡ ಆಗಬಾರದು ನೋಡಿ.
1: ಕಾಫಿ ಮಾಡೋಣ ಅಂತ ನೋಡಿದ್ರೆ ಈ ದರಿದ್ರ ಬೇಕು ಹಾಲು ಪೂರ್ತಿ ಕುಡಿದು ಹೋಗಿದೆ.
2: ಪರವಾಗಿಲ್ಲ ಪರವಾಗಿಲ್ಲ, ನಮ್ಗೆ ಹಾಲು ಹುಡಿ ಆದ್ರೂ ನಡೆಯುತ್ತೆ, ಇಲ್ದಿದ್ರೆ ಒಂಚೂರು ಡಿಕಾಸ್ ಅನ್ನೇ ಕೊಟ್ಬಿಡಿ. ಒಟ್ನಲ್ಲಿ ನಿಮ್ಗೆ ತೊಂದ್ರೆ ಆಗ್ಬಾರದು ಅಷ್ಟೇ.
0: ಆಯ್ತಪ್ಪ, ಕೂತ್ಕೊ. ಏ, ಕಾಫಿ ಕೊಟ್ಟು ಹೊರತು ಈ ಆಸಾಮಿ ಅಲ್ಲಾಡೋ ಕಾಣೋದಿಲ್ಲ. ಏನಾದ್ರೂ ಕೊಟ್ಟು ಅವನನ್ನು ಆದಷ್ಟು ಬೇಗ ಕಳಿಸು. ಬೆಳಗ್ಗೆ ಎದ್ದು ಒಳ್ಳೆ ವೈಟ್ ವಾಶ್ ಆಯ್ತು, ಸಿನ್ನ ಸಂದರ್ಶನ ಹೇಗಾಗುತ್ತೋ ಏನೋ.
3: ಒಂದ್ ನಿಮಿಷ ಸ್ವಾಮಿ, ಈ ಕೋರಿಯಪ್ಪನವರ ಮನೆಗೆ ಹೇಗ್ ಹೋಗ್ಬೇಕು?
4: ಬಹಳ ಸುಲಭರಿ, ಹೀಗೆ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ, ಸ್ವಲ್ಪ ಮೇಲೆ ಹೋಗಿ ಬಲಕ್ಕೆ ತಿರುಗಿ, ಹಾಗೆ ಮುಂದಕ್ಕೆ ಹೋಗಿ ಎಡಕ್ಕೆ ತಿರುಗಿ.
3: ಸ್ವಲ್ಪ ತಡೀರಿ ಸ್ವಲ್ಪ ತಡೀರಿ, ನೀವು ಹೇಳದ ಹಾಗೆ ತಿರುಗತಾ ತಿರುಗತಾ ತಿರುಗತಾ ಹೋದ್ರೆ ನಾನು ತಲೆ ತಿರುಗಿ ಬೀಳಬಹುದು ಅಂತ ಭಯ ಶುರು ಆಯ್ತು ನನಗೆ.
4: ತೊಂದರೆ ಇಲ್ಲ, ತಲೆ ತಿರುಗಿ ಬಿದ್ರೂ ನೀವು ಕರಿಯಪ್ಪನವರ ಮನೆ ಎದುರೇ ಬೀಳ್ತೀರಿ. ಅವ್ರ ಮನೆ ಹುಡುಕ್ಲಿಕ್ಕೆ ನೀವು ಮಂಡೆ ಬಿಸಿ ಮಾಡೋ ಅಗತ್ಯವೇ ಇಲ್ಲ ರೀ. ಶರಾಬು ಕಾಂಟ್ರಾಕ್ಟರ್ ಕರಿಯಪ್ಪನವರ ಮನೆ ಎಲ್ಲಿ ಅಂತ ಕೇಳಿದ್ರೆ ಸಣ್ಣ ಮಗು ಕೂಡ ತೋರಿಸ್ತದೆ.
3: ಸ್ವಾಮಿ, ನಾನು ಕೇಳಿದ್ದು ಶರಾಬು ಕಾಂಟ್ರಾಕ್ಟರ್ ಮನೆ ಅಲ್ಲ ಸ್ವಾಮಿ, ಕೋರಿಯಪ್ಪನವರ ಮನೆ. ಕೋರಿಯಪ್ಪನವರ ಮನೆ ಸಾಹಿತಿಗಳು.
4: ಸಾಹಿತಿ? ಎಂತದು ಮಾರ ಇದೆ ಅದು?
3: ಅದೇ ರೀ, ಪೇಪರ್ನಲ್ಲಿ ಕತೆ ಕವನ ಬರೀತಾರಲ್ಲ ಕೋರಿಯಪ್ಪ, ಅವ್ರ ಸಂದರ್ಶನ ಮಾಡಬೇಕಿತ್ತು.
4: ದರ್ಶನ ಮಾಡುವಂತವರು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಯಾರು ಇಲ್ಲ. ನೀವೊಂದು ಕೆಲಸ ಮಾಡಿ, ಇಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಉಂಟಲ್ಲ, ಅಲ್ಲಿಗೆ ಅವನಿಗೆ ಈ ಜಾಗದಲ್ಲಿ ಗೊತ್ತಿಲ್ಲದ ವಸ್ತುನೇ ಇಲ್ಲ.
3: ಆಯ್ತು ಸ್ವಾಮಿ, ತುಂಬಾ ಉಪಕಾರ, ಥ್ಯಾಂಕ್ಸ್. ಹೇಳಿ ಕೇಳಿ, ಇವನು ಸಹವಾಸ ಮಾಡಿದ್ನಲ್ಲ, ಇದೊಳ್ಳೆ ಪಜೀತಿ ಆಯ್ತಲ್ಲಪ್ಪ. ಕುರಿಯಪ್ಪ ಖ್ಯಾತ ಸಾಹಿತಿ, ಕೇಳಿದ್ರೆ ಯಾರು ಬೇಕಾದರೂ ಮನೆ ತೋರಿಸ್ತಾರೆ ಅಂತಿದ್ರಲ್ಲ, ಅವ್ರ ಮಾತನ್ನ ನಂಬಿ ವಿಳಾಸನೂ ತರಲಿಲ್ಲ. ಇರ್ಲಿ ನೋಡೋಣ. ಒಂದ್ ಸಿಗರೇಟ್ ಕೊಡಿ ಇವ್ರೆ. ಮತ್ತೆ
5: ಇಲ್ಲಿ ಸಾಹಿತಿ ಕೊರಿಯಪ್ಪನವರ ಮನೆಯಲ್ಲಿದೆ. ಸರಾಯಿ ಕಂಟ್ರಾಕ್ಟರ್ ಅಲ್ಲ, ಆ ಕತೆ ಕವನ ಬರೀತಾರಲ್ಲ ಅವ್ರು. ಅವರು
6: ಅಡ್ರೆಸ್ ಇದ್ರೆ ಕೊಡಿ, ಬರೀ ಹೆಸರು ಹೇಳಿ ಕತೆ ಬರೀತಾರ ಅಂದ್ರೆ ಆಗ್ಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ಕತೆ ಕವನ ಬರೆಯುವವರು ಮನೆಗೆ 4 ಜನ ಸಿಗ್ತಾರೆ. ಹೌದ್ರೆ ಅವರು ಯಾವ ಉದ್ಯೋಗ ಮಾಡ್ತಾರೆ ಗೊತ್ತುಂಟ?
5: ಯಾವುದೋ ಪ್ರೈವೇಟ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಕಾಣಿಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ.
6: ಕುರುಟಲ್ ಗಡ್ಡ ಬಿಟ್ಕೊಂಡು ಕನ್ನಡಕ ಹಾಕೊಂಡು ಸಪೂರ ಕಡ್ಡಿ ಹಾಗೆ ಹೆಚ್ಚು ಕಮ್ಮಿ ನಿಮ್ ಥರಾನೇ ಇದಾರ? ಹಾಗಾದ್ರೆ ಗೊತ್ತಾಯ್ತು ಬಿಡಿ, ನೀವು ಕೇಳ್ತಿರೋದು ಗೊಬ್ಬರ ಕಾರ್ಖಾನೆ ಕೊರಿಯಪ್ಪ ಅಲ್ಲ. ಆ ಜನಕ್ಕೆ ಈ ಕಾಯಿಲೆಯೂ ಉಂಟ ಮಾರಾರೆ.
5: ಯಾವ ಕಾಯಿಲೆ?
6: ಅದೇ ಬರೆಯುವ ಕಾಯಿಲೆ. ಜನ ಆಗ್ಬಹುದು, ಆದ್ರೆ ಅವ್ರದ್ದು 2 ತಿಂಗಳ ಸಾಮಾನ್ಯ ದುಡ್ಡು ಬಾಕಿ ಉಂಟು ಮಾರಾರೆ.
5: ಅಲ್ಲ ಸ್ವಾಮಿ, ಅವ್ರ ಮನೆ ಎಲ್ಲಿದೆ?
6: ಇಲ್ಲ ಇಲ್ಲ ಇಲ್ಲೇ ಉಂಟು ನೋಡಿ, ಆ ರಸ್ತೆಯಲ್ಲಿ 2 ಮನೆ ಅವ್ರದ್ದು.
5: ಆಯ್ತು ಸ್ವಾಮಿ, ನಮಸ್ಕಾರ, ತುಂಬಾ ಉಪಕಾರ ಆಯ್ತು.
6: ಎಂತ ಉಪಕಾರ, ನೀವು ಸುಮ್ಮನೆ ಉಪಕಾರ ಹಚ್ಚಿ ಮಾತಾಡ್ಬೇಡಿ,
5: ಬರ್ತೀನಿ.
1: ಯಾಕಣ್ಣ ಅಷ್ಟು ಹೊತ್ತಿನಿಂದ ಕಿಟಕಿ ಪಕ್ಕದಲ್ಲಿ ನಿಂತ್ಕೊಂಡು ಎಣಗ್ತಾ ಇದೆಯಲ್ಲ? ಆ ಸಂದರ್ಶಕ ಇಲ್ಲಿವರೆಗೆ ಬಂದ್ರೆ ಮನೆ ಒಳಗೂ ಬರ್ತಾನೆ ಬಿಡು. ಅವನಿಗೋಸ್ಕರ ನೀನ್ ಕಾಯ್ತಾ ಇದೀಯಾ ಅಂತ ಅವನಿಗೆ ಗೊತ್ತಾದ್ರೆ ನಿನ್ ಅಂತಸ್ತು ಕಡಿಮೆ ಆಗುತ್ತೆ.
0: ಇಲ್ಲಮ್ಮ, ಹಾಗಲ್ಲ. ನೋಡಲಿ, ಸಂದರ್ಶಕ ಬಂದೇ ಬಿಟ್ಟ, ನೀನೇ ಬಾಗಿಲು ತೆರೆದು ಅವರು ಒಳಗೆ ಬರೀತಾ ಇದ್ದಾರೆ ಅಂತ ಹೇಳು.
1: ಆಯ್ತು, ಸಾಹಿತಿಗಳು ಒಳಗೆ ಸೀರಿಯಸ್ ಆಗಿ ಗೊರೀತಾ ಇದ್ದಾರೆ ಅಂತೀನಿ.
5: ನಮಸ್ಕಾರ, ಕೊರಿಯಪ್ಪನವರಿದ್ದಾರ?
1: ಇದ್ದಾರೆ, ಬನ್ನಿ. ನೀವು ಪತ್ರಿಕೆಯವರು ತಾನೆ?
5: ಅನುರಾಗ ಪತ್ರಿಕೆಯ ಮುಖ್ಯ ವರದಿಗಾರ, ವರದರಾಜ ಅಂತ ನನ್ನ ಹೆಸರು. ಮನೆ ಹುಡುಕೋದ್ರಲ್ಲಿ ಸ್ವಲ್ಪ ತಡ ಆಗ್ಬಿಡ್ತು, ಸಾಹಿತಿ ಕೊರಿಯಪ್ಪ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ.
1: ಅಣ್ಣ, ಪತ್ರಿಕೆಯವರು ಬಂದಿದ್ದಾರೆ.
0: ಯಾರು, ಯಾರು ಬಂದಿರೋದು? ಓ, ನೀವ? ಕೂತ್ಕೊಳ್ಳಿ ಕೂತ್ಕೊಳ್ಳಿ.
5: ನಮಸ್ಕಾರ, ಸ್ವಲ್ಪ ಲೇಟ್ ಆಯ್ತು.
0: ಪರವಾಗಿಲ್ಲ ಪರವಾಗಿಲ್ಲ ಬಿಡಿ, ಬೆಳಿಗ್ಗೆ ಒಂದು ಕತೆ ಬರೀಲಿಕ್ಕೆ ಶುರು ಮಾಡಿದ್ದೆ, ಸಮಯ ಆದದ್ದೇ ಗೊತ್ತಾಗ್ಲಿಲ್ಲ, ನೀವು ಬರ್ತೀರಿ ಅನ್ನೋದನ್ನ ಮರ್ತು ಬಿಟ್ಟಿದ್ದೆ.
1: ನಮ್ಮ ಯಜಮಾನ್ರು ಯಾವಾಗ್ಲೂ ಹೀಗೆ ಬರವಣಿಗೆಯಲ್ಲಿ ಮುಳುಗಿದ್ರು ಅಂತಂದ್ರೆ ನಾನು ಒಬ್ಬ ಹೊಡೆದ್ರು ಅವ್ರಿಗೆ ಕೇಳಿಸೋದಿಲ್ಲ.
0: ಇವಳು ಸುಶೀಲೆ.
5: ನಮಸ್ಕಾರ.
1: ನಮಸ್ಕಾರ.
0: ನಾನು ಪ್ರೀತಿಯಿಂದ ಲೇ ಸುಶಿ ಅಂತ ಕರಿತೀನಿ, ನನ್ನ ಧರ್ಮ ಪತ್ನಿ. ಅರ್ಥಾತ್ ವರದಕ್ಷಿಣೆ ವರೋಪಚಾರ ಒಂದು ಇಲ್ಲದೆ ಧರ್ಮಕ್ಕೆ ಇವಳನ್ನ ಮದುವೆ ಆಗಿದ್ದೇನೆ. ಅವಳು ನನ್ನ ತಂಗಿ ಕಾಮಾಕ್ಷಿ.
5: ನಮಸ್ಕಾರ.
1: ಬಿಕಾಂ ಆಗಿದೆ, ಆದ್ರೆ ಅವಳನ್ನು ಧರ್ಮಕ್ಕೆ ಮದುವೆ ಆಗಲು ಇವರಂತ ಆದರ್ಶವರ ಸಿಗದೇ ಇರೋದ್ರಿಂದ ಇನ್ನೂ ಮನೆಯಲ್ಲೇ ಕಾಮ್ ಆಗಿದ್ದಾಳೆ.
0: ಇವಳು ನನ್ನ ದೊಡ್ಡ ಮಗಳು ಕವಿತಾ.
5: ನಮಸ್ಕಾರ.
0: ಅವಳು 2 ಕಾದಂಬರಿ.
5: ಓಹೋ.
0: 3 ಒಳಗಿದ್ದಾಳೆ.
5: ಹೆಸರು ಬಹುಶಃ ಪ್ರಬಂಧ ಅಲ್ವಾ ಸರ್?
0: ಅಲ್ಲ, ಅವನ ಹೆಸರು ಪೂರ್ಣವಿರಾಮ. ನಾನು ಸಾಮಾಜಿಕ ಪ್ರಜ್ಞೆ ಇರೋ ಸಾಹಿತಿ ಕಣ್ರಿ, ಜನಸಂಖ್ಯಾ ಸ್ಫೋಟದ ಸಮಸ್ಯೆಯ ತೀವ್ರತೆ ನನಗೆ ಗೊತ್ತಿರೋದ್ರಿಂದ 3 ಪೂರ್ಣವಿರಾಮ ಹಾಕಿದ್ದೀನಿ. ಇದನ್ನ ನೀವು ಹೈಲೈಟ್ ಮಾಡಬೇಕು.
5: ಚೆನ್ನಾಗಿದೆ ಸರ್, ಮಕ್ಕಳಿಗೆಲ್ಲ ಅಪರೂಪದ ಹೆಸರುಗಳನ್ನೇ ಇಟ್ಟಿದ್ದೀರಿ. ಆದ್ರೆ ಪೂರ್ಣವಿರಾಮ ಅನ್ನೋ ಹೆಸರು ಕರೀಲಿ ಕೊಂಚ ಉದ್ದ ಆಗಲಿಲ್ವಾ?
1: ಪೂರ್ಣ ಹೆಸರನ್ನು ಯಾರು ಕರೆಯೋದಿಲ್ಲ, ಬರೀ ಪೂರ್ಣ ಅಂತೀವಿ.
5: ಓಹೋ.
1: ನಮ್ಮ ಮಗಳು ಕಾದಂಬರಿನೂ ಅಷ್ಟೇ, ಬರೀ ಕಾದಮ್ಮ ಆಗಿದ್ದಾಳೆ.
5: ಮತ್ತೆ ನಿಮ್ಮ ಹೆಸರು ಕೊರಿಯಪ್ಪ ಅಂತ ಹೇಗೆ ಬಂತು?
0: ನನ್ನ ನಿಜವಾದ ಹೆಸರು ಕೆ ಕರಿಯಪ್ಪ. ಕೆ ಅಂದ್ರೆ ಕೊಪ್ಪ. ಕನ್ನಡ ಅಭಿಮಾನ ಜಾಸ್ತಿ ಆದ ಮೇಲೆ ಕೋ ಕರಿಯಪ್ಪ ಅಂತ ಬರೀಲಿಕ್ಕೆ ಶುರು ಮಾಡಿದೆ. ನನ್ನ ಮೊದಲ ಕವನ ಪ್ರಕಟವಾಗುವಾಗ ಮುದ್ರಾ ರಾಕ್ಷಸನ ಹಾವಳಿ

0: ಇಂದ ಕೋಕರಿಯಪ್ಪ ಅನ್ನೋದು ಕೋರಿಯಪ್ಪ ಅಂತಾಯ್ತು. ಇದನ್ನ ನೋಡಿದ ನನ್ನ ಸ್ನೇಹಿತರು, ಕೋರಿಯಪ್ಪ ಅನ್ನೋದು ತುಂಬಾ ಅರ್ಥಗರ್ಭಿತವಾಗಿದೆ ಕಣಯ್ಯ, ಅದನ್ನೇ ನಿನ್ನ ಕಾವ್ಯನಾಮ ಮಾಡ್ಕೋ ಅಂತಂದ್ರು. ನನಗೂ ಅದೇ ಸರಿ ಅನ್ನಿಸ್ತು.
1: ಈಗ ನೇರವಾದ ವಿಷಯಕ್ಕೆ ಬರ್ತೀರಿ, ನಿಮ್ಮ ಸಾಹಿತ್ಯ ರಚನೆಯ ಉದ್ದೇಶವೇನು?
0: ಪ್ರಕಟಿಸುವುದು
1: ಅಷ್ಟೇನ?
0: ಹೌದು, ಅದಲ್ಲದೆ ಬೇರೆ ಯಾವುದೇ ದುರುದ್ದೇಶ ನನಗಿಲ್ಲ.
1: ಹಾಗಲ್ಲ ಸರ್, ಉದ್ದೇಶ ಅಂದ್ರೆ
0: ಗೊತ್ತಾಯ್ತು ಗೊತ್ತಾಯ್ತು ಬಿಡಿ. ಉದ್ದೇಶ ಅಂದ್ರೆ ಉದ್ದ ಪ್ಲಸ್ ಈಶ. ಉದ್ದ ಮಾಡಿ ಹೇಳಬೇಕು ಅಂತ ತಾನೇ ನೀವು ಹೇಳ್ತಾ ಇರೋದು? ಹಾಗಾದ್ರೆ ಕೇಳಿ, ನನ್ನ ಸಾಹಿತ್ಯ ರಚನೆಯ ಉದ್ದೇಶವೆಂದರೆ ಅನಿಸಿದ್ದನ್ನು ಬರೆದು ಪ್ರಕಟಿಸುವ ಮೂಲಕ ಸಂವಹನ, ಸೃಜನಶೀಲತೆ, ನಂತರ ಬಂಡಾಯ, ಪಟ್ಟಭದ್ರ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದಿದೆ, ಅದು
2: ಮಾನವೀಯತೆ.
0: ಮಾನವೀಯತೆ, ಹೌದು ಮಾನವೀಯತೆ. ನನ್ನ ಸಾಹಿತ್ಯ ರಚನೆಯ ಮೂಲ ಉದ್ದೇಶ ಮಾನವೀಯತೆ. ಇದನ್ನ ಹೈಲೈಟ್ ಮಾಡಿ.
1: ಆದ್ರೆ ಸರ್, ನಿಮ್ದು ಇತ್ತೀಚೆಗಿನ ಆ ತಲೆ ಶೂಲೆ ಎಂಬ ಕವನ ಸಂಕಲನದಲ್ಲಿ ಮಾನವೀಯತೆಗೆ ಒತ್ತು ಕೊಟ್ಟಿದ್ದು ಕಾಣಿಸೋದಿಲ್ವಲ್ಲ?
0: ಹಾಗಂತೀರಾ? ಹಾಗಿದ್ರೆ ಒಂದು ಕೆಲಸ ಮಾಡಿ.
1: ಹೇಳಿ
0: ಕಾಮಾಕ್ಷಿ, ಇವರಿಗೆ ಕಾಫಿ ತಿಂಡಿ ತಗೊಂಡು ಬಾಮ್ಮ.
1: ಕೊರಿಯಪ್ಪನವರೇ, ನೀವು ಕತೆ ಕವನಗಳನ್ನು ಹೇಗೆ ಬರಿತೀರಿ?
0: ನಾನು ಸಾಮಾನ್ಯವಾಗಿ ಬಾಲ್ ಪೆನ್ನಿನಿಂದಲೇ ಬರಿತೇನೆ, ಒಮ್ಮೊಮ್ಮೆ ಇಂಕ್ ಪೆನ್ನಲ್ಲೂ ಬರೆಯೋದು ಉಂಟು.
1: ಹಾಗಲ್ಲ ಹಾಗಲ್ಲ, ನಾನು ಕೇಳಿದ್ದು ನಿಮಗೆ ಸ್ಫೂರ್ತಿ ಹೇಗೆ ಬರುತ್ತೆ ಅಂತ.
0: ಸ್ಫೂರ್ತಿ? ಹಾ, ಸ್ಫೂರ್ತಿ. ರಮಣೀಯವಾದ ಪ್ರಕೃತಿ ಸೌಂದರ್ಯ, ಬೀಸುವ ತಂಗಾಳಿ, ಹಕ್ಕಿಗಳ ಚಿಲಿಪಿಲಿ.
1: ಅಯ್ಯೋ, ಈ ಪೇಟೆಲವೆಲ್ಲ ಎಲ್ಲಿರುತ್ತೆ ಸರ್?
0: ಹೌದ್ರಿ, ಆದ್ರೆ ಎಲ್ಲಾ ಖ್ಯಾತ ಸಾಹಿತಿಗಳು ಹೇಳೋ ಹಾಗೆ ನಾವು ಹೇಳಬೇಕಲ್ವಾ? ನಿಜ ಹೇಳಬೇಕು ಅಂದ್ರೆ, ಇದು ಆಫ್ ದ ರೆಕಾರ್ಡ್, ಪತ್ರಿಕೆಯವರು ಬೇಕು ಅಂತ ಕೇಳಿದ್ರೆ, ಸಾಹಿತ್ಯ ಸಮ್ಮೇಳನಕ್ಕೆ ಆಹ್ವಾನ ಬಂದ್ರೆ ನನಗೆ ತಕ್ಷಣ ಸ್ಫೂರ್ತಿ ಬರುತ್ತೆ. ಉದಾಹರಣೆಗೆ, ನೀವೀಗ ಸಂದರ್ಶನಕ್ಕೆ ಬಂದದ್ದು ನೋಡಿ ನನಗೆ ಸ್ಫೂರ್ತಿ ಬಂದು ಒಂದು ಕವನ ಹೊಳಿತಾ ಇದೆ. ನಡೆಯಲಿದೆ ನಡೆಯಲಿದೆ ನನ್ನ ಸಂದರ್ಶನ, ಜೀವನದ ಅತ್ಯಂತ ಮಧುರ ಕ್ಷಣ.
1: ಆಮೇಲೆ?
0: ಆಮೇಲೆ ಏನಿಲ್ಲ ಅಷ್ಟೇ, ಇದು ಹನಿಗವನ.
1: ಸಾಹಿತ್ಯ ಬದುಕಿಗೆ ನಿಷ್ಠ ಆಗಿರ್ಬೇಕು ಅಂತಾರಲ್ಲ ಸರ್, ಈ ಬಗ್ಗೆ
0: ಹೇಳೋದು ಸರಿ. ಸಾಹಿತ್ಯ ಬದುಕಿಗೆ ನಿಷ್ಠ ಆಗಿರಬೇಕು, ಆದರೆ ಇವತ್ತಿನ ದಿವಸ ಸಾಹಿತ್ಯ ಬದುಕಿಗೆ ಅನಿಷ್ಠ ಆಗಿದೆ. ಸಾಹಿತ್ಯದಿಂದ ಬದುಕುವುದು ಕಷ್ಟವಾಗಿದೆ, ಸಾಹಿತ್ಯದಿಂದ ನನ್ನ ಬದುಕಿಗೆ ನಷ್ಟವಾಗಿದೆ, ಸಾಹಿತ್ಯಗಳಿಗೆ ಸಿಗುತ್ತಿರುವ ಸಂಭಾವನೆ ಅತ್ಯಂತ ನಿಕೃಷ್ಟವಾಗಿದೆ, ಏರುತ್ತಿರುವ ಅಂಚೆ ದರ, ಕಾಗದದ ಬೆಲೆ, ಇವನ್ನೆಲ್ಲ ನೋಡಿದರೆ ಕೇವಲ ಸಾಹಿತ್ಯದಿಂದ ಬದುಕುವುದು ಅಸಾಧ್ಯ. ಆದ್ದರಿಂದ
2: ತಿಂಡಿ ತಗೊಳ್ಳಿ.
0: ಸಾಹಿತ್ಯದಿಂದ ಹೊಟ್ಟೆ ತುಂಬೋದಿಲ್ಲ, ತಿಂಡಿ ತಗೊಳ್ಳಿ.
1: ಥ್ಯಾಂಕ್ಸ್ ಥ್ಯಾಂಕ್ಸ್. ಸರಿ, ಆದ್ರೆ ನನ್ನ ಪ್ರಶ್ನೆ, ಸಾಹಿತ್ಯ ಜೀವನದ ಪ್ರತಿಬಿಂಬ ಆಗಬೇಕು ಅಂತ ಹೇಳ್ತಾರಲ್ಲ ಸರ್.
0: ಪ್ರತಿಬಿಂಬ ಯಾಕಾಗಬೇಕು? ಪ್ರತಿಬಿಂಬ ಆಗಲಿಕ್ಕೆ ನನ್ನದು ಕನ್ನಡಿ ಸಾಹಿತ್ಯ ಅಲ್ಲ, ಕನ್ನಡ ಸಾಹಿತ್ಯ. ಇದನ್ನು ನೀವು
1: ಹೈಲೈಟ್ ಮಾಡಬೇಕು. ವಿಮರ್ಶೆಯ ಜವಾಬ್ದಾರಿ ಕುರಿತು ನಿಮ್ಮ ಅಭಿಪ್ರಾಯ?
0: ಜವಾಬ್ದಾರಿ, ಜವಾಬು ದಾರಿ, ಅಂದರೆ ವಿಮರ್ಶೆ ದಾರಿ ತಪ್ಪಿದೆ, ಅದಕ್ಕೆ ಲೇಖಕರೇ ಜವಾಬು ಕೊಡಬೇಕು.
1: ಆದರೆ ಸಾಹಿತಿ ತನ್ನ ಕೃತಿಯನ್ನು ತಾನೇ ವಿಮರ್ಶಿಸುವುದು
0: ಸರಿಯಲ್ಲ ಅಂತೀರಾ? ಅದಕ್ಕೂ ಒಂದು ಉಪಾಯವಿದೆ. ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ಕೃತಿಯ ಬಗ್ಗೆ ನಾವೇ ವಿಮರ್ಶೆ ಬರೆದ್ರಾಯ್ತು. ನಾನೇ ಬಹಳಷ್ಟು ಸಲ ಹೀಗೆ ಮಾಡಿದ್ದೀನಿ. ಇದನ್ನು ನೀವು ಹೈಲೈಟ್.
1: ನಿಮ್ಮೇಲೆ ತುಂಬಾ ಪ್ರಭಾವ ಬೀರಿರುವ ಸಾಹಿತಿಗಳು ಯಾರು?
0: ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದ ಸಾಹಿತಿ ಅಂದ್ರೆ
1: ಯಾರು?
0: ನಾನೇ. ಯಾಕಂದ್ರೆ ನಾನು ಬೇರೆಯವರು ಬರೆದದ್ದನ್ನ ಓದೋದೇ ಇಲ್ಲ. ನಿಜ ಹೇಳಬೇಕು ಅಂತಂದ್ರೆ ನನಗೆ ನಾನು ಬರೆದದ್ದನ್ನು ಓದಲಿಕ್ಕೆ ಬಿಡುವಾಗೋದಿಲ್ಲ.
1: ಓ ಓ, ಥ್ಯಾಂಕ್ ಯು ಸರ್, ನಿಮ್ಗೆ ತುಂಬಾ ತೊಂದರೆ ಕೊಟ್ಟೆ.
0: ಇದೇನಿದು ಅಲ್ಲ, ಮುಗಿಸಿಯ ಬಿಟ್ರ? ಅಲ್ಲಪ್ಪ, ನೀವು ಎಷ್ಟು ಬೇಕಾದ್ರೆ ಕೇಳಿ, ಉತ್ತರಿಸ್ಲಿಕ್ಕೆ ನಾನು ತಯಾರಾಗಿದ್ದೇನೆ, ನಿಮ್ ಕೇಳಿ.
1: ಆದ್ರೆ ನಮ್ಮ ಪತ್ರಿಕೆಗೆ ಪುಟಗಳ ಮಿತಿ ಇದೆ ಸರ್, ಅದ್ರಿಂದ ಒಂದು ಕೆಲಸ ಮಾಡಿ, ನಿಮ್ಮ ಆಟೋಬಯೋಗ್ರಫಿ ಬರೆದು ಅದರಲ್ಲಿ ನಿಮ್ಮ ವಿಚಾರಧಾರೆಯನ್ನೆಲ್ಲ ವಿವರವಾಗಿ ಹೇಳ್ಕೋಬಹುದು.
0: ಅದನ್ನ ನಾನು ಯಾವಾಗಲೂ ಶುರು ಮಾಡಿದ್ದೀನಿ, ಕೋರಿಯಪ್ಪನ ಕೊರಿಯೋಗ್ರಫಿ ಅಂತ ಸ್ಯಾಂಪಲ್ ತೋರಿಸ್ತೀನಿ.
1: ಬೇಡ ಸರ್ ಬೇಡ, ಈಗಾಗಲೇ ನನಗೆ ಅದರ ಬಗ್ಗೆ ತಕ್ಕ ಮಟ್ಟಿನ ಪರಿಚಯ ಆಗಿದೆ. ಅಂದ ಹಾಗೆ ನಿಮ್ಮ ಹೆಂಡತಿ, ತಂಗಿ, ಮಕ್ಕಳು ಕೂಡ ಇಷ್ಟೊಂದು ಆಸಕ್ತಿಯಿಂದ ಕೂತಿದಾರಲ್ಲ, ಅವರಿಗೂ ಸಹ ಸಾಹಿತ್ಯದಲ್ಲಿ ಇಷ್ಟೊಂದು ಆಸಕ್ತಿ ಇದೆ ಅಂತ ಕಾಣಿಸುತ್ತೆ.
2: ಆಸಕ್ತಿ ತೋರಿಸ್ತಿದ್ರೆ ಇವರು ಬಿಡ್ಬೇಕಲ್ಲ.

0: ರೀ ಮಿಸ್ ವರದಿಗಾರ್.
1: ವರದಿಗಾರ ಅಲ್ಲ, ಅವರ ಹೆಸರು ವರದರಾಜ್.
0: ವರದರಾಜ್ ಅವ್ರೆ, ನೀವು ಒಬ್ರೆ ಬಂದಿದ್ದೀರಲ್ಲ.
2: ಇನ್ನೇನು, ಸಂದರ್ಶನ ಮಾಡ್ಲಿಕ್ ಬರುವಾಗ ಪಾಪ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ ಬರ್ತಾರ?
0: ಹಾಗಲ್ಲ, ನಾನ್ ಕೇಳಿದ್ದು ಫೋಟೋಗ್ರಾಫರ್ ಬರ್ಲಿಲ್ವಲ್ಲ ಅಂತ.
3: ಆ ಫೋಟೋ ನಾನೇ ತೆಗಿತೀರಿ, ಕೊನೆಯಲ್ಲಿ ತೆಗೆದ್ರೆ ಆಯ್ತು ಅಂತ ಸುಮ್ಮನಿದ್ದೆ. ರೆಡಿ ಆಗಿ ನೀವು ಈ ಕಡೆ ಬನ್ನಿ ಅಮ್ಮ. ಕಬಾಕ್ಷಿ ನೀ ಸ್ವಲ್ಪ ಈ ಕಡೆ ಬಾ. ಹಾ ಹಾ ಹಾಗೆ ಹಾಗೆ ಹಾ, ಸ್ವಲ್ಪ ಸ್ಮೈಲ್ ಕೊಡಮ್ಮ. ಹಾಗೆ ರೆಡಿ ಆಗಿ, ರೆಡಿ, ಒನ್ ಟೂ ತ್ರೀ.
0: ಫೋಟೋ ಕೊನೆಯಲ್ಲಿ ತೆಗಿತೀರಿ ಅಂತ ಮೊದ್ಲೇ ಗೊತ್ತಿದ್ರೆ ನಾನು ಇಷ್ಟೊತ್ತಿಗೆ ಅಡುಗೆ ಮುಗಿಸ್ಬಿಡ್ತಿದ್ದೆ. ಈಗಲೂ ಪರವಾಗಿಲ್ಲ, ನೀವು ಹೀಗೆ ಸ್ವಲ್ಪ ಮಾತಾಡ್ತಾ ಇರಿ, ನಾನು ಅಡುಗೆ ಮಾಡ್ಬಿಡ್ತೀನಿ. ಊಟ ಮಾಡ್ಕೊಂಡೇ ಹೋದ್ರಾಯ್ತು.
2: ಹೌದಲ್ಲ, ಹಾಗೆ ಮಾಡಿ. ನಾನು ನನ್ನ ಇತ್ತೀಚಿನ ಕೆಲವು ಕವನಗಳನ್ನು ಓದ್ತೀನಿ, ಅದರಲ್ಲಿ ನೀವು ಹೇಳುವ ಈ ಮಾನವೀಯತೆ, ಸಾಮಾಜಿಕ ಪ್ರಜ್ಞೆ, ವೈಚಾರಿಕತೆ ಎಲ್ಲ ಇದೆ.
3: ದಯವಿಟ್ಟು ಕ್ಷಮಿಸಿ ಸರ್, ನಾನು ಅರ್ಜೆಂಟ್ ಆಗಿ ಆಫೀಸಿಗೆ ಹೋಗ್ಲೇಬೇಕು. ಇನ್ನೊಮ್ಮೆ ಆರಾಮವಾಗಿ ಕೂತ್ ಕೇಳ್ತೀನಿ. ಬರ್ತೀನಿ ಸರ್, ನಮಸ್ಕಾರ.
2: ಯಾವಾಗ ಪ್ರಕಟಿಸ್ತಾರೆ ಅಂತ ಕೇಳಿ.
3: ಅಯ್ಯೋ, ಎರಡೇ ವಾರದಲ್ಲಿ ನಿಮ್ ಸಂದರ್ಶನ ಪ್ರಕಟವಾಗುತ್ತೆ ಸರ್. ನೀವೇನು ಚಿಂತೆ ಮಾಡಬೇಡಿ, ಬರ್ತೀರಾ?
2: ಇಲ್ಲ ಪರವಾಗಿಲ್ಲ, ನೀವ್ ಯಾವಾಗ್ಲಾದ್ರೂ ಹಾಕೊಳ್ಳಿ, ನನಗೆ ಈ ಪ್ರಚಾರ ಅಂದ್ರೆ ಆಗೋಲ್ಲ ನೋಡಿ.
3: ಬರ್ತೀರಿ ಸರ್, ಕಾವಾಕ್ಷಿ ಬರ್ತೀರಿ.
0: ಬರೀ ಊಟ ಅಂದಿದ್ರೆ ಮಾಡ್ಕೊಂಡು ಹೋಗ್ತಾ ಇದ್ನೋ ಏನು? ನೀವ್ ಕವನ ಓದ್ತೀನಂದ್ರಲ್ಲ, ನಿಮ್ ಕೊರತಕ್ಕೆ ಹೆದ್ರಿ ಬೇಗ ಹೋಗ್ಬಿಟ್ಟ.
2: ತಮಾಷೆ ಮಾಡ್ಬೇಡ ಕಣೆ, ನೋಡ್ತಾ ಇರು, ಸಂದರ್ಶನ ಪ್ರಕಟವಾಗ್ಲಿ, ನನ್ನ ಯೋಗ್ಯತೆ ಏನು ಅಂತ ಆಗ ಗೊತ್ತಾಗತ್ತೆ.
0: ಯಾಕ್ರಿ ತುಂಬಾ ಸಪ್ಪಗಿದ್ದೀರಿ? ಸಂದರ್ಶನ ಇನ್ನೂ ಪ್ರಕಟವಾಗ್ಲಿಲ್ಲ ಅಂತ ಬೇಜಾರ? ನನ್ಗೂ ಕಾದು ಕಾದು ಸಾಕಾಯ್ತು ಕಣ್ರಿ. ಆ ಪಕ್ಕದ ಮನೆ ಪಾರ್ವತಿ ಅಂತೂ ನಿಮ್ಮ ಫೋಟೋ ಬರ್ಲೇ ಇಲ್ವಲ್ರಿ ಅಂತ ಆಗಾಗ ಚುಚ್ತಾನೆ ಇರ್ತಾಳೆ. ನೀವೇ ಪತ್ರಿಕೆ ಆಫೀಸ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ಬಾರ್ದಾ?
2: ಇನ್ನೇನು ವಿಚಾರಿಸೋದು, ಬಂದಿದೆ ಕಣೆ.
0: ಏನು ಬಂದ್ಬಿಡ್ತಾ?
2: ಸಂದರ್ಶನ ಅಲ್ಲ, ಸಂದರ್ಶಕ ಬಡ್ಡಿ ಮಗನಿಂದ ಲವ್ ಲೆಟರ್ ಬಂದಿದೆ.
0: ಅಂದ್ರೆ ವಿಷಾದ ಪತ್ರ? ಸಂದರ್ಶನ ಹಾಕೋದಿಲ್ವಂತ?
2: ಇಲ್ಲಿ ಕೇಳು, ಅವನ ಕಾಗದ ಓದ್ತೀನಿ. ಖ್ಯಾತ ಸಾಹಿತಿಗಳಾದ ಮಾನ್ಯ ಕೊರಿಯಪ್ಪನವರಿಗೆ ವರದರಾಜನ ನಮಸ್ಕಾರಗಳು. ನಿಮ್ಮೊಡನೆ ನಡೆಸಿದ ಸಂದರ್ಶನ ವೈಯಕ್ತಿಕವಾಗಿ ನನಗೆ ತುಂಬಾ ಉಪಯುಕ್ತವಾಗಿತ್ತು. ನಿಮ್ಮ ಆದರ್ಶ ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದೆ. ನಿಮ್ಮ ಹಾಗೆ ನಾನು ಯಾವುದೇ ವರದಕ್ಷಿಣೆ ವರೋಪಚಾರ ಇಲ್ಲದೆ ಧರ್ಮಾರ್ಥವಾಗಿ ನಿಮ್ಮ ತಂಗಿ ಕಾಮಾಕ್ಷಿಯನ್ನು ಮದುವೆಯಾಗಲು ಸಿದ್ಧನಿದ್ದೇನೆ. ನಿಮ್ಮ ತಂಗಿ ಒಪ್ಪುವುದಾದರೆ ಮತ್ತು ನಿಮ್ಮ ಅಭ್ಯಂತರವಿಲ್ಲವೆಂದಾದರೆ ದಯವಿಟ್ಟು ಮುಂದಿನ ಮಾತುಕತೆಗೆ ನಮ್ಮ ಮನೆಗೆ ಬರಬೇಕಾಗಿ ವಿನಂತಿ. ಪ್ರೀತಿ ಇರಲಿ. ಇತಿ ನಿಮ್ಮ ಕನ್ಯಾರ್ಥಿ ವರದರಾಜ ಎಂಎ, ಮುಖ್ಯ ವರದಿಗಾರ ಅನುರಾಗ.
0: ಓಹೋ, ಹೀಗೋ ಸಮಾಚಾರ? ನನ್ಗವತ್ತೇ ಅನುಮಾನ ಆಗಿತ್ತು. ಸಂದರ್ಶಕನ ಪ್ರಶ್ನೆಗಳೆಲ್ಲ ನಿಮ್ಮ ಸಾಹಿತ್ಯದ ಮೇಲಿದ್ರು, ಕಣ್ಣು ಮಾತ್ರ ನಮ್ಮ ಕಾಮಾಕ್ಷಿ ಮೇಲೆ. ಒಳ್ಳೇದಾಯ್ತು ಬಿಡಿ, ಹುಡುಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ, ನೋಡ್ಲಿಕ್ಕೂ ಪರವಾಗಿಲ್ಲ. ಅದು ಅಲ್ಲದೆ ವರದಕ್ಷಿಣೆ ಬೇಡ ಅಂತಿದ್ದಾನೆ.
2: ಸಾಕು ಸುಮ್ಮನೆ, ಇಲ್ಲಿ ಕೇಳು, ಇನ್ನೂ ಬರ್ತಿದ್ದಾನೆ.
0: ಏನು
2: ವಿಶೇಷ ಸೂಚನೆ? ನಿಮ್ಮೊಡನೆ ನಡೆಸಿದ ಸಂದರ್ಶನವನ್ನು ಓದಿದ ನಮ್ಮ ಸಂಪಾದಕರು ನಿಮ್ಮ ಉತ್ತರಗಳು ಹಾಸ್ಯಾಸ್ಪದವಾಗಿವೆ ಎಂಬ ಅಭಿಪ್ರಾಯಕ್ಕೆ ಬಂದಿರುವುದರಿಂದ ಅದನ್ನು ಒಂದು ಹಾಸ್ಯ ಲೇಖನ ಎಂದು ಪ್ರಕಟಿಸಲು ತಿಳಿಸಿದ್ದಾರೆ. ನಿಮಗೆ ಬೇಸರವಾಗಿದ್ದಲ್ಲಿ ವಿಷಾದಿಸುತ್ತೇನೆ. ಕೇಳಿದ್ದೇನೆ, ಮುಠ ಮೋಸ ಮಾಡಿಬಿಟ್ಟ. ಅವನ ಮೇಲೆ ಕ್ರಾಂತಿಕಾರಿ ಕವನ ಬರೆದು ಚೂರು ಚೂರು ಮಾಡಿಬಿಡ್ತೀನಿ. ಸಂದರ್ಶನ ಮಾಡ್ತೀನಿ ಅಂತ ಬಂದು ನನ್ನ ತಂಗಿಗೆ ಲೈನ್ ಹೊಡೆದು ಹೋಗಿದ್ದಾನಲ್ಲ ಕಳ್ಳನ ಮಗ.
0: ಹೋಗ್ಲಿ ಬಿಡ್ರಿ, ಇಂಥ ಒಳ್ಳೆ ಸಂಬಂಧ ಹುಡುಕಿದ್ರೂ ಸಿಗ್ಲಿಕ್ಕಿಲ್ಲ. ಅವಳಿಗಾಗ್ಲೇ 25 ದಾಟ್ತು.
2: ಹಾಗಂತ ನನ್ನ ಸಂದರ್ಶನದ ಗತಿ? ಅಲ್ಲ, ನಿನ್ ಫೋಟೋ ಬರೋದು ಬೇಡವಾ?
0: ಇದಕ್ಕೆ ಹೇಳೋದು ನಿಮ್ಗೆ ಬುದ್ಧಿ ಕಡಿಮೆ ಅಂತ. ಮೊದ್ಲು ಆ ಪತ್ರಿಕೆಯ ಮುಖ್ಯ ವರದಿಗಾರನನ್ನ ನಿಮ್ಮ ಭಾವನೆ ಎಂಟನನ್ನಾಗಿ ಮಾಡ್ಕೊಳ್ಳಿ. ಆಮೇಲೆ ಅವನ ಜುಟ್ಟು ನಮ್ಮ ಕಾಮಾಕ್ಷಿ ಕೈಲಿ, ಪತ್ರಿಕೆಯ ಜುಟ್ಟು ನಿಮ್ ಕೈಲಿ.
2: ಹಾಗಂತೀಯ? ಅದು ಸರಿನೇ, ಆದ್ರೆ ಕಾಮಾಕ್ಷಿನ ಒಂದ್ ಮಾತು ಕೇಳೋದು ಬೇಡವಾ?
1: ಏನ್ ಕೇಳೋದು ಬೇಡ, ಸಂದರ್ಶನದಲ್ಲಿ ಪಾಸ್ ಆದ್ಮೇಲೆ ನಾನ್ ಯಾಕೆ ಬೇಡ ಅಲ್ಲಿ?
0: ಅಂದ್ರೆ ನೀನು ಅವತ್ತು ಕಣ್ಣಲ್ಲೇ ಸಂದರ್ಶನ ನಡೆಸಿದೀಯಾ ಅಂತಾಯ್ತು.
4: ಕೊರಿಯಪ್ಪನ ಕೊರಿಯೋಗ್ರಫಿ ಹಾಸ್ಯ ನಾಟಕ ಕೇಳಿದಿರಿ. ಭಾಗವಹಿಸಿದ ಕಲಾವಿದರು ಕೊರಿಯಪ್ಪ, ಎಸ್ಎನ್ ಸೇತುರಾಮ್, ಕೊರಿಯಪ್ಪನ ಹೆಂಡತಿ ಸುಶೀಲೆ, ಗೀತಾ ಸುರತ್ಕಲ್, ವರದಿಗಾರ ವರದರಾಜ, ಚೀನಾ ಕಾಸರಗೋಡು, ತೊಳೆಯಪ್ಪ, ಹರಿದಾಸ್ ಭಟ್, ಅಂಗಡಿಯವ, ಲಕ್ಷ್ಮಣ್ ಕುಮಾರ್ ಮಳ್ಳೂರ್, ದಾರಿಹೋಕ, ಶಂಕರ್ ಎಸ್ ಭಟ್, ಕೊರಿಯಪ್ಪನ ತಂಗಿ ಕಾಮಾಕ್ಷಿ, ಸಂಧ್ಯಾ ರಮೇಶ್. ರಚನೆ ಎಚ್ ದುಂಡಿರಾಜ್, ನಿರ್ದೇಶನ ಶಿವಾನಂದ ಬೇಕಲ್.
5: ಇದುವರೆಗೂ ಕೊರಿಯಪ್ಪನ ಕೊರಿಯೋಗ್ರಫಿ ನಾಟಕ ಮೂಡಿಬಂತು. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ರವಿವಾರದ ಸಂಗೀತ ಸಭಾ ಪ್ರಸಾರವಾಗಲಿದೆ.